0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೇಶವಾದಿತ್ಯ ಅವರ ಸಾಹಿತ್ಯಕ್ಕೆ ಯಶೋವರ್ಧನ್ ಅವರ ಸಂಗೀತವಿತ್ತು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
2: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಕೇಳ್ತಾ ಇದ್ದೀರಾ ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮವನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಸಮಯ ಆಗಿದೆ 10:10:30. ಭಾರತವು 1947 August 15 ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಿ ಸ್ವತಂತ್ರ ದೇಶ ಆಯಿತು. 2026 August 15 ಭಾರತವು ಸ್ವಾತಂತ್ರ್ಯದ 79 ಪೂರ್ಣಗೊಳಿಸಿ ಒಟ್ಟು 80 ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿಕೊಂಡಿದೆ. ಕಳೆದ ಇಷ್ಟು ದಶಕಗಳಲ್ಲಿ ಕೃಷಿ, ವಿಜ್ಞಾನ, ತಂತ್ರಜ್ಞಾನ ಹಾಗೂ ಆರ್ಥಿಕತೆಯಲ್ಲಿ ದೇಶವು ಅಭೂತಪೂರ್ವ ಸಾಧನೆ ಮಾಡಿದೆ. ಸ್ವಾತಂತ್ರ್ಯದ ಪ್ರಮುಖ ಮೈಲಿಗಲ್ಲುಗಳು ಅಂದರೆ 1947 ಅಂತಲೇ ಹೇಳ್ಬೋದು, ಸ್ವಾತಂತ್ರ್ಯಕ್ಕೂ ಮುಂಚೆ ಅಥವಾ ಸ್ವಾತಂತ್ರ್ಯ ಪಡೆಯುವಂತಹ ಒಂದು ಸಂದರ್ಭದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ಅಂತ್ಯ ಹಾಗೂ ಜವಾಹರ್ಲಾಲ್ ನೆಹರು ಅವರು ಪ್ರಥಮ ಪ್ರಧಾನಿಯಾಗಿ ಧ್ವಜಾರೋಹಣ ಮಾಡಿದರು. ಇನ್ನು 1950 ಬಂದರೆ ಗಣರಾಜ್ಯ ಸ್ಥಾಪನೆ ಆಯಿತು. 26 ಸಂವಿಧಾನ ಜಾರಿಗೆ ಬಂತು. ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಯಿತು. ಇನ್ನು 1960-70 ತಗೊಂಡ್ರೆ ಹಸಿರು ಕ್ರಾಂತಿ, ಕೃಷಿ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ದೇಶವು ಮುಂಚೂಣಿಗೆ ಬಂತು. ಇನ್ನು 1974-98 ಈ ಒಂದು ಅವಧಿಯನ್ನು ತೆಗೆದುಕೊಂಡ್ರೆ ಪರಮಾಣು ಪರೀಕ್ಷೆ ಅಂದರೆ ಪೋಖ್ರಾನ್ ಪರಮಾಣು ಪರೀಕ್ಷೆಗಳ ಮೂಲಕ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಜಗತ್ತಿಗೆ ಸಾಬೀತುಪಡಿಸ್ತು. ಇನ್ನು 80-2000 ತಗೊಂಡ್ರೆ ತಂತ್ರಜ್ಞಾನ ಹಾಗೂ ಮಾಹಿತಿ ಯುಕ್ತಿ ಅಂದರೆ ಐಟಿ ಕ್ಷೇತ್ರ ಹಾಗೂ ಉದಾರೀಕರಣದ ಮೂಲಕ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತದ ಹೆಜ್ಜೆಗಳು ಗಟ್ಟಿಯಾದವು. ಇನ್ನು ಇತ್ತೀಚಿನ ದಿನಗಳನ್ನು ತೆಗೆದುಕೊಂಡ್ರೆ ಅಂದರೆ 2008

2020 2023 ಅಂತ ನಾವು ಗಣನೆಗೆ ತೆಗೆದುಕೊಂಡ್ರೆ ಬಾಹ್ಯಾಕಾಶದ ಯಶಸ್ಸನ್ನು ಕಂಡಿತು ಭಾರತ. ಹೌದು, ಚಂದ್ರಯಾನ 1 ಹಾಗೂ ಇತಿಹಾಸ ಸೃಷ್ಟಿಸಿದ ಚಂದ್ರಯಾನ 3 ಯಶಸ್ಸಿನೊಂದಿಗೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಅಗ್ರ ಪಂಕ್ತಿಯಲ್ಲಿ ನಿಂತಿದೆ. 2026 ಒಂದು ಅಭಿವೃದ್ಧಿಯ ಪಥ ಅಂತಲೇ ಹೇಳ್ಬೋದು ನಾವು. ಭಾರತವು ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಸ್ವಾವಲಂಬನೆಯೊಂದಿಗೆ 2047 ವಿಕಸಿತ ಭಾರತ್ ಗುರಿಯತ್ತ ದಾಪುಗಾಲಿಡ್ತಾ ಇದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ, ಖಡಕ್ ಚಿತ್ರದ ಗೀತೆ, ಎಂಎನ್ ಕೃಪಾಕರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ. ಪ್ರತಾಪ್ ರೆಡ್ಡಿ ಅವರ ಸಾಹಿತ್ಯ, ಕೃಪಾಕರ್ ಎಂಎನ್ ಅವರ ಸಂಗೀತ.

ವಿಕಸಿತ ಭಾರತದ ಬಗ್ಗೆ ಹೇಳ್ತಾ ಇದ್ದೆ. ವಿಕಸಿತ ಭಾರತ ಅಂದರೆ ಆರ್ಥಿಕವಾಗಿ ಬಲಿಷ್ಠ, ಸಾಮಾಜಿಕವಾಗಿ ಸಮಾನ, ತಾಂತ್ರಿಕವಾಗಿ ಮುಂದುವರೆದಂತಹ ಸ್ವಾವಲಂಬಿ ಸುಸ್ಥಿರ ಭಾರತವನ್ನು ನಿರ್ಮಿಸುವಂತಹ ಮಹತ್ವಾಕಾಂಕ್ಷೆಯ ದೃಷ್ಟಿಕೋನ. 2047ರಲ್ಲಿ ಭಾರತದ ಸ್ವಾತಂತ್ರ್ಯದ 100ನೇ ವರ್ಷಾಚರಣೆಯ ವೇಳೆಗೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ರೂಪಿಸುವುದೇ ಇದರ ಒಂದು ಪ್ರಮುಖವಾದಂತಹ ಗುರಿಯಾಗಿದೆ. ಏನಪ್ಪ ಈ ವಿಕಸಿತ ಭಾರತದ ಪ್ರಮುಖ ಅಂಶಗಳು ಅಂತಂದರೆ, ಬಲಿಷ್ಠ ಮತ್ತು ಸ್ಥಿರ ಆರ್ಥಿಕ ವ್ಯವಸ್ಥೆ, ಉದ್ಯೋಗಾವಕಾಶ ಹೆಚ್ಚಳ, ಕೈಗಾರಿಕೆ, ವ್ಯಾಪಾರ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನವನ್ನು ನೀಡೋದು, ಹಾಗೆಯೇ ಭಾರತವನ್ನು ಜಾಗತಿಕ

ಆರ್ಥಿಕ ಶಕ್ತಿಯನ್ನಾಗಿ ರೂಪಿಸೋದು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಗುಣಮಟ್ಟದ ಶಿಕ್ಷಣ, ಯುವಜನರಿಗೆ ಕೌಶಲ್ಯಾಭಿವೃದ್ಧಿ, ಸಂಶೋಧನೆ ಮತ್ತು ನವೀನತೆಗೆ ಪ್ರೋತ್ಸಾಹವನ್ನು ನೀಡೋದು, ಶಿಕ್ಷಣವನ್ನು ಉದ್ಯೋಗ ಮತ್ತು ಉದ್ಯಮಶೀಲತೆಯೊಂದಿಗೆ ಸಂಪರ್ಕಿಸೋದು, ಹಾಗೆಯೇ ಡಿಜಿಟಲ್ ಸೇವೆಗಳ ವಿಸ್ತರಣೆ, ಕೃತಕ ಬುದ್ಧಿಮತ್ತೆ ಅಂದರೆ AI ಮತ್ತು ಬಾಹ್ಯಾಕಾಶ, ರೊಬೋಟಿಕ್ಸ್ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಗತಿ ತಂತ್ರಜ್ಞಾನವನ್ನು ಜನರ ಜೀವನವನ್ನು ಸುಲಭಗೊಳಿಸೋದಕ್ಕೆ ಬಳಸುವಂಥದ್ದು. ಮತ್ತೊಂದು ಮುಖ್ಯವಾದಂಥದ್ದು ಏನಪ್ಪ ಅಂತಂದರೆ ಆತ್ಮನಿರ್ಭರ ಭಾರತ. ಹೌದು, ಭಾರತದಲ್ಲಿ ತಯಾರಿಸಿ ಅಂದರೆ ಮೇಕ್ ಇನ್ ಇಂಡಿಯಾ ಎಂಬಂತಹ ಒಂದು ಆಶಯದೊಂದಿಗೆ ದೇಶೀಯ ಉತ್ಪಾದನೆಗೆ ಉತ್ತೇಜನ ನೀಡುವಂಥದ್ದು, ವಿದೇಶಿ ಅವಲಂಬನೆಯನ್ನು ಕಡಿಮೆ ಮಾಡಿ ಭಾರತೀಯ ಉತ್ಪನ್ನಗಳು ಮತ್ತು ಉದ್ಯಮಗಳನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು. ಈ ಎಲ್ಲದರೊಂದಿಗೆ ಆರೋಗ್ಯಕರವಾದಂತಹ ಒಂದು ಭಾರತವನ್ನು ಕಟ್ಟೋದು. ಆರೋಗ್ಯಕರ ಭಾರತ ಅಂತಂದರೆ ಎಲ್ಲರಿಗೂ ಕೈಗೆಟುಕುವ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆ, ಉತ್ತಮ ಆಸ್ಪತ್ರೆಗಳು, ವೈದ್ಯಕೀಯ ಮೂಲ ಸೌಕರ್ಯ ಮತ್ತು ಪೌಷ್ಟಿಕತೆಗೆ ಮತ್ತು ಸ್ವಚ್ಛತೆಗೆ ಆದ್ಯತೆಯನ್ನು ನೀಡುವಂಥದ್ದು, ಮತ್ತು ನವೀಕರಿಸಬಹುದಾದಂತಹ ಇಂಧನದ ಬಳಕೆ, ಪರಿಸರ ಸಂರಕ್ಷಣೆ, ಸ್ವಚ್ಛ ಮತ್ತು ಹಸಿರು ನಗರಗಳನ್ನು, ಹವಾಮಾನ ಬದಲಾವಣೆಯನ್ನು ಎದುರಿಸುವಂತಹ ಕ್ರಮಗಳು ಕೂಡ ಇದರಲ್ಲಿ ಒಂದು ನಮ್ಮ ಯೋಜನೆಗಳಲ್ಲಿ ಒಳಗೊಂಡಿದೆ. ವಿಕಸಿತ ಭಾರತ ಅಂದರೆ ಕೇವಲ ಆರ್ಥಿಕ ಬೆಳವಣಿಗೆ ಮಾತ್ರ ಅಲ್ಲ, ಮಹಿಳೆಯರು, ಯುವಕರು, ರೈತರು, ಕಾರ್ಮಿಕರು ಮತ್ತು ಸಮಾಜದ ಪ್ರತಿಯೊಂದು ವರ್ಗದವರಿಗೂ ಕೂಡ ಸಮಾನ ಅವಕಾಶಗಳು ದೊರೆಯುವಂತಹ ಭಾರತವು ಕೂಡ ಆಗಿದೆ. ಮುಂದಿನ ಗೀತೆ ಮೂಡಿ ಬರ್ತಾ ಇದೆ. ಜೋಶ್ ಚಿತ್ರದಿಂದ ಆರಿಸಲಾದಂಥ ಗೀತೆ. ವರ್ಧನ್, ಹರ್ಷ, ಚೈತ್ರ, ಅನುರಾಧ ಭಟ್ ಅವರು ಹಾಡಿದ್ದಾರೆ. ಕವಿರಾಜ್ ಅವರ ಸಾಹಿತ್ಯ, ವರ್ಧನ್ ಅವರ ಸಂಗೀತ.

2047ರ ಭಾರತದ ಕನಸು. ವಿಕಸಿತ ಭಾರತ ಸರ್ಕಾರದ ಪ್ರಯತ್ನದಿಂದ ಮಾತ್ರ ಸಾಧ್ಯ ಇಲ್ಲ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದು. ಪ್ರಾಮಾಣಿಕತೆ, ಶಿಸ್ತು, ಕಠಿಣ ಪರಿಶ್ರಮ ಹಾಗೂ ದೇಶಪ್ರೇಮವೂ ಕೂಡ ಅತ್ಯಗತ್ಯ. ನನ್ನ ದೇಶದ ಅಭಿವೃದ್ಧಿಯೇ ನನ್ನ ಅಭಿವೃದ್ಧಿ, ನನ್ನ ಕೊಡುಗೆಯೇ ವಿಕಸಿತ ಭಾರತದ ನಿರ್ಮಾಣದ ಹೆಜ್ಜೆ ಅಂತ ಪ್ರತಿಯೊಬ್ಬರೂ ಕೂಡ ಅರಿತುಕೊಂಡ್ರೆ ಖಂಡಿತವಾಗಿಯೂ ನಮ್ಮ ದೇಶದ ಅಭಿವೃದ್ಧಿಗೆ ನಾವು ನಮ್ಮ ಅಳಿಲು ಸೇವೆಯನ್ನು ಕೊಟ್ಟಾಗತ್ತೆ. ಇಂದಿನ ವಿದ್ಯಾರ್ಥಿಗಳೇ 2047ರ ಭಾರತದ ನಿರ್ಮಾತೃಗಳು ಅಂತ ಹೇಳ್ಬೋದು. ಉತ್ತಮ ಶಿಕ್ಷಣ ಪಡೆಯೋದ್ರ ಮೂಲಕ, ಹೊಸ ಕೌಶಲ್ಯಗಳನ್ನು ಕಲಿಯೋದ್ರ ಮೂಲಕ, ಪರಿಸರವನ್ನು ರಕ್ಷಿಸೋದು, ಸಂವಿಧಾನದ ಮೌಲ್ಯಗಳನ್ನು ಗೌರವಿಸೋದು, ಹಾಗೆಯೇ ಜವಾಬ್ದಾರಿಯುತ ನಾಗರಿಕರಾಗುವುದು, ಇವೆಲ್ಲದರ ಮೂಲಕ ವಿಕಸಿತ ಭಾರತದ ನಿರ್ಮಾಣಕ್ಕೆ ನೀಡಬಹುದಾದಂತಹ ಒಂದು ಮಹತ್ವದ ಕೊಡುಗೆಯಾಗಿದೆ. ಒಟ್ಟಿನಲ್ಲಿ ವಿಕಸಿತ ಭಾರತ 2047 ಅಂತಂದರೆ ಸಮೃದ್ಧ, ಸ್ವಾವಲಂಬಿ, ಸಮಾನತೆಯ, ತಾಂತ್ರಿಕವಾಗಿ ಶಕ್ತಿಶಾಲಿ, ಪರಿಸರ ಸ್ನೇಹಿ ಮತ್ತು ಜಾಗತಿಕವಾಗಿ ಮುಂಚೂಣಿಯಲ್ಲಿರುವಂತಹ ಭಾರತವನ್ನು ನಿರ್ಮಿಸುವಂತಹ ಸಂಕಲ್ಪ ನಮ್ಮೆಲ್ಲರದಾಗಲಿ ಅಂತ ಹೇಳ್ತಾ ಇಂದಿನ ನಮ್ಮ ಗಾನಗಂಗೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬರ್ತಾ ಇದೆ. ಸ್ನೇಹಿತರೆ, ನಾವು ಆರಂಭದಲ್ಲಿ ದೇಶ ಪ್ರೇಮದಿಂದ ಪ್ರಾರಂಭ ಮಾಡಿದ್ವಿ. ರಾಮ ಕೂಡ ಹೇಗೆ ನಮಗೆ ದೇಶ ಪ್ರೇಮವನ್ನು ಆಗಿನ ಕಾಲದಲ್ಲಿಯೇ ತಿಳಿಸಿಕೊಟ್ಟಿದ್ದ, ಹಾಗೇ ನಮಸ್ತೆ ವತ್ಸಲೆ ಮಾತೃಭೂಮಿ ಅನ್ನುವಂಥದ್ದನ್ನು ಕೂಡ ನಾವು ತಿಳಿದುಕೊಂಡ್ವಿ. ಬರ್ತಾ ಹಾಗೇ ವಿಕಸಿತ ಭಾರತ 1947ರಿಂದ 2026ರವರೆಗೆ ನಮ್ಮ ದೇಶದ ಪ್ರಗತಿ ಹೇಗಾಯಿತು ಅಂತ ನೋಡಿದ್ವಿ. ಈಗ ನಮ್ಮ ಕನಸು ವಿಕಸಿತ ಭಾರತದತ್ತ, ಅದು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸಿ ನಮ್ಮ ದೇಶವನ್ನು ಸಮೃದ್ಧ ಭರಿತವಾಗಿ, ಸಂಪದ್ಭರಿತವಾಗಿ ಮಾಡೋಣ ಅಂತ ಹೇಳ್ತಾ ಗೀತೆಗಳನ್ನು ನಾನು ಪ್ರಸಾರ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅಮೃತ ಗಳಿಗೆ ಚಿತ್ರದ ಗೀತೆ ಬಿ ಆರ್ ಛಾಯಾ ಅವರು ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಒಂದು ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ.

ಇದು ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುನ್ಹೇರೆ ಪಲ್. ಸುನೇರೆ ಪಲ್ನಲ್ಲಿ ಆರಂಭದಲ್ಲಿ ಕೇಳಿ ದಿಲ್ ಅಪನಾ ಔರ್ ಪ್ರೀತ್ ಪರಾಯಿ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ಶಂಕರ್ ಜೈಕಿಶನ್ ಅವರ ಸಂಗೀತ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಅನ್ಪಡ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ರಾಜಾ ಮೇದಿ ಅಲಿ ಖಾನ್ ಅವರ ಸಾಹಿತ್ಯಕ್ಕೆ ಮದನ್ ಮೋಹನ್ ಅವರ ಸಂಗೀತವಿತ್ತು. ಕೇಳ್ತಾ ಇದ್ದೀರಾ ಸುನ್ಹೇರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳನ್ನ. ಮುಂದಿನ ಗೀತೆ ಆರ್ ಪಾರ್ ಚಿತ್ರದ ಗೀತೆ, ಹಾಡಿದ್ದಾರೆ ಗೀತಾ ದತ್, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಓಪಿ ನಯ್ಯರ್ ಅವರ ಸಂಗೀತ.

ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಕಾಶ್ಮೀರ್ ಕಿ ಕಲಿ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ಎಚ್ ಬಿಹಾರಿ ಅವರ ಸಾಹಿತ್ಯಕ್ಕೆ ಓಪಿ ನಯ್ಯರ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಮುಂದೆ ಕೇಳಿ ಜುವೆಲ್ ಥೀಫ್ ಚಿತ್ರದ ಗೀತೆ ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ.

ಲತಾ ಮಂಗೇಶ್ಕರ್ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ರಾಮ್ಪುರ್ ಕಾ ಲಕ್ಷ್ಮಣ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನವಿತ್ತು. ಸುನ್ಹೇರಿ ಪಲ್ನಲ್ಲಿ ಕಡೆಯದಾಗಿ ಮೂಡಿ ಬರ್ತಾ ಇದೆ ಹಮ್ದೋನೋ ಚಿತ್ರದ ಗೀತೆ. ಮೊಹಮ್ಮದ್ ರಫಿ ಹಾಗೂ ಆಶಾ ಭೋಸ್ಲೆ ಅವರ ಧ್ವನಿ, ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯ, ಜಯದೇವ್ ಅವರ ಸಂಗೀತವಿದೆ.

ಇದುವರೆಗೆ ಸುನ್ಹೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದರೆ. ಇದು ಆಕಾಶವಾಣಿ. ಸಮಯ ಆಗಲಿದೆ 11 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಪೋಸ್ಟ್ ಬಾಕ್ಸ್ ನಂಬರ್ 111.

ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಕ್ತಿಯ ಸಾಕಾರ ಮೂರ್ತಿ ಶ್ರೀರಾಮಕೃಷ್ಣ ಪರಮಹಂಸರ ಪುಣ್ಯಸ್ಮರಣೆ ಇಂದು. ನಾಡಿನ ಎಲ್ಲ ಶ್ರೀರಾಮಕೃಷ್ಣ ಮಠ್ ಮಿಷನ್ ಹಾಗೂ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಭಜನೆ ಹಾಗೂ ಆಧ್ಯಾತ್ಮಿಕ ಚಿಂತನೆಯ ಕಾರ್ಯಕ್ರಮಗಳು ಬೆಳಗ್ಗೆಯಿಂದ ವಿಧ್ಯುಕ್ತವಾಗಿ ನಡೆಯುತ್ತಿವೆ. ಹಿರಿಯ ಸ್ವಾಮೀಜಿಗಳು, ಯತಿಗಳು, ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದಾಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ ಹತ್ತಾರು ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಭಗವಂತ ಪೂರ್ವಭಾಷಿ. ಅವನ ಅನುಗ್ರಹದಿಂದ ಅಜ್ಞಾನದ ಅಂಧಕಾರ ಕಳೆದು ಸುಜ್ಞಾನದ ದೀಪ ಬೆಳಗಲು ಶಬ್ದ ಕೊಟ್ಟವನು ಭಗವಂತ ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ಆಶೀರ್ವಚನ ನೀಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ಕೈಗೊಂಡಿರುವ ಶ್ರೀಗಳು ಶ್ರೀರಾಮನ ಕಾರುಣ್ಯ ದುಃಖ ವಿಮೋಚಕ, ಮನುಷ್ಯ ಸ್ವತಂತ್ರ ರೂಪಿ ಭಗವಂತ ಎಂಬ ಬಿಂಬದ ಪ್ರತಿಬಿಂಬ ಮಾತ್ರ ಎಂದರು. ಭಾರತರತ್ನ ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಇಂದು ಬೆಳಗ್ಗೆ ಹೊಸದಿಲ್ಲಿಯ ಸದೈವ್ ಅಟಲ್ ಸ್ಮೃತಿವನಕ್ಕೆ ಭೇಟಿ ನೀಡಿ ಶ್ರದ್ಧಾಸುಮನ ಅರ್ಪಿಸಿದರು. ಇಂದು ದೇಶಾದ್ಯಂತ ಎಲ್ಲ ರಾಜ್ಯಗಳ ಬಿಜೆಪಿ ಕಚೇರಿಗಳಲ್ಲಿ ಅಟಲ್ ಸ್ಮರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಟ್ರಸ್ಟ್ ಸಹಯೋಗದಲ್ಲಿ ದೇಸಿ ಟ್ರಸ್ಟ್ ಇಂದು ವಿಶೇಷ ವಿಚಾರ ಸಂಕಿರಣ ಆಯೋಜಿಸಿದೆ. ಮಂಜುನಾಥ್ ಚಾಂದ್ ಅವರು ಕನ್ನಡಕ್ಕೆ ಅನುವಾದಿಸಿರುವ ಮೀರಾ ಬೆಹನ್ ಅವರ ಮಹಾತ್ಮನ ಮಗಳು ಕೃತಿಯನ್ನು ಗಣ್ಯರು ಬಿಡುಗಡೆಗೊಳಿಸಿದರು. ಪುನರ್ಚಿತ್ ಕಲೆಕ್ಟಿವ್ ನಿರ್ಮಿಸಿದ ಹೊಟ್ಟೆಗೆ ಹಿಟ್ಟು ಕಿರುಚಿತ್ರ ಪ್ರದರ್ಶಿಸಲಾಯಿತು. ಚಾಮರಾಜನಗರದ ದೀನಬಂಧು ಮಕ್ಕಳ ಮನೆ ಆಶ್ರಮ ಸಂಸ್ಥೆಯ ಜಿಎಸ್ ಜಯದೇವ ಸೇರಿದಂತೆ ಅನೇಕ ಗಣ್ಯರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಖ್ಯಾತ ರಂಗಕರ್ಮಿ ಪ್ರಸನ್ನ ಅವರು ಮಾಹಿತಿ ನೀಡಿದ್ದಾರೆ.
1: ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಗಾಂಧಿ ಭವನದಲ್ಲಿ ಸೆಮಿನಾರ್ ಶೀರ್ಷಿಕೆ ಇಂದಿನ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಗಾಂಧೀಜಿ ಅಂತ ಇದೆ. ಇಂದಿನ ಬಿಕ್ಕಟ್ಟನ್ನು ನಾವು ಹಲವು ವಿಧದಲ್ಲಿ ನೋಡ್ತಾ ಇದ್ದೇವೆ. ಅದನ್ನ ರಾಜಕೀಯ ಬಿಕ್ಕಟ್ಟು, ಯುವಜನತೆಯ ಬಿಕ್ಕಟ್ಟು, ಗ್ರಾಮೀಣ ಬಿಕ್ಕಟ್ಟು, ವಾತಾವರಣ ಬಿಸಿ ಏರುತ್ತಿರುವ ಬಿಕ್ಕಟ್ಟು ಹೀಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಉತ್ತರ ಕೂಡ ಪ್ರತ್ಯೇಕಿಸಿ ಕಾಣುವ ಪ್ರಯತ್ನವನ್ನು ಮಾಡಿ ಸೋಲ್ತಾ ಇದ್ದಾರೆ. ಗಾಂಧೀಜಿ ಹೀಗೆ ಮಾಡ್ತಾ ಇರಲಿಲ್ಲ. ಗಾಂಧೀಜಿಯವರು ಬ್ರಿಟಿಷರ ವಿರುದ್ಧ ಹೋರಾಡುವಾಗ ಕೂಡ ಸ್ವರಾಜ್ಯದ ಕಹಳೆ ಮೊಳಗಿಸಿದರೆ, ಇತ್ತ ಜನತೆಯ ನಡುವೆ ಗ್ರಾಮೀಣ ಬಡವರ ಪರವಾಗಿ ಸ್ವರಾಜ್ಯದ ಕಹಳೆಯನ್ನು ಅವರು ಮೊಳಗಿಸಿದರು. ಹಾಗಾಗಿ ಅವರು ಖಾದಿ, ಗ್ರಾಮೋದ್ಯೋಗಗಳನ್ನೆಲ್ಲ ಮುಂದೊತ್ತಿ ಗ್ರಾಮೀಣ ಬಡತನವನ್ನು ನಿವಾರಿಸಿ ಗ್ರಾಮೀಣ ಜನರನ್ನ ಮತ್ತೆ ಸ್ತ್ರೀಯರ ಧ್ವನಿ ಕೊಡುವ ಕೆಲಸವನ್ನು ಅವರು ಮಾಡಿದರು. ಗಾಂಧೀಜಿಯವರ ಈ ಕನಸನ್ನ ನನಸಾಗಿಸುವ ಪ್ರಯತ್ನ ಮಾಡೋಣ.
0: ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಲೇಬಗೇರಿ ಸಮೀಪದ ಹಟ್ಟಿ ಗ್ರಾಮಕ್ಕೆ ರಾಜ್ಯ ಸಂಯಮ ಪ್ರಶಸ್ತಿಯನ್ನು ಇಂದು ಸಂಜೆ 4:30ಕ್ಕೆ ಹಟ್ಟಿಯಲ್ಲಿ ಆಯೋಜಿತ ಸಮಾರಂಭದಲ್ಲಿ ಗಣ್ಯರು ಪ್ರದಾನಿಸಲಿದ್ದಾರೆ. ಪ್ರಶಸ್ತಿ 1,00,000 ರೂಪಾಯಿ ನಗದು ಹಾಗೂ ಸ್ಮರಣೆ

0: ಕಡ್ಡಿಕೆ ಒಳಗೊಂಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯಾಧಿಕಾರಿಗಳ ಗುಂಡಿಗೆ ಮೂವರು ಮೃತಪಟ್ಟ ಘಟನೆಗೆ ಸಂಬಂಧಿಸಿ ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ 7 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆ ವರದಿ ಆಧರಿಸಿ ತಮ್ಮ ವರದಿಯನ್ನು ಸಲ್ಲಿಸುವುದಾಗಿ ಅವರು ಹೇಳಿದರು. ಬೆಂಗಳೂರಿನ ಶ್ರೀರಾಮ ಕಲಾವೇದಿಕೆ ಧಾರವಾಡದ ಶ್ರೀ ಆಲೂರು ವೆಂಕಟರಾವ್ ಭವನದಲ್ಲಿ ಇಂದು ಸಂಜೆ 5:30 ಶ್ರಾವಣ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದೆ. ಕಲಾಪೋಷಕ ಸಪ್ತಕ್ ಸಂಸ್ಥೆಯ ಜಿಎಸ್ ಹೆಗಡೆ ಅವರಿಗೆ 75 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಪದ್ಮಶ್ರೀ ಪಂಡಿತ್ ಎಂ ವೆಂಕಟೇಶ್ ಕುಮಾರ್, ಪಂಡಿತ್ ರಘುನಾಥ್ ನಾಕೋಡ್ ಹಾಗೂ ಪಂಡಿತ್ ರವೀಂದ್ರ ಯಾವಗಲ್ ಸನ್ಮಾನಿಸಲಿದ್ದಾರೆ. ಧಾರವಾಡ ಘರಾಣೆಯ ಮೊಹಸೀನ್ ಖಾನ್ ಸಿತಾರ್ ಹಾಗೂ ಮುಂಬಯಿಯ ಧನಂಜಯ್ ಹೆಗಡೆ ಗಾಯನ ಪ್ರಸ್ತುತಪಡಿಸಲಿದ್ದಾರೆ. ಅಗ್ರಶ್ರೇಯಾಂಕಿತ ಬ್ಯಾಡ್ಮಿಂಟನ್ ಆಟಗಾರ ಹರ್ಷದ್ ಶಾದಿಶ್ ಅವರು ಯೋನೆಕ್ಸ್ ಸನ್ರೈಸ್ ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ನಲ್ಲಿ ಅಂತಿಮ ಹಂತ ಪ್ರವೇಶಿಸಿದ್ದಾರೆ. ಕರ್ನಾಟಕ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆ ಧಾರವಾಡದ ಆರ್ಎನ್ ಶೆಟ್ಟಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ವನಿತಾ ವಿಹಾರ. ಮನೆಯಂಗಳದ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ.

ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ಈ ಹಾಡನ್ ಕೇಳ್ತಾ ಇದ್ದ ಹಾಗೆ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾವಿದಿನ ಯಾವ ಹಬ್ಬದ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ. ಹಾ, ನಿಮ್ಮ ಊಹೆ ಸರಿಯಾಗಿದೆ, ವರಹ ಮಹಾಲಕ್ಷ್ಮಿ ವ್ರತದ ಬಗ್ಗೆ. ಶ್ರಾವಣ ಮಾಸೆ ಶುಕ್ಲೇಚ ಪೌರ್ಣಮ್ಯಾಂ ಭಾರ್ಗವಾಸರೆ ಎಂದು ಶಾಸ್ತ್ರಗಳಲ್ಲಿ ತಿಳಿಸಿರುವ ಪ್ರಕಾರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಅಂದರೆ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಿಸುವುದು ವಾಡಿಕೆ. ಇಂದು ಆನ

0: ನಗರ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯೆಯರು ನಡೆಸಿಕೊಡುವ ರೂಪಕ ಮನೆಯಂಗಳದ ಮಹಾಲಕ್ಷ್ಮಿ. ಹಬ್ಬದ ಪೂಜಾ ವಿಧಾನ, ಆಧ್ಯಾತ್ಮಿಕ ಹಿನ್ನೆಲೆ, ನೈವೇದ್ಯ, ಭಕ್ತಿಪೂರ್ವಕ ಗಾಯನ, ವ್ರತಕತೆ ಮಾಹಿತಿ ನೀಡಲು ನನ್ನ ಗೆಳತಿಯರೆಲ್ಲ ಸಿದ್ಧರಿದ್ದಾರೆ. ಬನ್ನಿ ಪ್ರಾರಂಭಿಸೋಣ. ಓ ಮಾಲಾ ಅವರೇ, ನಿಮ್ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತನ ಅದ್ಧೂರಿಯಾಗಿ ಆಚರಣೆ ಮಾಡ್ತೀರ. ಪ್ರತಿ ವರ್ಷ ನಿಮ್ಮನೆಯ ಸಾಲಂಕೃತ ವರಮಹಾಲಕ್ಷ್ಮಿಯನ್ನ ನೋಡೋ ಭಾಗ್ಯ ನಮಗೆ ಸಿಗ್ತಿದೆ. ನಿಮ್ಮನೆಯಲ್ಲಿ ದೇವಿಗೆ ಸೀರೆ ಉಡಿಸೋ ಪದ್ಧತಿ ಕೂಡ ಇದೆ. ಇದೆಲ್ಲ ತಯಾರಿ ನೀವು ಹಿಂದಿನ ದಿನ ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ತಿಳಿಸ್ತೀರಾ?
1: ಆಯ್ತು ಉಷಾ. ಅಲಂಕಾರಕ್ಕೆ ಕೂರಿಸುವ ಲಕ್ಷ್ಮಿ ಆದ್ದರಿಂದ ಮತ್ತು ತುಂಬ ನೆಂಟರು ಸ್ನೇಹಿತರು ಅಕ್ಕಪಕ್ಕದ ಮನೆಯವರನ್ನು ಸಾಯಂಕಾಲ ಕರೆಯುವುದರಿಂದ ಹಿಂದಿನ ದಿನವೇ ತಯಾರು ಮಾಡಿಕೊಂಡಿದ್ದರೆ ಹಬ್ಬದ ದಿವಸ ಪೂಜೆ ಮಾಡುವುದಕ್ಕೆ ಸರಿ ಹೋಗುತ್ತೆ. ಪೂಜೆ ಮಾಡುವ ತಟ್ಟೆಯಲ್ಲಿ ಅರಿಶಿನ, ಕುಂಕುಮ, ಗಂಧ, ಅಕ್ಷತೆ, ಊದಿನ ಕಡ್ಡಿ, ಧೂಪ, ಕರ್ಪೂರ ಇಟ್ಟುಕೊಂಡಿರುತ್ತೇನೆ. ದೇವಿಯನ್ನು ಆರಾಧಿಸುವ ಮೊದಲು ಭಕ್ತಿ ಶ್ರದ್ಧೆ ಗೌರವಗಳಿಂದ ಅಲಂಕರಿಸಿ ಅತ್ಯಂತ ದೈನ್ಯತೆಯಿಂದ ಮಂಟಪದಲ್ಲಿ ಪ್ರತಿಷ್ಠಾಪಿಸಬೇಕು. ಇದು ಆಡಂಬರವಾಗಿರದೆ ಆಕೆಯನ್ನು ಗೌರವದಿಂದ ನಡೆಸಿಕೊಳ್ಳುವ ನಮ್ಮ ಆದರಾಭಿಮಾನ. ಸೀರೆ ಉಡಿಸಿದ ಸಾಲಂಕೃತ ಕಲಶವನ್ನು ತಳಿರು ತೋರಣಗಳಿಂದ ಸಿಂಗರಿಸಿ ಮಂಟಪದ ಎರಡೂ ಬದಿಯಲ್ಲಿ ಬಾಳೆಕಂಬ ಸಿಕ್ಕಿಸಿ ದೀಪಾಲಂಕಾರಗಳಿಂದ ಶೋಭೆಯನ್ನು ಹೆಚ್ಚಿಸಬೇಕು. ಒಂದು ಜೊತೆ ತುಪ್ಪದ ದೀಪವನ್ನು ಹಚ್ಚಿಡುವುದು ಶ್ರೇಯಸ್ಕರ. ಇದಲ್ಲದೆ ಮಂಟಪದ ಪ್ರತಿಭೆಯನ್ನು ಹೆಚ್ಚಿಸಲು ಸುತ್ತಲೂ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಬಹುದು. ಇದಕ್ಕೆ ಹೂವಿನ ಅಲಂಕಾರವನ್ನು ಹಾರಗಳನ್ನು ಹಾಕಿ ದೇವಿಯ ಕಲಶದ ಮುಂದೆ ಬಣ್ಣ ಬಣ್ಣದ ರಂಗೋಲಿಯನ್ನಿಡಬೇಕು. ಇದೆಲ್ಲ ಮಾಡುವುದರಿಂದ ದೈವಿಕ ಶಕ್ತಿಯು ಹೆಚ್ಚಾಗುವುದು. ಹಿಂದಿನ ದಿನ ಇಷ್ಟು ಅಲಂಕಾರದ ಸಿದ್ಧತೆ ಮಾಡಿದ ಮೇಲೆ ಮಾರನೇ ದಿನ ಮಂಟಪದ ಕೆಳಗೆ ಮಣೆಯನ್ನು ಹಾಸಿ ಅದಕ್ಕೆ ರೇಷ್ಮೆ ವಸ್ತ್ರವನ್ನು ಹಾಸಿ ಗಣಪತಿ ಹಾಗೂ ಲಕ್ಷ್ಮಿಯ ವಿಗ್ರಹವನ್ನಿಡಬೇಕು.

0: ನಮ್ಮಲ್ಲಿ ಯಾವುದೇ ರಥವಾಗಲಿ ಮೊದಲಿಗೆ ವಿಘ್ನ ವಿನಾಶಕನಾದ ಶ್ರೀ ಗಣೇಶನಿಗೆ ಅಗ್ರಪೂಜೆಯನ್ನು ಸಲ್ಲಿಸುವುದು ವಾಡಿಕೆ. ಹಾಗೆಯೇ ಇಲ್ಲಿ ಮೊದಲು ಗಣಪತಿ ಪೂಜೆಯನ್ನು ಮಾಡಬೇಕು. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಎಂಬ ಶ್ಲೋಕವನ್ನು ಹೇಳಿ ಗಣಪತಿಗೆ ಅರಿಶಿನ ಕುಂಕುಮ ಹೂವು ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ನೈವೇದ್ಯಕ್ಕೆ ಎರಡು ಬಾಳೆಹಣ್ಣನ್ನು ಮಾಡಿ ನಂತರ ಕರ್ಪೂರದ ಮಂಗಳಾರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಬೇಕು. ಇದು ನಮ್ಮ ಮನಸ್ಸಿಗೆ ಭಕ್ತಿ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕೊಡುತ್ತದೆ.
1: ಗೀತಾ ಅವರೇ, ನಮ್ ಗೆಳತಿ ಗಾಯತ್ರಿ ಗಣಪತಿ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದ ಪೂಜಾ ವಿಧಾನದ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡ್ತೀರಾ?
2: ಹಾ, ಹೇಳ್ತೀನಿ ಉಷಾ. ಈಗ ಗಣಪತಿ ಪೂಜೆ ಮುಗೀತಲ್ಲ, ನಾವು ವರಮಹಾಲಕ್ಷ್ಮಿ ಕಲಶವನ್ನು ಸಿದ್ಧಪಡಿಸಿಕೊಳ್ಳಬೇಕು. ಅದಕ್ಕೆ ಒಂದು ಬೆಳ್ಳಿ ಚೊಂಬನ್ನು ತೆಗೆದುಕೊಂಡು ಗಂಗೆ

0: ಎಂದು ಹೇಳಿಕೊಂಡು ಕಲಶದಲ್ಲಿ ಸ್ವಲ್ಪ ನೀರನ್ನು ಹಾಕಬೇಕು.
1: ಗೀತಾ ಅವರೇ, ನೀವು ಕಲಶಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕ್ತೀರಾ?
0: ಹಾ ಹೇಳ್ತೀನಿ ವಸಂತ. ನೀರು ಹಾಕಿದ ಮೇಲೆ ಒಂದು ನಾಣ್ಯ, ಒಂದೆರಡು ಒಣ ದ್ರಾಕ್ಷಿ, ಗೋಡಂಬಿ ಹಾಕಿ ಚೊಂಬಿನ ಕಂಠದ ಮೇಲೆ ಒಂದು ಅರಿಶಿನ ಸವರಿದ ತೆಂಗಿನಕಾಯಿ ಇಟ್ಟು ಅದಕ್ಕೆ ಕುಂಕುಮ ಚಂದ್ರ ಹಚ್ಚಿ ಅದರ ಸುತ್ತಲೂ ಬರುವ ಹಾಗೆ ಐದು ಮಾವಿನ ಎಲೆಗಳು ಅಥವಾ ಐದು ವಿಳ್ಳೆದೆಲೆಗಳನ್ನು ಇಟ್ಟು ಅಲಂಕರಿಸಿದರೆ ಕಲಶ ಸಿದ್ಧ. ಅದರ ಜೊತೆಗೆ ಒಂದು ಲಕ್ಷ್ಮೀ ವಿಗ್ರಹವನ್ನು ಇಡುವುದು. ಈಗ ವರಮಹಾಲಕ್ಷ್ಮೀ ಪೂಜೆಯನ್ನು ಪ್ರಾರಂಭಿಸುವುದು. ಮೊದಲಿಗೆ ಯಾ

ನಮಃ ಎಂದು ಹೇಳಿ ಸಮಸ್ತ ಜಗತ್ತಿಗೂ ಮಾತೃಸ್ವರೂಪಿಣಿಯಾದ ದೇವಿಯನ್ನು ನಮಿಸಿ ನಂತರ ಸಂವತ್ಸರ, ಮಾಸ, ತಿಥಿ, ನಕ್ಷತ್ರ, ವಾರ ಎಲ್ಲ ಹೇಳಿಕೊಂಡು ಸಂಕಲ್ಪ ಮಾಡಿ ಕುಟುಂಬ ಪರಿವಾರದವರಿಗೆಲ್ಲ ಆಯುರಾರೋಗ್ಯ, ಐಶ್ವರ್ಯ, ಅಭಿವೃದ್ಧಿಗಳನ್ನು ಕರುಣಿಸು ಎಂದು ದೇವಿಯನ್ನು ಪ್ರಾರ್ಥಿಸಿ ಪೂಜೆ ಪ್ರಾರಂಭಿಸುವುದು.

0: ಎಂದು ಪದ್ಮಾಸನ ಸ್ಥಿತೆಯಾದ ಲಕ್ಷ್ಮೀದೇವಿಯ ಪೀಠ ಪೂಜೆ ಮಾಡುವುದು. ನಂತರ ಲಕ್ಷ್ಮೀ ವಿಗ್ರಹಕ್ಕೆ ಪಂಚಾಮೃತ ಅಭಿಷೇಕ ಮಾಡುವುದು.
1: ಗೀತಾ ಅವರೇ, ಪಂಚಾಮೃತಕ್ಕೆ ಏನೇನು ಪದಾರ್ಥಗಳನ್ನು ಹಾಕುತ್ತೀರಾ?
0: ಹೇಳ್ತೀನಿ ವಿಜಯ. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಈ ಐದು ಪದಾರ್ಥಗಳಿರುತ್ತವೆ. ಪಂಚಾಮೃತದಿಂದ ಅಭಿಷೇಕ ಮಾಡಿದ ನಂತರ ಶುದ್ಧೋದಕ ಸ್ನಾನ, ಅಂದರೆ ಶುದ್ಧವಾದ ನೀರಿನಿಂದ ದೇವಿಗೆ ಅಭಿಷೇಕ ಮಾಡುವುದು. ನಂತರ ದೇವಿಗೆ ಗೆಜ್ಜೆ ವಸ್ತ್ರ ಆಭರಣಗಳನ್ನು ಸಮರ್ಪಣೆ ಮಾಡುವುದು. ಗಂಧ, ಅರಿಶಿನ, ಕುಂಕುಮ, ಚಂದ್ರ ಎಲ್ಲವನ್ನೂ ಸಮರ್ಪಿಸುವುದು. ನಂತರ ದೂರಸ್ಥಾಪನೆ. ದೇವಿಯ ಬಲಭಾಗದಲ್ಲಿ ಎರಡು ವಿಳ್ಯದೆಲೆ ಅಡಿಕೆ ಇಟ್ಟು ಅದರ ಮೇಲೆ 12 ಗಂಟು ಹಾಕಿದ ದಾರಗಳನ್ನಿಟ್ಟು ದೂರಸ್ಥಾಪನೆ ಮಾಡಿ

0: ಪ್ರಸನ್ನ ವೆಂಕಟದಾಸರ ವಿರಚಿತ ದೇವಿಯ ಮೇಲಿನ ಈ ಸಾಂಪ್ರದಾಯಿಕ ಹಾಡನ್ನ ಬಹಳ ಮಧುರವಾಗಿ ಹಾಡಿದ್ರಿ ಜಯಶ್ರೀ ಮತ್ತು ವಸಂತ ಅವರೇ. ಪೂಜಾ ವಿಧಾನ ತಿಳಿಸುವಾಗ ಗೀತಾ ಅವರು ದೋರಗ್ರಂಥಿ ಪೂಜೆ ಅಂತ ತಿಳಿಸಿದ್ರು. ಹಾಗೆಂದ್ರೇನು, ಇದನ್ನ ಯಾಕೆ ಕಟ್ಕೊಳ್ಬೇಕು? ಪದ್ಮಾ ಅವರೇ, ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಬೋದಾ?
1: ಹೇಳ್ತೀನಿ ಉಷಾ. ವರಮಹಾಲಕ್ಷ್ಮಿ ವ್ರತದಲ್ಲಿ ಗ್ರಂಥಿ ಪೂಜೆ ಎಂದರೆ ದೇವಿಯ ಪೂಜೆಯ ಸಮಯದಲ್ಲಿ ಬಳಸುವ ಹಳದಿ ದಾರಕ್ಕೆ ಮಾಡುವ ವಿಶೇಷ ಪೂಜೆ. 12 ಗಂಟುಗಳನ್ನು ಹಾಕಿ ತಯಾರಿಸಿದ ಅರಿಶಿಣದ ದಾರವನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಭಾವಿಸಿ ಪೂಜಿಸಿ ಕೈಗೆ ಕಟ್ಟಿಕೊಳ್ಳಲಾಗುತ್ತದೆ. ಗ್ರಂಥಿ ಎಂದರೆ ಗಂಟು. ಪ್ರತಿಯೊಂದು ಗಂಟು ಒಂದೊಂದು ದೇವಿಯ ಅಥವಾ ಶಕ್ತಿಯ ಪ್ರತೀಕವೆಂದು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಕಲಶಕ್ಕೆ ಪೂಜೆ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಗ್ರಂಥಿ ಪೂಜೆಯನ್ನೂ ಮಾಡಲಾಗುತ್ತದೆ. ಪೂಜೆ ಮುಗಿದ ನಂತರ ಆ ಗ್ರಂಥಿಧಾರವನ್ನು ಹೆಂಗಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ಇದು ಸುಖ, ಆರೋಗ್ಯ ಮತ್ತು ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ.
2: ಈಗ ಧೂಪ, ದೀಪ, ನೈವೇದ್ಯ, ಕರ್ಪೂರದ ಮಂಗಳಾರತಿ ಮಾಡಿದ ನಂತರ ಸರ್ವ

0: ಪ್ರಾರ್ಥಿಸಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡುವುದು.
1: ಅಬ್ಬಬ್ಬ, ಎಷ್ಟು ಸೊಗಸಾಗಿ ನನ್ನ ಗೆಳತಿಯರು ಈ ಪೂಜಾ ವಿಧಾನ ದೋರ

0: ಗ್ರಂಥಿ, ಧೂಪ, ದೀಪ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ರು. ಈಗ ಬಹಳ ಮುಖ್ಯವಾದ್ದು ದೇವಿಗೆ ನೈವೇದ್ಯ. ಇದಕ್ಕೆ ನಮ್ಮ ಪಾಕಶಾಸ್ತ್ರ ಪ್ರವೀಣೆ ಶ್ಯಾಮಲಾ ಸತ್ಯ ಅವರೇ ಸೂಕ್ತವಾದ ವ್ಯಕ್ತಿ. ಶ್ಯಾಮಲಾ ಅವರೇ, ಅಮ್ಮನವರ ಮಹಾನೈವೇದ್ಯಕ್ಕೆ ಏನೇನು ಭಕ್ಷ್ಯಗಳನ್ನು ಹೇಗೆ ತಯಾರು ಮಾಡೋದು ನಮಗೆಲ್ಲ ತಿಳಿಸ್ಕೊಡ್ತೀರಾ?
1: ಖಂಡಿತ ಹೇಳ್ತೀನಿ ಉಷಾ. ಸಾಧಾರಣವಾಗಿ ದೇವಿಗೆ ನೈವೇದ್ಯಕ್ಕೆ ಗುಡಾನ್ನ ಮಾಡೋದು ರೂಢಿನಲ್ಲಿದೆ. ಗುಡಾನ್ನ ಪ್ರೀತ ಮಾನಸ ಎಂಬುದು ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿ ಬರುವ ದೇವಿಯ ನಾಮವಾಗಿದೆ. ಇದರ ಅರ್ಥ ಬೆಲ್ಲದ ಅನ್ನವನ್ನು ಇಷ್ಟಪಡುವ ಮನಸ್ಸುಳ್ಳವಳು ಎಂದು. ಉಷಾ, ಆದರೆ ನಾನಿವತ್ತು ಅಕ್ಕಿಯ ಬದಲು ಗಾತ್ರದಲ್ಲಿ ಕಿರಿದು ಪೋಷಣೆಯಲ್ಲಿ ಹಿರಿದಾದ ಸಿರಿಧಾನ್ಯವಾದ ಸಾಮೆ ಅಕ್ಕಿಯಲ್ಲಿ ಮಾಡುವುದನ್ನು ಹೇಳ್ತೀನಿ. ಸಾಮೆ ಅಕ್ಕಿಗೆ ಇಂಗ್ಲಿಷ್ನಲ್ಲಿ ಲಿಟಲ್ ಮಿಲೆಟ್ ಅಂತಲೂ ಕರೀತಾರೆ. ಸಾಮೆ ಅಕ್ಕಿ ತಿಂದವನು ಆಮೆಯಂತೆ ದೀರ್ಘಾಯುಷಿಯಾಗೋನು ಅನ್ನುವ ಮಾತು ರೂಢಿಯಲ್ಲಿದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನ ಹೇಳ್ತೀನಿ. ಸಾಮೆ ಅಕ್ಕಿ 1 ಚಿಕ್ಕಪ್ಪು, ಬೆಲ್ಲದ ಪುಡಿ 2 ಕಪ್ಪು, ತೆಂಗಿನ ತುರಿ 1/2 ಕಪ್ಪು, ತುಪ್ಪ 2 ಟೇಬಲ್ ಚಮಚ, ಏಲಕ್ಕಿ ಪುಡಿ 1/4 ಟೀ ಚಮಚ, ಪಚ್ಕರ್ಪುರ ಚಿಟ್ಕಿ, ಗೋಡಂಬಿ, ದ್ರಾಕ್ಷಿ ಸ್ವಲ್ಪ. ಮಾಡೋ ವಿಧಾನ, ಬೆಳಗ್ಗೆ ಎದ್ದ ತಕ್ಷಣ 1 ಕಪ್ ಸಾಮೆ ಅಕ್ಕಿನ ಚೆನ್ನಾಗಿ ತೊಳೆದು 2.5 ಕಪ್ ನೀರನ್ನು ಹಾಕಿ 2 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಕುಕ್ಕರ್ನಲ್ಲಿ ಅನ್ನನ ಬೇಯಿಸಬೇಕು. 1 ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪನ ಹಾಕಿ ಚೂರು ಮಾಡಿದ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹದವಾಗಿ ಹುರಿದು ಪಕ್ಕಕ್ಕಿಡಬೇಕು. ಅದೇ ಬಾಣಲೆಗೆ ಬೆಂದಿರುವ ಸಾಮೆ ಅಕ್ಕಿ ಅನ್ನ ಹಾಗೂ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿ ಶೋಧಿಸಿದ ನೀರು, ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಗಚಬೇಕು. ಎಲ್ಲ ಹೊಂದ್ಕೊಂಡು ಗಟ್ಟಿಯಾಗ್ತಾ ಬಂದಾಗ ಮಿಕ್ಕ ತುಪ್ಪ, ಏಲಕ್ಕಿ ಪುಡಿ, ಹುರಿದಿಟ್ಟಿರೋ ಗೋಡಂಬಿ, ದ್ರಾಕ್ಷಿನ ಹಾಕಿದರೆ ಸಾಮೆ ಅಕ್ಕಿ ಗುಡಾನ್ನ ರೆಡಿ.
0: ಗೆಳತಿಯರೇ, ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಹೊಸ ಗುಡಾನ್ನವನ್ನ ತಯಾರಿಸಿ ದೇವಿಗೆ ಸಮರ್ಪಿಸ್ತೀರಿ ತಾನೆ? ಶ್ಯಾಮಲಾ ಅವರೇ, ಸಾಧಾರಣವಾಗಿ ದೇವಿ ನೈವೇದ್ಯಕ್ಕೆ ಹೋಳಿಗೆ ಮಾಡೋದಂತೂ ರೂಢಿ. ಆದರೆ ಬೆಳಗ್ಗೆ ಈ ಪೂಜಾ ಕೈಂಕರ್ಯದ ಜೊತೆ ನಮಗೆಲ್ಲ ಹೋಳಿಗೆ ತಯಾರಿಸೋದು ಬಹಳ ಕಷ್ಟವಾದ ಕೆಲಸ. ತಮ್ಮ ಹತ್ರ ಪಾಕ ಭಂಡಾರವೇ ಇದೆ. ಹಿಂದಿನ ದಿನವೇ ತಯಾರು ಮಾಡಿಟ್ಕೊಳ್ಬಹುದಾದ ಸಕ್ಕರೆ ಹೋಳಿಗೆನೋ ಅಥವಾ ಕೊಬ್ಬರಿ ಹೋಳಿಗೆ ಹೇಗೆ ಮಾಡೋದು ಅಂತ ಸ್ವಲ್ಪ ತಿಳಿಸ್ತೀರಾ?
1: ಖಂಡಿತ ಹೇಳ್ತೀನಿ ಉಷಾ. ಇದು ಮದುವೆ ಆದ ಚಿಕ್ಕ ಹುಡುಗಿಯರು ಸಹ ಸುಲಭವಾಗಿ ಮಾಡಬಹುದಾದಂತಹ ಕೊಬ್ಬರಿ ಒಬ್ಬಟ್ಟನ್ನು ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ಕೊಬ್ಬರಿ ಮೇಲಿನ ಕಪ್ ಸಿಪ್ಪೆನ ತೆಗೆದು ತುರಿದಿದ್ದು 1 ಕಪ್ಪು, ಅದನ್ನು ಸ್ವಲ್ಪ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೋಬೇಕು. ಆದರೆ ಸೋಮಾರಿ ತಂದಿಂದ ಅದು ಮಾಡೋದು ಬೇಡ ಅಂದರೆ ಪೇಟೆನಲ್ಲಿ ಸಿಗೋ ಡೆಸಿಕೇಟೆಡ್ ಕೋಕೋನಟ್ ಸಹ ಹಾಕ್ಬೋದು. ಪುಡಿ ಮಾಡಿದ ಸಕ್ಕರೆ 1 ಕಪ್ಪು, ಹಾಲು 2 ಟೀ ಚಮಚ, ತುಪ್ಪ ಹೂರಣ ಕಲಿಸಲು ಬೇಕಾಗುವಷ್ಟು, ಏಲಕ್ಕಿ ಪುಡಿ 1/4 ಟೀ ಚಮಚ, ಜಾಯಿಕಾಯಿ ಪುಡಿ ಚಿಟ್ಕಿ, ಇವೆಲ್ಲನೂ ಹದವಾಗಿ ಕಲಸಿ ಉಂಡೆ ಮಾಡಿಟ್ಕೊಳ್ಳೋದು. ಕಣಕಕ್ಕೆ ಚಿರೋಟಿ ರವೆ 1 ಕಪ್ಪು, ಮೈದಾ 1 ಟೇಬಲ್ ಚಮಚ ಹಾಗೂ ಎಣ್ಣೆ. ಮಾಡೋ ವಿಧಾನ, ಬೆಳಗ್ಗೆ ಒಬ್ಬಟ್ಟು ಮಾಡಬೇಕು ಅಂದರೆ ಹಿಂದಿನ ರಾತ್ರಿನೇ ಕಣಕಕ್ಕೆ ಹೇಳಿರುವ ಎಲ್ಲನೂ ಹಾಕಿ ಕಲಸಿ ಸ್ವಲ್ಪ ಎಣ್ಣೆ ಹಾಕಿ ಇಡಬೇಕು. ಮಾರನೇ ದಿನ ಕಣಕದೊಳಗೆ ಹೂರಣದ ಉಂಡೆನಿಟ್ಟು ತೆಳ್ಳಗೆ ಲಟ್ಟಿಸಿ ಸಣ್ಣ ಉರಿನಲ್ಲಿ ಎರಡೂ ಬದಿ ಬೇಯಿಸಬೇಕು.
0: ಆಹಾ, 2 ಹೊಸ ಪಾಕ ವೈವಿಧ್ಯವನ್ನು ಕಲಿತ ಹಾಗಾಯಿತು. ಬಹಳ ವಿವರವಾಗಿ ಸುಲಭವಾಗಿ ಮಾಡೋದನ್ನು ತಿಳಿಸ್ಕೊಟ್ರಿ ಶ್ಯಾಮಲಾ ಅವರೇ. ನಮ್ಮ ಎಲ್ಲ ಗೆಳತಿಯರ ಪರವಾಗಿ ನಿಮಗೆ ಧನ್ಯವಾದಗಳು. ಆದರೆ ನನಗೆ ಒಂದು ಅನುಮಾನ ಇದೆ, ಇದು ನನ್ನ ಅನುಭವ ಕೂಡ. ಹೋಳಿಗೆ ಮಾಡುವಾಗ ಕಣಕ ಎಲ್ಲ ಒಂದು ಕಡೆ ಸರಿದು ಬಿಡುತ್ತೆ, ಇದಕ್ಕೇನಾದರೂ ತಾವು ಟಿಪ್ಸ್ ಕೊಡಬಹುದಾ?
1: ಖಂಡಿತ ಹೇಳ್ತೀನಿ ಉಷಾ. ಹೋಳಿಗೆ ಮಾಡಿ

0: ಸೀಕ್ರೆಟ್ ಟಿಪ್ ನೀವೆಲ್ಲ ಕೇಳಿಸ್ಕೊಂಡ್ರಿ ಅಲ್ವಾ? ಹಾ ಸರಿ, ಈಗ ವಿಜಯ ಅವರನ್ನ ಉಪಾಯಂದಾನದ ಬಗ್ಗೆ ಕೇಳೋಣ. ಇದು ಪೂಜೆಯ ಬಹಳ ಮುಖ್ಯವಾದ ಭಾಗ ಅಂತ ವಿಜಯ ಯಾವಾಗ್ಲೂ ಹೇಳ್ತಾ ಇದ್ರು. ಉಪಾಯಂದಾನ ಅಂದ್ರೇನು? ಇದನ್ನ ಯಾರಿಗೆ ಕೊಡ್ಬೇಕು ಸ್ವಲ್ಪ ತಿಳಿಸ್ತೀರಾ ವಿಜಯ ಅವರೇ?
1: ಖಂಡಿತ ಉಷಾ, ಹೇಳ್ತೀನಿ. ಪೂಜೆಯೆಲ್ಲ ಮುಗಿದ ಮೇಲೆ ಉಪಾಯನ ದಾನದ ಬಗ್ಗೆ ಹೇಳುತ್ತೇನೆ. ಒಂದು ತಟ್ಟೆಯಲ್ಲಿ ಒಂದು ಪಾವು ಅಕ್ಕಿಯನ್ನು ಹಾಕಿ ಅದನ್ನು ಹರಡಿ ಅದರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆಯನ್ನು ಇಟ್ಟು ಆಮೇಲೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಶಕ್ತಿಗೆ ಅನುಸಾರವಾಗಿ ದಕ್ಷಿಣೆಯನ್ನು ಇಟ್ಟು ತೆಂಗಿನಕಾಯಿಯ ಮೇಲೆ ಒಂದು ಉದ್ದರಣೆ ನೀರು ಹಾಕಿ ಪುರೋಹಿತರಿಗೆ ದಾನ ಕೊಡುವುದು. ಪೂಜೆ ಮಾಡಿದ ಪುಣ್ಯ ನಮಗೆಲ್ಲ ಸಿಗಲಿ ಅಂತ ಈ ದಾನವನ್ನು ಕೊಡುತ್ತೇವೆ.
0: ಇಲ್ಲಿಗೆ ಪೂಜೆಗೆ ಸಂಬಂಧಿಸಿದ ಕಲಾಪಗಳೆಲ್ಲ ಮುಗ್ದಾಗಾಯ್ತು. ನಾವೆಲ್ಲ ಸೇರಿ ವರಮಹಾಲಕ್ಷ್ಮಿಗೆ ಆರತಿ ಬೆಳಗೋಣವೇ.

0: ಕುರಿತಾಗಿ ವ್ರತ ಕಥೆ ಹೇಳುವುದರಿಂದ ಅಲ್ಲಿಗೆ ಪರಮಹಾಲಕ್ಷ್ಮಿ ವ್ರತ ಸಂಪನ್ನವಾಗುತ್ತೆ. ನಮ್ಮ ಗೆಳತಿ ಪದ್ಮಾ ಅವರು ವ್ರತ ಕಥೆಯನ್ನ ಸೊಗಸಾಗಿ ತಿಳಿಸ್ಕೊಡ್ತಾರೆ.
1: ಹೇಳ್ತೀನಿ ಉಷಾ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಒಮ್ಮೆ ಕೈಲಾಸದಲ್ಲಿ ಗಣಸಮೂಹದೊಂದಿಗೆ ನಗುತ್ತಾ ಕುಳಿತಿದ್ದ ಶಿವನನ್ನು ಉದ್ದೇಶಿಸಿ ಪಾರ್ವತೀದೇವಿಯು, ಪ್ರಾಣೇಶ್ವರ, ಭೂಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳನ್ನು ಕೊಡುವಂತಹ ಪಾವನವಾದ ಯಾವುದಾದರೂ ವ್ರತ ಇದೆಯೇ ಎಂದು ಕೇಳಲಾಗಿ ವರಮಹಾಲಕ್ಷ್ಮೀ ವ್ರತದ ಕಥೆಯು ಪರಮಶಿವನು ಪಾರ್ವತೀದೇವಿಗೆ ತಿಳಿಸಿದ ಹಿನ್ನೆಲೆಯನ್ನು ಹೊಂದಿದೆ. ಮಗಧ ದೇಶದ ಕೌಂಡಿನ್ಯಪುರದಲ್ಲಿ ಚಾರುಮತಿ ಎಂಬ ಬಡಸ್ತ್ರೀ ಇದ್ದಳು. ಪತಿಗೆ ಮತ್ತು ಹಿರಿಯರಿಗೆ ಶ್ರದ್ಧೆಯಿಂದ ಸೇವೆ ಮಾಡುತ್ತಿದ್ದ ಪತಿವ್ರತೆ. ಅವಳ ಸೇವೆಯಿಂದ ಸಂತೃಪ್ತಳಾದ ಲಕ್ಷ್ಮೀದೇವಿಯು ಚಾರುಮತಿಯ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಗೂ ಮುನ್ನ ಬರುವ ಶುಕ್ರವಾರದಂದು ವ್ರತ ಆಚರಿಸಲು ತಿಳಿಸುತ್ತಾಳೆ. ಚಾರುಮತಿ ಆ ವಿಷಯವನ್ನು ಕುಟುಂಬದವರಿಗೂ ಊರಿನ ಹೆಣ್ಣು ಮಕ್ಕಳಿಗೂ ತಿಳಿಸಿ ಎಲ್ಲರೂ ಸೇರಿ ವಿಧ್ಯುಕ್ತವಾಗಿ ಪೂಜೆ ನೆರವೇರಿಸಿದಾಗ ಅವರ ಮನೆಗಳು ಸಿರಿ ಸಂಪತ್ತಿನಿಂದ ತುಂಬಿಕೊಳ್ಳುತ್ತದೆ. ಯಾರು ಈ ವ್ರತ ಕಥೆಯನ್ನು ಹೇಳುತ್ತಾರೋ

0: ಮತ್ತು ಕೇಳುತ್ತಾರೋ ಅವರಿಗೆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳೂ ಸಿದ್ಧಿಸುವುದು ಎಂದು ಪಾರ್ವತೀದೇವಿಗೆ ಈಶ್ವರನು ಹೇಳಿದನು. ತದಾದಿಯಾಗಿ ಈ ವ್ರತವು ವರಮಹಾಲಕ್ಷ್ಮೀ ವ್ರತವೆಂದು ಲೋಕಪ್ರಸಿದ್ಧಿಯಾಗಿದೆ.
1: ಇದಾಗಿತ್ತು ಈ ದಿನದ ಪೂಜಾ ವಿಶೇಷ, ಮನೆ ಅಂಗಳದ ಮಹಾಲಕ್ಷ್ಮಿ. ನಿಮಗೆಲ್ಲ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಮುಂಬರುವ ಈ ಹಬ್ಬ ನಿಮ್ಮೆಲ್ಲರಿಗೂ ಸಂಪತ್ತು, ಅಷ್ಟೈಶ್ವರ್ಯ, ಸಮೃದ್ಧಿ, ಸಂತೋಷ, ಆರೋಗ್ಯವನ್ನು ಅವ್ಯಾಹತವಾಗಿ ನೀಡ್ತಾ ಇರಲಿ ಎಂಬ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಈ ರೂಪಕದ ಪರಿಕಲ್ಪನೆ ಮತ್ತು ಪ್ರಸ್ತುತಿ ಶ್ರೀಮತಿ ಶ್ಯಾಮಲಾ ಸತ್ಯ. ಸುಮಧುರ ಗಾಯನವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿಯರಾದ ಜಯಶ್ರೀ ಅನಿಲ್ ಕುಮಾರ್ ಮತ್ತು ವಸಂತಾ ಪ್ರಕಾಶ್. ಭಾಗವಹಿಸಿದ ಕಲಾವಿದೆಯರು ಶ್ರೀಮತಿಯರಾದ ವಿಜಯಲಕ್ಷ್ಮೀ ಶ್ರೀಹರಿ, ಮಾಲಾ ಜಯಪ್ರಕಾಶ್, ಪದ್ಮಾ ಕೃಷ್ಣಮೂರ್ತಿ, ಗೀತಾ ರವೀಂದ್ರ, ಗಾಯತ್ರಿ ಗೋಪಾಲ್, ಶ್ಯಾಮಲಾ ಸತ್ಯ ಮತ್ತು ನಾನು ಟಿ ಆರ್ ಉಷಾರಾಣಿ. ನಮಸ್ಕಾರ.

0: ಮನೆಯಂಗಳದ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ಆನಂದನಗರದ ವಾಗ್ದೇವಿ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಇದುವರೆಗೆ ಮೂಡಿಬಂತು. ನಿರ್ಮಾಣ ಆಶಾ, ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಇಂದಿನ ವನಿತಾ ವಿಹಾರ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಸಮಯ 12:31. ಕೆಲವು ಪ್ರಕಟಣೆಗಳು ಇದೀಗ.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನು ಅವಸರ ಅತ್ತೆ?
4: ಅರೆ,
3: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದ ಮೊಮ್ಮಗಳ ಹೆಸರಿಗೆ.
4: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
5: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
3: ಹಾಗೆಲ್ಲ ಮಾತಾಡ್ಬೇಡಿ.
4: ಏನು?
1: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆಕಾಶವಾಣಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಪರಿಹಾರ, ಈ ವಿಷಯ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಮತಾ ಶೆಟ್ಟಿ.
2: ನಮಸ್ಕಾರ ಕೇಳುಗರೆ. ಋತುಬಂಧ ಎನ್ನುವಂಥದ್ದು ಪ್ರತಿಯೊಬ್ಬ ಮಹಿಳೆಯ ಜೀವನದಲ್ಲಿ ನಡೆಯುವ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ. ಇದು ಮುಟ್ಟಿನ ಅವಧಿ ಶಾಶ್ವತವಾಗಿ ನಿಲ್ಲುವ ಹಂತವನ್ನು ಸೂಚಿಸುತ್ತದೆ. ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಡಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರಾಗಿರುವ ಡಾಕ್ಟರ್ ಸಿರಿ ಗಣೇಶ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ.
3: ಸ್ವಾಗತ
2: ಡಾಕ್ಟರ್. ಈಗ ಋತುಬಂಧ ಅಂದ್ರೆ ಏನು, ಸಾಮಾನ್ಯವಾಗಿ ಇದು ಯಾವ ವಯಸ್ಸಿನಲ್ಲಿ ಆರಂಭ ಆಗ್ತದೆ?
3: ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದ್ರಿ, ಋತುಬಂಧ ಅಂತಂದ್ರೆ ಋತುಚಕ್ರ ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂತ ಅರ್ಥ. ಕಂಪ್ಲೀಟ್ ಆಗಿ ಸ್ಟಾಪ್ ಆಗೋದು ಅಂದ್ರೆ ಎಷ್ಟು ತಿಂಗಳುಗಳ ಕಾಲ ನಾವು ಕಾಯಬೇಕು ಅನ್ನೋದು ಇಲ್ಲಿ ಪ್ರಶ್ನೆ ಬರುತ್ತೆ. ನಮ್ಮ ಸ್ಟಡಿ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ 12 ತಿಂಗಳುಗಳ ಕಾಲ ಪೀರಿಯಡ್ಸ್ ಆಗದೇನೆ ಅಥವಾ ಋತುಚಕ್ರ ಆಗದೇನೆ ನಿಂತು ಹೋಯಿತು ಅಂತಂದ್ರೆ ಅದಕ್ಕೆ ನಾವು ಋತುಬಂಧ ಅಥವಾ ಮೆನೋಪಾಸ್ ಅಂತ ಹೇಳ್ತೀವಿ.
2: ಮುಟ್ಟು ನಿಲ್ಲುವಿಕೆ
3: ಅಂತ ಸರಳವಾಗಿ ನೀವು ಹೇಳ್ತೀರಾ, ಅದನ್ನ ನಾವು ಮೆನೋಪಾಸ್ ಅಂತ ಹೇಳ್ತೀವಿ. ಜಸ್ಟ್ 1 ಮಂತ್ ಆರ್ 2 ಮಂತ್ಸ್ ಸ್ಟಾಪ್ ಆದ್ರೆ ಅದಕ್ಕೆ ಮೆನೋಪಾಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಇದನ್ನ ನಾವು ರಿಟ್ರೋಸ್ಪೆಕ್ಟಿವ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ 12 ತಿಂಗಳು ಕಂಪ್ಲೀಟ್ ವೈಟ್ ಮಾಡಬೇಕಾಗುತ್ತೆ. ಅಷ್ಟು 12 ತಿಂಗಳು ವೈಟ್ ಮಾಡಿದ್ರು ಮತ್ತೆ ಋತುಚಕ್ರ ಆಗಿಲ್ಲ ಅಂತಂದ್ರೆ ದೆನ್ ವಿ ವಿಲ್ ಥಿಂಕ್ ಆಫ್ ಮೆನೋಪಾಸ್.
2: ಅಂದ್ರೆ ಇದು ಯಾವ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಆರಂಭ ಆಗುವಂತದ್ದು?
3: ಹಾ, ಸಾಮಾನ್ಯವಾಗಿ ಒಂದು 47-48 ವರ್ಷ ವಯಸ್ಸಿನಲ್ಲಿ ಶುರು ಆಗುತ್ತೆ. ಆದ್ರೆ ಎಕ್ಸಾಕ್ಟ್ಲಿ ಅದೇ ವರ್ಷಕ್ಕೆ ಆಗ್ಬೇಕಂತಿಲ್ಲ, ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಒಂದು 45-46 ವರ್ಷಕ್ಕಾಗುತ್ತೆ. ಕೆಲವೊಬ್ಬರಿಗೆ ಒಂದು 50-52 ವರ್ಷದ ತನಕನೂ ಆಗುವ ಚಾನ್ಸಸ್ ಇರುತ್ತೆ. ಆದ್ರೆ 40 ವರ್ಷದಕ್ಕಿಂತ ಮುಂಚಿತವಾಗಾದ್ರೆ before 40 years ಅದಕ್ಕೆ ನಾವು ಪ್ರೀಮೆಚ್ಯೂರ್ ಮೆನೋಪಾಸ್ ಅಂತ ಹೇಳ್ತೀವಿ. ಅದಕ್ಕೆ ಬೇರೆ ತರದೇ ಕಾರಣಗಳಿರ್ತವೆ. ಇನ್ನು 52 ವರ್ಷದ ನಂತರನೂ ಇದೇ ತರ ಕಂಟಿನ್ಯೂಸ್ ಬ್ಲೀಡಿಂಗ್ ಆಗ್ತಿದ್ರೆ ನಾವು ಸ್ವಲ್ಪ ಬೇರೆ ಕಾರಣಗಳು, ಉದಾಹರಣೆಗೆ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಷಿಯಾ ಅಥವಾ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ಸ್, ಈ ತರದ್ದೆಲ್ಲ ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ. ಬಟ್ ಸಹಜವಾಗಿ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಒಂದು 47-48 ಇಯರ್ಸ್ ಎವರೇಜ್ ಅಲ್ಲಿ ಋತುಚಕ್ರ ನಿಲ್ಲುತ್ತೆ.
2: ಈಗ ಋತುಚಕ್ರ ಹದಿಹರೆಯದಲ್ಲಿ ಬೇಗ ಆಯಿತು ಅಂತ ಇದ್ದಾಗ,
3: ಹೌದು,
2: ಅಥವಾ ಬೇಗ ಆರಂಭ ಆಯಿತು ಅದಕ್ಕೆ ಬೇಗ ನಿಲ್ತಾ ಉಂಟು ಅನ್ನುವಂಥದ್ದೇನಾದ್ರು?
3: ತುಂಬಾ ಒಳ್ಳೆ ಕ್ವೆಶನ್ ಕೇಳಿದ್ರಿ. ಇದು ಎಲ್ಲ ಜನರಲ್ಲೂ ಸಾಮಾನ್ಯವಾಗಿ ಇರುವಂತ ಪ್ರಶ್ನೆ. ಅಂದ್ರೆ ಬೇಗ ಋತುಮತಿ ಆದ ತಕ್ಷಣ ಬೇಗ ಮುಟ್ಟು ನಿಲ್ಲುತ್ತೆ ಅನ್ನೋದು ಆತರ ಯಾವುದೂ ಇಲ್ಲ. ಮೆನೋಪಾಸ್ ಅಥವಾ ಋತುಬಂಧಕ್ಕೆ ಆಲ್ರೆಡಿ ಇಟ್ ಈಸ್ ಜೆನೆಟಿಕಲಿ ಡಿಟರ್ಮೈಂಡ್. ನಾವು ಹುಟ್ಟಬೇಕಾಗಿದ್ರೇನೆ, ಅಂದ್ರೆ ಫಾಲಿಕ್ಯುಲರ್ ಕೌಂಟ್ಸ್, ಫಾಲಿಕ್ಯುಲರ್ ಸೆಲ್ ಅಂತ ಹೇಳ್ತೀವಿ, ಅದು ಹುಟ್ಟಬೇಕಿದ್ರೆ ಒಂದು ಇಂತಿಷ್ಟು ಕೌಂಟ್, ಲೈಕ್ 1 ಲಕ್ಷ 2 ಲಕ್ಷ ಆ ತರ ಇರುತ್ತೆ. ಪ್ರತಿ ತಿಂಗಳಲ್ಲಿ ಸ್ತ್ರೀ ಋತುಚಕ್ರ ಆದಾಗ, ಪೀರಿಯಡ್ಸ್ ಆಗ್ತಾ ಇದ್ದಾಗ ಈ ಫಾಲಿಕ್ಯುಲರ್ ಸೆಲ್ಸ್ಗಳು ಕೌಂಟ್ ಕಮ್ಮಿ ಆಗ್ತಾನೆ ಹೋಗುತ್ತೆ. ಬಟ್ ಎಕ್ಸಾಕ್ಟ್ಲಿ ಒಂದು ಪೀರಿಯಡ್ಸ್ ಅಲ್ಲಿ ಇಷ್ಟು ಫಾಲಿಕ್ಯುಲರ್ ಸೆಲ್ಸ್ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅದು ಈಚ್ ಪರ್ಸನ್ಸ್ ಬಾಡಿ ಹ್ಯಾಬಿಟ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಸ್ವಲ್ಪ ಬೇಗ ಆಗುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನವಾಗಿ ಆಗುತ್ತೆ.
2: ಈಗ ಋತುಬಂಧದ ನಂತರ ಒಬ್ಬ ಮಹಿಳೆಗೆ ಅವಳ ದೇಹದಲ್ಲಿ ಪ್ರಮುಖವಾಗಿ ಯಾವ ಬದಲಾವಣೆಗಳು ಕಾಣಿಸಿಕೊಳ್ತದೆ ಡಾಕ್ಟರ್?
3: ಹಾ, ನೀವು ಋತುಬಂಧದ ಲಕ್ಷಣಗಳನ್ನ ಕೇಳ್ತಾ ಇದ್ದೀರಾ ಅಲ್ವಾ?

0: ಹಾಂ, ಮೆನೋಪಾಸಲ್ ಸಿಂಪ್ಟಮ್ಸಲ್ಲಿ ನಾವು ಒಂದಿಷ್ಟು ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ, ಮತ್ತು ಲೇಟ್ ಸೀಕ್ವೆಲ್ಸ್. ಅರ್ಲಿ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂದರೆ ಫಸ್ಟ್ ನಮ್ಗೆಲ್ರಿಗೂ ಗೊತ್ತಿದೆ ಮೆನ್ಸ್ಟ್ರೇಷನ್, ಇಟ್ ಈಸ್ ಎ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಆಫ್ ದ ಒವೇರಿಯನ್ ಫಂಕ್ಷನ್. ನಿಜವಾಗ್ಲೂ ರಥಬಂಧದಲ್ಲಿ ಏನಾಗುತ್ತಂದ್ರೆ ಅಂಡಾಶಯ ಅನ್ನುವಂಥ ಆರ್ಗನ್ ಇರುತ್ತಲ್ಲ, ಅದರ ಕೆಲಸ ನಿಷ್ಕ್ರಿಯವಾಗ್ತಾ ಹೋಗುತ್ತೆ, ಕಾಲಕ್ರಮೇಣ ಅದು ನಿಧಾನವಾಗಿ ಅದರ ಕೆಲಸ ಮಾಡೋದನ್ನ ನಿಲ್ಲಿಸ್ತಾ ಹೋಗುತ್ತೆ. ಇದರ ಎಕ್ಸ್ಟರ್ನಲ್ ಮ್ಯಾನಿಫೆಸ್ಟೇಷನ್ ಹೊರಗಡೆ ನಾವು ಏನು ಕಾಣಿಸ್ತೀವಿ ಅಂತಂದರೆ ಈ ಋತುಚಕ್ರ ತಿಂಗಳು ತಿಂಗಳಿಗೆ ಆಗೋದು ನಿಲ್ತಾ ಹೋಗುತ್ತೆ. ಇದು ಫಸ್ಟ್ ಸಿಂಪ್ಟಮ್ಸ್, ಮೊದಲ ಲಕ್ಷಣ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಈ ಮೆನ್ಸ್ಟ್ರಲ್ ಸೈಕಲ್ ಕ್ಲಾಸಿಕಲಿ ಮೂರು ನಿಧದಲ್ಲಿ ನಿಲ್ಬಹುದು. ಒಂದು ಕರೆಕ್ಟಾಗಿ ಆಗ್ತಾ ಇರುತ್ತೆ, ಸಡನ್ ಆಗಿ ಸ್ಟಾಪ್ ಆಗುತ್ತೆ, ದಟ್ ಈಸ್ ಒನ್ ವೇ ಆಫ್ ಸ್ಟಾಪೇಜ್ ಆಫ್ ಮೆನ್ಸ್ಟ್ರಲ್ ಸೈಕಲ್. ಇನ್ನೊಂದು ನಿಧಾನವಾಗಿ ಸ್ಪೇಸಿಂಗ್ ಆಗ್ತಾ ಹೋಗುತ್ತೆ, ಅಂದರೆ 28 ದಿವಸದ ಸೈಕಲ್ ನಾರ್ಮಲ್ ಆಗಿದ್ರೆ ಒಂದು ಸ್ವಲ್ಪ ಟೈಮಲ್ಲಿ ಅವ್ರದ್ದು 35 ದಿವಸಕ್ಕೆ ಹೋಗ್ಬೋದು, 40 ದಿವಸಕ್ಕೆ ಹೋಗ್ಬೋದು, 60 ದಿವಸಕ್ಕೆ ಹೋಗ್ಬೋದು, 2 ತಿಂಗಳು, 3 ತಿಂಗಳು, ಹೀಗೆ ಹೀಗೆ ಕ್ರಮೇಣ ಹೋಗಿ ಅದು ಕಂಟಿನ್ಯೂಸ್ ಆಗಿ, ನಾನು ಹೇಳಿದ್ನಲ್ಲ 12 ತಿಂಗಳು ಕಂಟಿನ್ಯೂಸ್ ಆಗಿ ಸ್ಟಾಪೇ ಆಗಿಬಿಡುತ್ತೆ, ಅದಕ್ಕೆ ನಾವು ಮೆನೋಪಾಸ್ ಹೇಳ್ತೀವಿ. ಅದು ಇನ್ನೊಂದು ವೇ. ಇನ್ನೊಂದು ಏನಂತಂದ್ರೆ ನಿಧಾನವಾಗಿ ರೆಗ್ಯುಲರ್ ಇರುತ್ತೆ ಸೈಕಲ್ಸ್, 28 ದಿವಸ ಹಾಗೆ ಹೋಗ್ತಾ ಇರುತ್ತೆ, ಆದರೆ ಬ್ಲೀಡಿಂಗ್ 3 ದಿವಸ ಹೋಗುವಲ್ಲಿ 2 ದಿವಸಕ್ಕೆ ಹೋಗುತ್ತೆ, 1 ದಿವಸಕ್ಕೆ ಹೋಗುತ್ತೆ, ಅದರ ವಾಲ್ಯೂಮ್, ಮೆನ್ಸ್ಟ್ರಲ್ ಬ್ಲಡ್ ವಾಲ್ಯೂಮ್ ಹೇಳ್ತೀವಲ್ಲ, ಅದು ಕಮ್ಮಿ ಆಗ್ತಾ ಹೋಗ್ತದೆ. ಇದು ಕೂಡ ಇನ್ನೊಂದು ರೀತಿಯಲ್ಲಿ ಆಗುವಂತದ್ದು. ಇದು
1: ಹಾಗಾಗಿ ಇಂಥದ್ದೇ ಒಂದು ಲಕ್ಷಣ ಅಂತ ಹೇಳಿ ಹೇಳಲಿಕ್ಕಾಗೋದಿಲ್ಲ.
0: ಹೌದು.
1: ಈಗ ಡಾಕ್ಟ್ರೆ, ಋತುಬಂಧದ ಬಳಿಕ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆರೋಗ್ಯ ಸಮಸ್ಯೆಗಳು ಯಾವುವೆಲ್ಲ?
0: ಹಾ, ಇದು ನಾನು ಆಗ್ಲೇ ಹೇಳಿದ್ದೀನಿ, ಇದ್ರದ್ದು ಲೇಟ್ ಸೀಕ್ವೆಲ್ ಅಂತ ಹೇಳ್ತೀವಿ. ಅಂದ್ರೆ ಋತುಬಂಧ ಆದ್ಮೇಲೆ ಸುಮಾರು ವರ್ಷಗಳ ನಂತರ ಏನೇನು ಆಗ್ಬೋದು ದೇಹದಲ್ಲಿ ಬದಲಾವಣೆಗಳು ಅನ್ನೋದಕ್ಕೆ ಮುಖ್ಯವಾಗಿ ಇದರಲ್ಲಿ ನಮಗೆ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್, ಅಂದರೆ ಹಾರ್ಟ್ ಡಿಸೀಸ್. ಹೌದು ಹೌದು, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ಸ್, ಹಾರ್ಟ್ ಡಿಸೀಸ್ ಈ ಥರದ್ದು, ಅಥವಾ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಲೈಕ್ ಸ್ಟ್ರೋಕ್ ಆಗ್ಬೋದು, ಮತ್ತು ಮೂಳೆ ಸವೆತ ಹೇಳ್ತೀವಲ್ಲ ಆಸ್ಟಿಯೋಪರಾಸಿಸ್ ಆರ್ ಆಸ್ಟಿಯೋಪೀನಿಯಾ, ಇದರ ಇನ್ಸಿಡೆನ್ಸ್ ಹೆಚ್ಚಳ ಆಗ್ಬೋದು. ಅದರ ಜೊತೆಗೆ ಲಾಸ್ ಆಫ್ ಲಿಬಿಡೋ ಅಂತಂದರೆ ಲೈಂಗಿಕತೆಯಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಆಗುವಂಥದ್ದು, ಈ ಥರದ್ದೆಲ್ಲ ಲಕ್ಷಣಗಳು ಬರ್ತವೆ. ಅದರ ಜೊತೆಗೆ ಗರ್ಭಚೀಲ ಜರುಗೋದಂತ ಸಾಮಾನ್ಯವಾಗಿ ಜನರು ಹೇಳೋದು ಕೇಳಿರ್ಬೋದು ನೀವು. ಯೂಟ್ರಸ್ ವಿಲ್ ಗೆಟ್ ಪ್ರೊಲ್ಯಾಪ್ಸ್ಡ್, ಅಂದರೆ ಅದು ಇರುವ ಸ್ಥಾನದಿಂದ ಸ್ವಲ್ಪ ಕೆಳಕ್ಕೆ ಜರ್ಕೊಂಡು ಬರುತ್ತೆ. ಸೊ ಈ ಕಾಂಪ್ಲಿಕೇಶನ್ ಕೂಡ ಮೆನೋಪಾಸಲ್ ವುಮೆನ್ನಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ.
1: ಈ ಸಂದರ್ಭದಲ್ಲಿ ಈಗ ನೀವು ಹೇಳಿರಿ ಗರ್ಭಚೀಲ ಕೆಳಗೆ ಜಾರುವಂತಹ ಸಾಧ್ಯತೆ ಇರುತ್ತದೆ ಅಂತ.
0: ಹೌದು,
1: ಸಾಮಾನ್ಯವಾಗಿ 45 ವಯಸ್ಸಿನ ನಂತರ ಈ ಗರ್ಭಚೀಲಗಳನ್ನು ತೆಗೆಯುವಂತಹ ಸಂದರ್ಭಗಳು ಬರ್ತವೆ.
0: ಹೌದು,
1: ಇದು ಕೂಡ ಅದೇ ಕಾರಣಕ್ಕಾಗಿರ್ಬೋದೇ?
0: ಹಾ, ಇದು ನೀವು ಕೇಳ್ತಾ ಇರೋದು ಒಳ್ಳೆ ಕ್ವೆಶನ್. ಯಾಕೆ ಹೇಳಿದ್ರೆ, ಈಗ ನಾನು ನಾರ್ಮಲ್ ಆಗಿ 47 ವರ್ಷಕ್ಕೆ ಮೆನೋಪಾಸ್ ಆಗುತ್ತೆ ಅಂತ ಹೇಳಿದೆ, ಆದರೆ ಕೆಲವರಲ್ಲಿ 40 ವರ್ಷದ ಮುಂಚೆನೆ, ಅಂದರೆ ಪ್ರಿಮೆಚೂರ್ ಮೆನೋಪಾಸ್, ತುಂಬ ಬೇಗ ಅವರಿಗೆ ಮುಟ್ಟು ನಿಂತು ಹೋಗ್ಬಿಡುತ್ತೆ. ಇದಕ್ಕೆ ಕಾರಣ ಏನಂದರೆ ಯೂಟ್ರಸ್ ತೆಗೆಯುವಂಥ ಸರ್ಜರಿ, ಒಂದು ಯೂಟ್ರಸ್ ರಿಮೂವಲ್ ಹಿಸ್ಟ್ರೆಕ್ಟಮಿ. ಅದು ಬಿಟ್ಟರೆ ನಾವು ಸಂತಾನ ಹರಣ ಮಾಡಲಿಕ್ಕೆ ಆಪರೇಷನ್ ಮಾಡ್ತೀವಿ, ಟ್ಯುಬೆಕ್ಟಮಿ ಅಂತ ಹೇಳ್ತೀವಿ. ಇದು ಮಾಡಿದರೂ ಕೂಡ ಒಂದು ಸ್ವಲ್ಪ ಚಾನ್ಸಸ್ ಬ್ಲಡ್ ಸಪ್ಲೈ ಟು ದ ಓವರಿ, ಅಂಡಾಶಯಕ್ಕೆ ರಕ್ತ ಸಂಚಾರ ಕಮ್ಮಿ ಆಗುತ್ತೆ. ಇದರ ಕಾರಣದಿಂದಾಗಿ ಓವರಿ ಫಂಕ್ಷನ್ನ ಕಡಿಮೆ ಮಾಡುತ್ತೆ. ನಾನು ಮೊದಲಿಗೆ ಹೇಳಿದೆ, ಋತುಬಂಧ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಲಾಸ್ ಆಫ್ ಒವೇರಿಯನ್ ಫಂಕ್ಷನ್, ಅಂಡಾಶಯದ ಕಾರ್ಯಕ್ಷಮತೆ ಕಮ್ಮಿ ಆಗ್ತಾ ಹೋಗೋದು, ಅದೇ ಹೊರಗಡೆ ಕಾಣಿಸೋದು ನಮಗೆ ಋತುಬಂಧ ಅಂತ. ಸೊ ನಾವು ಟ್ಯುಬೆಕ್ಟಮಿ ಮಾಡುವಾಗ ಓವೇರಿಗೆ ಹೋಗ್ತಾ ಇರುವಂಥ ರಕ್ತ ಸಂಚಾರ ಸ್ವಲ್ಪ ಕಟ್ಟಾಗುವ ಚಾನ್ಸಸ್ ಇರುತ್ತೆ, ಇದರಿಂದನೂ ಕೂಡ ಆಗುತ್ತೆ. ಮತ್ತು ಅದು ಬಿಟ್ಟರೆ ಕ್ಯಾನ್ಸರ್ ಥೆರಪಿ ಕೊಡಬೇಕಿದ್ರೆ ನಾವು ರೇಡಿಯೋಥೆರಪಿ ಕೊಡ್ತೀವಿ, ಮತ್ತು ಕಿಮೋಥೆರಪಿ ಕೊಡ್ತೀವಿ, ಅದರ ದುಷ್ಪರಿಣಾಮವಾಗಿ ಅಡ್ವರ್ಸ್ ಇಫೆಕ್ಟ್ ಆಫ್ ದೀಸ್ ಥಿಂಗ್ಸ್ ಕ್ಯಾನ್ ಲೀಡ್ ಟು ಪ್ರಿಮೆಚೂರ್ ಒವೇರಿಯನ್ ಫೇಲ್ಯೂರ್. ಸೊ ಈ ಎಲ್ಲ ಕಾರಣದಿಂದನೂ ಪ್ರಿಮೆಚೂರ್ ಒವೇರಿಯರ್ ಫೇಲ್ಯೂರ್ ಆಗುತ್ತೆ. ಆದರೆ ಪ್ರೊಲ್ಯಾಪ್ಸ್ ಅಂತಂದರೆ ಈ ಮೆನೋಪಾಸಿನ ಒಂದು ಕಾಂಪ್ಲಿಕೇಶನ್, ಬಟ್ ಪ್ರಿಮೆಚೂರ್ ಮೆನೋಪಾಸ್ ಇಸ್ ಎ ಕಾಂಪ್ಲಿಕೇಶನ್ ಆಫ್ ಹಿಸ್ಟೆಕ್ಟಮಿ, ಅಂದರೆ ಗರ್ಭಚೀಲ ತೆಗೆಯುವಂಥ ಆಪರೇಷನ್ ಮಾಡಿರ್ತೀವಲ್ಲ, ಅದರ ದುಷ್ಪರಿಣಾಮವಾಗಿ ಬೇಗ ಮೆನೋಪಾಸ್ ಆಗೋದು. ಎರಡು ಬೇರೆ ಕಂಡೀಷನ್ ಇದು. ಪ್ರಿಮೆಚೂರ್ ಮೆನೋಪಾಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್ ಆ್ಯಂಡ್ ಪ್ರೊಲ್ಯಾಪ್ಸ್ ಇಸ್ ಎ ಡಿಫ್ರೆಂಟ್ ಕಂಡೀಷನ್.
1: ಹಾಗಾದರೆ ಈ ಋತುಬಂಧಕ್ಕೂ ಈ ಗರ್ಭಚೀಲವನ್ನು ತೆಗೆಯುವಂತಹ ಒಂದು ಆ ಸಮಸ್ಯೆಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ ಹೇಳ್ತೀರಿ?
0: ಇದೆ, ಗರ್ಭಚೀಲ ತೆಗೆದಾಗ ಪ್ರೀಮೆಚ್ಯೂರ್ ಒವೇರಿಯನ್ ಫೇಲ್ಯೂರ್ ಆಗಿ ಈ ಬೇರೆ ಲಕ್ಷಣಗಳು ಹೇಳಿದ್ನಲ್ಲ, ಮೂಳೆ ಸವೆತ ಕಾಣಿಸ್ಕೊಳ್ಳೋದು, ಹಾರ್ಟ್ ರಿಲೇಟೆಡ್ ಹೃದಯ ಸಂಬಂಧಿ ಕಾಯಿಲೆಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಒವೇರಿಯಲ್ಲಿ ಈಸ್ಟ್ರೋಜನ್ ಅನ್ನುವಂಥ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಆ ಹಾರ್ಮೋನ್ನ ಅಂಶ ದೇಹದಲ್ಲಿ ಕಮ್ಮಿ ಆಗ್ತಾ ಇದ್ದಾಗೇನೆ, ಕ್ಷೀಣಿಸ್ತಾ ಇದ್ದಾಗೇನೆ ಈ ಥರದ ಅಡ್ಡ ಪರಿಣಾಮಗಳು ಕಾಣಿಸ್ಕೊಳ್ಳುವಂಥ

0: ಸನ್ನಿವೇಶಗಳು ಇರುತ್ತೆ. ಹಾಗಾಗಿ ಈ ಥರ ಪ್ರಿಮೆಚೂರ್ ಅಂದರೆ ಬೇಗ ಮುಟ್ಟು ನಿಂತಾಗ ನಾವು ಪ್ರಾಪರ್ ಇವ್ಯಾಲ್ಯುವೇಷನ್ ಮಾಡೋದು, ಯಾವ ಕಾರಣದಿಂದ ಈ ಥರ ಬೇಗ ಮುಟ್ಟು ನಿಂತಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೆಚ್ಚಿನವರು ಇದನ್ನ ನಿರ್ಲಕ್ಷಿಸಿ ಬಿಡ್ತಾರೆ. ಅದನ್ನ ನಿರ್ಲಕ್ಷಿಸಬಾರದು. ಕೂಡಲೇ ಹತ್ತಿರದ ಯಾವುದಾದ್ರು ಸ್ತ್ರೀ ರೋಗ ತಜ್ಞರಿಗೆ ಭೇಟಿಯಾಗಿಬಿಟ್ಟು ಅದರ ಕಾರಣ ಏನಂತ ತಿಳ್ಕೊಳ್ಳೋದು ತುಂಬಾ ಅಗತ್ಯ.
1: ಈಗ ಡಾಕ್ಟರ್, ಹಾಗಾದ್ರೆ ಈ ಗರ್ಭಚೀಲವನ್ನ ತೆಗೆದ ನಂತರ ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆ ಇರಬಹುದು ಅಥವಾ ಮಂಡಿ ಸವೆತ, ಇದು ಕಾಡಬಹುದಾ ಅಥವಾ ಸಾಧ್ಯತೆಗಳು ಜಾಸ್ತಿ
0: ಆಗ್ತವೆ ಅಂತ? ಹೌದು.
1: ಹಾಗಾದ್ರೆ ಡಾಕ್ಟರ್, ಈಗ ಹೃದಯ ಸಂಬಂಧಿತ ರೋಗಗಳ ಅಪಾಯ ಋತುಬಂಧದ ನಂತರ ಯಾಕೆ ಹೆಚ್ಚಾಗ್ತದೆ ಅಂತ ಹೇಳ್ತೀರಿ?
0: ನಾನು ಹೇಳಿದೆ, ಓವೇರಿಯ ಫಂಕ್ಷನ್ ಏನಂತಂದ್ರೆ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ಉತ್ಪತ್ತಿ ಮಾಡುದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂತ ಹಾರ್ಮೋನ್ ನ ಪ್ರಮಾಣ ಅನ್ನೋದು ಇದರಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ, ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದರಲ್ಲಿ HDL ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈ

0: ಎಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ ಉತ್ಪತ್ತಿ ಮಾಡೋದು ಅದರ ಕಾರ್ಯ. ಈ ಮೆನೋಪಾಸ್ ನಂತರ ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನ್ನ ಪ್ರಮಾಣ ಅನ್ನೋದು ಎದೆಯಲ್ಲಿ ಕಮ್ಮಿ ಆಗುತ್ತೆ. ಇದರಿಂದಾಗಿ ಏನಾಗುತ್ತಂದ್ರೆ ನೀವು ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಕೇಳಿರ್ಬೋದು, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು, ಮತ್ತೆ ಕೆಲವೊಂದು ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದರಲ್ಲಿ HDL ಹೈ ಡೆನ್ಸಿಟಿ ಲಿಪಿಡ್ಸ್. ಸೊ ಇದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಇನ್ನು LDL ಮತ್ತೆ ಟ್ರೈಗ್ಲಿಸರೈಡ್ಸ್ ಮತ್ತೆ VLDL ಇವೆಲ್ಲ ಏನಂದ್ರೆ ಕೆಟ್ಟ ಕೊಲೆಸ್ಟ್ರಾಲ್ಸ್ಗಳು. ಸಾಮಾನ್ಯವಾಗಿ HDL ವ್ಯಾಲ್ಯೂ ಜಾಸ್ತಿ ಇದ್ದು ಉಳಿದಿರೋದೆಲ್ಲ ಕಮ್ಮಿ ಇರುತ್ತೆ. ಬಟ್ ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆದಾಗ, ಇದರ ಪ್ರಮಾಣ ಕಮ್ಮಿ ಆದಾಗ ಅದು ರಿವರ್ಸ್ ಆಗಿಬಿಡುತ್ತೆ, ರೇಷಿಯೋ ರಿವರ್ಸ್ ಆಗುತ್ತೆ. ಇನ್ಸ್ಟೆಡ್ ಆಫ್ ಗುಡ್ ಕೊಲೆಸ್ಟ್ರಾಲ್ಸ್, ಬ್ಯಾಡ್ ಕೊಲೆಸ್ಟ್ರಾಲ್ ವಿಲ್ ಇನ್ಕ್ರೀಸಸ್. ಇದು ಜಾಸ್ತಿ ಆದಾಗ ಏನಾಗುತ್ತೆ, ನಮ್ಮ ರಕ್ತನಾಳಗಳೆಲ್ಲ ಒಂದೊಂದ್ಸಲಿ ಹೆಪ್ಪುಗಟ್ಟುತ್ತವೆ. ಅಲ್ಲಿ ಅದಕ್ಕೆ ಅಥೆರೋಸ್ಕ್ಲೆರೋಸ್ ಅಂತ ಒಂದು ಕಂಡೀಷನ್ ಹೇಳ್ತೀವಿ. ಅದರ ಜೊತೆ ಏನಾಗುತ್ತೆ, ಹೃದಯದ ರಕ್ತ ಸಂಚಾರಗಳೆಲ್ಲ ಕಮ್ಮಿ ಆಗ್ತವೆ. ಹೀಗಾಗಿ ಕಾರ್ಡಿಯೋವ್ಯಾಸ್ಕ್ಯುಲರ್ ರಿಲೇಟೆಡ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಮೆನೋಪಾಸಲ್ ವುಮೆನ್ನಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತವೆ.
1: ಈಗ ಋತುಬಂಧದ ಬಳಿಕ ಮಾನಸಿಕ ಒತ್ತಡ, ಆತಂಕ ಇದೆಲ್ಲ ಸಾಮಾನ್ಯವಾಗಿ ಇರ್ತದೆ ಅಂತ ಹೇಳಿದ್ರೆ, ಇದು ಮಾನಸಿಕ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರ್ತದೆ ಡಾಕ್ಟರ್?
0: ಖಂಡಿತವಾಗಿಯೂ ಮೆಜಾರಿಟಿ ಆಫ್ ದ ವಿಮೆನ್ಸ್ ಇನ್ ದಾಟ್ ಏಜ್ ಗ್ರೂಪ್, ಅವರಿಗೆ ಮುಖ್ಯವಾಗಿ ಕಾಡುವುದೇ ಮಾನಸಿಕ ಸಮಸ್ಯೆಗಳು. ಇಂಥವರಿಗೆ ನಾವು ಮುಖ್ಯವಾಗಿ ಆಪ್ತ ಸಮಾಲೋಚನೆ ಹೇಳ್ತೀವಿ, ಕೌನ್ಸಿಲಿಂಗ್ ಖಂಡಿತವಾಗಿಯೂ ಬೇಕೇ ಬೇಕು. ಹೆಚ್ಚಿನವರು ಇದನ್ನ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಬಟ್ ಕೌನ್ಸಿಲಿಂಗ್ ಅಗತ್ಯವಾಗಿ ಬೇಕು. ಒಂದು, ಇವರಿಗೆ ಯಾಕೆ ಈ ಥರ ಮಾನಸಿಕವಾಗಿ ಒತ್ತಡ ಆಗುತ್ತೆ ಅಂತಂದರೆ, ನಾನು ಆಗಲೇ ಹೇಳಿದೆ ಇವರಿಗೆ ಒಂದು ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈಸ್ಟ್ರೋಜನ್ ಡಿಫಿಷಿಯನ್ಸಿ ಆಗಿರುತ್ತೆ, ಇದರಿಂದ ವ್ಯಾಸೋಮೋಟರ್ ಸಿಂಪ್ಟಮ್ಸ್ ಅಂತ ಹೇಳಿದ್ನಲ್ಲ, ಹಾಟ್ ಫ್ಲಷಸ್ ಇವೆಲ್ಲ ಆಗುತ್ತೆ. ಇದರ ಅಡ್ಡ ಪರಿಣಾಮವಾಗಿ ಅವರಿಗೆ ರಾತ್ರಿ ಸರಿಯಾಗಿ ನಿದ್ರೆ ಆಗುವುದಿಲ್ಲ, ನಿದ್ರಾಹೀನತೆ ಆಗುತ್ತೆ, ಇನ್ಸೋಮ್ನಿಯಾ ಅಂತ ಹೇಳ್ತೀವಿ. ಇದು ಒಂದು ಕಂಡೀಷನ್. ಅದರ ಜೊತೆ ಈಸ್ಟ್ರೋಜನ್ನ ಇನ್ನೊಂದು ಮುಖ್ಯವಾದ ಕಾರ್ಯ ಏನಂತಂದ್ರೆ, ನಮ್ಮ ದೇಹದಲ್ಲಿರುವಂತಹ ಎಕ್ಸ್ಟ್ರಾ ಸೆಲ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ, ಅಥವಾ ಕೊಲಾಜನ್ಸ್, ಈ ತರದ ಪ್ರೋಟೀನ್ ಅಂಶಗಳು ಇವೆಲ್ಲ ಇದ್ರೆ ನಮ್ಮ ಚರ್ಮಗಳದ್ದು ಇದರದ ಟೋನ್ ಇರುತ್ತೆ ತುಂಬಾ ಚೆನ್ನಾಗಿ. ಇದರ ಪ್ರಮಾಣ ದೇಹದಲ್ಲಿ ಕಡಿಮೆ ಆದಾಗ ಚರ್ಮಗಳೆಲ್ಲ ಸುಕ್ಕುಗಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಸಾಮಾನ್ಯವಾಗಿ ಹೆಂಗಸರಿಗೆ ಏನ್ ಹೇಳಿ, ತಾವು ಚೆನ್ನಾಗಿ ಕಾಣಬೇಕು ಅನ್ನೋದು ಎಲ್ಲರ ಬಯಕೆ. ಬಟ್ ಮೆನೋಪಾಸ್ ಆದ್ಮೇಲೆ ಸಡನ್ ಆಗಿ ಈ ತರದ ಸ್ವಲ್ಪ ದೇಹದಲ್ಲಿ ಮಾರ್ಪಾಟುಗಳಾಗ್ತಾ ಹೋಗ್ತವೆ, ಕೂದಲು ಗ್ರೇ ಆಗ್ತವೆ, ಮುಖಗಳು ಚರ್ಮ ಎಲ್ಲ ಸುಕ್ಕುಗಟ್ತವೆ, ಮತ್ತೆ ಅಧಿಕ ತೂಕ ಆಗ್ತದೆ, ಒಬೆಸಿಟಿ ಹೇಳ್ತೀವಿ. ಅದು ಸೊಂಟದಲ್ಲಿ ಅಥವಾ ತೊಡೆ ಭಾಗದಲ್ಲಿ, ಹಿಪ್ಸ್ ಭಾಗದಲ್ಲಿ ಜಾಸ್ತಿ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ದೇಹ ವ್ಯತಿರಿಕ್ತವಾಗಿ ಕಾಣಕ್ಕೆ ಶುರುವಾಗುತ್ತೆ. ಇದು ಕೂಡ ಒಂದು ಡಿಪ್ರೆಷನ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಅವರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತೆ ಹೇಳಿದ್ದೀನಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ದಿದ್ದಾಗ ಸಮಸ್ಯೆಗಳು ಇರುತ್ತೆ.
1: ಅಂದ್ರೆ ಸಾಮಾನ್ಯವಾಗಿ ಈ 45ರ ನಂತರ ಅವರ ಜೀವನ ಸ್ವಲ್ಪ ಒತ್ತಡದಿಂದಲೇ ಇರ್ತದೆ,
0: ಒತ್ತಡದಲ್ಲೇ
1: ಮಕ್ಕಳ ಜವಾಬ್ದಾರಿ, ಒಂದಷ್ಟು ಆರೋಗ್ಯದಲ್ಲಿ ಏರುಪೇರು, ಅವರು ಕುಗ್ಗಿ ಹೋಗುವಂತದ್ದು ಸಾಮಾನ್ಯವಾಗಿ ಇರ್ತದೆ ಅಲ್ಲ?
0: ಹೌದು ಹೌದು. ಅದರ ಜೊತೆ ಈ ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ಅವರಿಗೆ ಇನ್ನಿಷ್ಟು ಅದನ್ನ ಅಧಿಕ ಮಾಡಿ ಬಿಡುತ್ತೆ. ಹಾಗಾಗಿ ಅದು ಎರಡು ಒಟ್ಟು ಅಡಿಷನಲ್ ಆಗಿಟ್ಟು ಫೈನಲಿ ದೇ ಫೀಲ್ ದಟ್ ನನಗೆ ತುಂಬಾ ವಯಸ್ಸಾಗ್ಬಿಟ್ಟಿದೆ, ಇನ್ನೇನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲಪ್ಪ ಅನ್ನೋದು ಆ ತರ ಮನಸ್ಸಿಗೆ ಹೊಕ್ಕುಬಿಡುತ್ತೆ, ಮನಸ್ಸಿಗೆ ನಾಟಿಬಿಡುತ್ತೆ, ನೆಗೆಟಿವ್ ಥಾಟ್ಸ್ ಬರುವಂತ ವಿಚಾರಗಳು ಬರುವಂತದ್ದು ಜಾಸ್ತಿ ಆಗ್ತವೆ. ಹಾಗಾಗಿ ಅವರಿಗೆ ಕೌನ್ಸಿಲಿಂಗ್ ತುಂಬಾ ಅಗತ್ಯ.
1: ಈಗ ನಾವಾಗ್ಲೇ ಮಾತನಾಡಿದ ಹಾಗೆ ಮಂಡಿ ನೋವಿನ ಸಮಸ್ಯೆ ಹೆಚ್ಚಾಗಿ ಕಾಡ್ತದೆ ಅಂತ ಹೇಳಿ,
0: ಹೌದು,
1: ಇಂತಹ ಸಂದರ್ಭದಲ್ಲಿ ಅವರು ಯಾವ ರೀತಿ ತಮ್ಮ ಈ ಮಂಡಿ ನೋವು ಬಾರದ ಹಾಗೆ ಯಾವ ರೀತಿ ಅವರು ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬಹುದು ಡಾಕ್ಟರ್?
0: ಮೊದಲನೆಯದಾಗಿ ಯಾಕೆ ಇವರಿಗೆ ಮಂಡಿ ನೋವಿನ ಸಮಸ್ಯೆ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಸ್ಟಿಯೋಪೊರಾಸಿಸ್ ಅಂದ್ರೆ ಮೂಳೆಯ ಸಾಂದ್ರತೆ ಕಮ್ಮಿ ಆಗುವುದು, ಬೋನ್ ಡೆನ್ಸಿಟಿ ಹೇಳ್ತೀವಿ, ಮೂಳೆಯ ಸಾಂದ್ರತೆ ಇದು ಲೆಸ್ ದೆನ್ 2.5 ಸ್ಟ್ಯಾಂಡರ್ಡ್ ಡಿವಿಯೇಷನ್, ನಮ್ಮ ನಾರ್ಮಲ್ ಯಂಗ್ ಅಡಲ್ಟ್ಸ್ ಅಲ್ಲಿ ಇರುವಂತಹ ಸಾಂದ್ರತೆಗಿಂತ 2.5 ಪಟ್ಟು ಕಮ್ಮಿ ಆಗ್ಬಿಡುತ್ತೆ. ಆಗ ಮೂಳೆ ತುಂಬಾ ದುರ್ಬಲ ಆಗ್ಬಿಡುತ್ತೆ, ತುಂಬಾ ವೀಕ್ ಆಗ್ಬಿಡುತ್ತೆ. ಸ್ವಲ್ಪ ಒಂದು ಸಣ್ಣ ಟ್ರಿವಿಯಲ್ ಇಂಜುರಿ ಆಲ್ಸೋ ಕ್ಯಾನ್ ಲೀಡ್ ಟು ಫ್ರಾಕ್ಚರ್. ನಮ್ಗೆಲ್ಲ ಬೋನ್ ಫ್ರಾಕ್ಚರ್ ಆಗಿ ಮೂಳೆ ಮುರಿಬೇಕಂತಂದ್ರೆ ತುಂಬಾ ಬಲವಾದ ಏಟು ಬೀಳ್ಬೇಕು, ಆದ್ರೆ ಅವರಿಗೆ ಒಂದು ಸಣ್ಣ ಏಟು ಬಿದ್ರು ಅಲ್ಲಿ ಕೈ ಮೂಳೆ ಮುರಿದು ಬಿಡುತ್ತೆ, ಎಸ್ಪೆಷಲಿ ಹಿಪ್ ಬೋನ್ಸ್, ಮಂಡಿ ಚಿಪ್ಪು, ಅದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮಸ್ಯೆಗಳು ಅವರ ಸಾಂದ್ರತೆ ಕಮ್ಮಿ ಆಗೋದಕ್ಕೋಸ್ಕರ ಆಗೋದು. ಇದು ಕೂಡ ಈಸ್ಟ್ರೋಜನ್ ಡಿಫಿಷಿಯನ್ಸಿಯ ಒಂದು ಅಡ್ಡ ಪರಿಣಾಮ. ಸೊ ಈಸ್ಟ್ರೋಜನ್ ಹ್ಯಾಸ್ ಎ ಮಲ್ಟಿಪಲ್ ಅಡ್ವಾಂಟೇಜಸ್, ಬೆನಿಫಿಷಿಯಲ್ ಇಫೆಕ್ಟ್ಸ್, ಅದರಲ್ಲಿ ಬೋನ್ ಫಾರ್ಮೇಷನ್ ಇಸ್ ಆಲ್ಸೋ ಎ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಈಸ್ಟ್ರೋಜನ್, ಈಸ್ಟ್ರೋಜನ್ ಹಾರ್ಮೋನಿನ ಇಂದ ಆಗುವಂಥದ್ದು. ಬಟ್ ಈಸ್ಟ್ರೋಜನ್ ಹಾರ್ಮೋನ್

0: ಹಾರ್ಮೋನ್ ಕಡಿಮೆ ಆಗೋದ್ರಿಂದ ಮೂಳೆಯ ಸಾಂದ್ರತೆ ಕೂಡ ಕಡಿಮೆ ಆಗ್ತದೆ. ಸೊ ಇದನ್ನ ನಾವು ಫಸ್ಟ್ ಸಾಂದ್ರತೆ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕಾಗುತ್ತೆ. ಅದು ಹೇಗೆ ತಿಳ್ಕೊಳ್ಬೋದು? ಅದಕ್ಕೆ ಡೆಕ್ಸಾ ಸ್ಕ್ಯಾನ್ ಅಂತ ಇದೆ, ಡ್ಯೂಯಲ್ ಎನರ್ಜಿ ಎಕ್ಸ್ರೇ ಅಬ್ಸಾರ್ಪ್ಷಿಯೋಮೆಟ್ರಿ ಅಂತ, ಅದು ನಮ್ಮ ಕೆ ಎಮ್ ಸಿಯಲ್ಲೂ ಕೂಡ ಇದೆ, ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರುತ್ತೆ. ಅದನ್ನು ಒಂದ್ಸಲ ಮಾಡಿ ನೋಡಬೇಕಾಗತ್ತೆ ನಿಜವಾಗ್ಲೂ ಮೂಳೆಯ ಸಾಂದ್ರತೆ ಕಡಿಮೆ ಆಗಿದೆಯಾ ಇಲ್ವಾ ಅಂತ. ಆ ಪರೀಕ್ಷೆ ಮಾಡಿದಾಗ ನಮ್ಗೆ ತಿಳಿದು ಬರುತ್ತೆ. ಅದೊಂದು ವೇಳೆ ಸಾಂದ್ರತೆ ಕಡಿಮೆ ಆಗಿದ್ದಲ್ಲಿ ನಾವು ಅದಕ್ಕೆ ಥೆರಾಪಿಸ್ ಇದೆ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಾಪಿಸ್ ಅಂತಿದೆ, ಮತ್ತೆ ಬೇರೆ ಬೇರೆ ಔಷಧಿಗಳನ್ನು ಅದಕ್ಕೆ ಕೊಡ್ತೀವಿ, ಅದು ಬರದೇ ಇರೋ ಥರ ತಡಿಲಿಕ್ಕೆ. ಹಾಗಾಗಿ ಮುಂಚೆನೆ ಎಚ್ಚೆತ್ತುಕೊಂಡು ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ.
1: ಡಾಕ್ಟರ್, ಈಗ ಮುಟ್ಟು ನಿಂತಿತು ಅಂತ ಆದಾಗ ಅವರ ರಕ್ತಸ್ರಾವದ ಮಟ್ಟ ಹೇಗಿರ್ತದೆ? ಅದರ ಬಣ್ಣದಲ್ಲಿ ಏನಾದರೂ ಬದಲಾವಣೆಗಳಾಗ್ತದಾ? ಹೇಗೆ
0: ಮೆನೋಪಾಸಲ್ ಸಿಂಪ್ಟಮ್ಸ್ ಅಲ್ಲಿ ಫಸ್ಟ್ ನಾವು ಹೇಳುದೇ ಮೆನಸ್ಟ್ರಲ್ ಸಿಂಪ್ಟಮ್ಸ್. ಮೆನಸ್ಟ್ರಲ್ ಸಿಂಪ್ಟಮ್ಸ್ ಮೂರು ಕ್ಲಾಸಿಕಲ್ ವೇಯಲ್ಲಿ ಸ್ಟಾಪ್ ಆಗುತ್ತೆ. ಒಂದು ಸಡನ್ ಸ್ಟಾಪೇಜ್, ನಿಂತೆ ಬಿಡುತ್ತೆ, ಅಲ್ಲಿ ತನಕ ಸರಿ ಇರೋದು ಒಂದೇ ಸಲಕ್ಕೆ ಮುಟ್ಟು ನಿಂತು ಬಿಡುತ್ತೆ, ಮತ್ತೆ 12 ತಿಂಗಳುಗಳ ಕಾಲ ಅವರಿಗೆ ಪೀರಿಯಡ್ಸೇ ಆಗುದಿಲ್ಲ. ಅದು ಒಂದು ವಿಧಾನ. ಇನ್ನೊಂದು ವಿಧಾನ ಏನೇ ಅಂತಂದ್ರೆ, ನೀವು ಹೇಳಿದಾಗೆ ನಿಧಾನಕ್ಕೆ ಕ್ರಮೇಣವಾಗಿ ಬ್ಲೀಡಿಂಗ್ ಮಾತ್ರ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನ್ಸ್ಟ್ರಲ್ ಬ್ಲೀಡಿಂಗ್ 3 ದಿವಸ 4 ದಿವಸ ಇರೋದು, ನಿಧಾನಕ್ಕೆ 2 ದಿವಸಕ್ಕೆ 1 ದಿವಸಕ್ಕೆ ಬಂದು ಹಾಗೆ ಕಮ್ಮಿಯಾಗಿ 1 ದಿವಸ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿಬಿಡುತ್ತೆ. ಇನ್ನೊಂದು ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಬ್ಲೀಡಿಂಗ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಸ್ಪೇಸಿಂಗ್ ಅಂದರೆ ತಿಂಗಳಿಗೆ ಒಂದ್ಸಲಿ ಆಗೋದು 2 ತಿಂಗಳಿಗಾಗುತ್ತೆ, 3 ತಿಂಗಳಿಗಾಗುತ್ತೆ, 4 ತಿಂಗಳಿಗಾಗುತ್ತೆ, ಹಾಗೆ ಒಂದ್ಸಲಿ ಸಡನ್ ಆಗಿ ಸ್ಟಾಪೇಜ್ ಆಗಿಬಿಡುತ್ತೆ.
1: ಈಗ ಡಾಕ್ಟ್ರೆ, ಒಬ್ಬ ಮಹಿಳೆ ತನ್ನ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳೋದಕ್ಕೆ ಅವಳು ವೈದ್ಯರನ್ನ ಯಾವಾಗ ಭೇಟಿ ಆಗಬೇಕು, ಮತ್ತೆ ಯಾಕೆ, ಇದರ ಬಗ್ಗೆ ಹೇಳಿ ಡಾಕ್ಟ್ರೆ.
0: ಖಂಡಿತ, ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ನಾಲೆಜೇ ಇರಲ್ಲ. ನಾನು ಇನ್ನೊಂದು ಮಾತು ಇಲ್ಲಿ ಹೇಳಬೇಕಂದ್ಕೊಂಡೆ, ನಮ್ಮ ಸಮಾಜ ಮತ್ತು ನಮ್ಮ ಸರ್ಕಾರ, ಎನ್ ಜಿ ಓಸ್ ಎಲ್ಲನೂ ಎಷ್ಟಂದರೆ ಅಷ್ಟು ಪ್ರೆಗ್ನೆನ್ಸಿ ಬಗ್ಗೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಆಗಿರ್ಬೋದು, ಕಾಂಟ್ರಸೆಪ್ಷನ್ ಹೇಳ್ತೀವಿ, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತಾ ಇದೆ. ಆದರೆ ಯಾರೂ ಕೂಡ ಮೆನೋಪಾಸ್ ಮತ್ತು ಮೆನೋಪಾಸಿನ ಏನೇನು ದುಷ್ಪರಿಣಾಮಗಳಿದೆ ಇದ್ರ ಬಗ್ಗೆ ಯಾರೂ ಕೂಡ ಅವೇರ್ನೆಸ್ ಕೊಡೋದೇ ಇಲ್ಲ. ಅದಕ್ಕೆ ಹೆಚ್ಚಿನ ಜನಕ್ಕೆ ಇದರ ಅರಿವೇ ಇಲ್ಲ. ಮೆನೋಪಾಸ್ ಅಂದ್ರೆ ಏನು, ಯಾಕೆ ಹೀಗಾಗುತ್ತೆ, ಯಾವಾಗ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನುವಂತ ಅರಿವೇ ಇಲ್ಲ.
1: ಯಾಕಂದ್ರೆ ಇದೊಂದು
0: ನ್ಯಾಚುರಲ್ ಪ್ರೋಸೆಸ್ ಅಂತ ಹೇಳ್ಬಿಟ್ಟು ಹಾಗೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಬಿಡ್ತಾರೆ. ಆದ್ರೆ ಇದರ ಬರ್ಡನ್ ಎಷ್ಟಿದೆ ಅಂತಂದ್ರೆ, ನಮ್ಮ ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಪ್ರಕಾರ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100 ಮಿಲಿಯನ್, ಅಂದ್ರೆ 10 ಕೋಟಿಗೂ ಅಧಿಕ ಮಹಿಳೆಯರು ಈ ಕ್ಯಾಟಗರಿಯಲ್ಲಿ ಬರ್ತಾರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಈ ತರ ಸಮಸ್ಯೆಗಳು ಇರುತ್ತೆ. ಆದರೆ ವೈದ್ಯರಲ್ಲಿ ಬರೋರು ಬಹಳ ಅಪರೂಪ, ತುಂಬಾ ವಿರಳ. ಎಲ್ಲೋ ಸ್ವಲ್ಪ ಈ ತರದ ಯಾವುದೋ ಒಂದು ಇನ್ಫಾರ್ಮೇಶನ್ ತಿಳ್ಕೊಂಡವರು ಡಾಕ್ಟರ್ ಅಲ್ಲಿ ಬರ್ತಾರೆ, ಉಳಿದವರು ಇದನ್ನ ತುಂಬಾ ಇಗ್ನೋರ್ ಮಾಡ್ತಾರೆ. ಹಾಗಿದ್ರೆ ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ಮೊದಲನೇದಾಗಿ ಈ ತರ ವೆಸೋಮೋಟರ್ ಸಿಂಪ್ಟಮ್ಸ್ಗಳು ಜಾಸ್ತಿ ಆದಾಗ, ಹಾಟ್ ಫ್ಲಷಸ್ ಆಗಿರ್ಬೋದು, ಹೆಡ್ ಏಕ್ ಆಗಿರ್ಬೋದು, ಮೂಡ್ ಸ್ವಿಂಗ್ಸ್ ತುಂಬಾ ಇರ್ಬೋದು, ಈ ತರ ಇದ್ದಾಗ. ಇನ್ನೊಂದು ನಾನು ಹೇಳಿದೆ ಲಾಸ್ ಆಫ್ ಲಿಬಿಡೋ ಹೇಳಿದೆ, ಅಂದ್ರೆ ಲೈಂಗಿಕ ಆಸಕ್ತಿ ಕಮ್ಮಿ ಆಗಿರುತ್ತೆ, ಅದು ಕೂಡ ಒಂದು ಕಾರಣ. ಇನ್ನೊಂದು ಕೆಲವೊಬ್ಬರಿಗೆ ವೆಜೆನಲ್ ಡ್ರೈನಸ್ ಆಗಿರುತ್ತೆ, ಮತ್ತೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ, ಈ ತರ ಇದ್ದಾಗ ಬರಬೇಕಾಗುತ್ತೆ. ಸೊ ಬೇಸಿಕಲಿ ಈ ತರ ಅರ್ಲಿ ಸಿಂಪ್ಟಮ್ಸ್ಗಳು, ಮೆನೋಪಾಸಲ್ ಸಿಂಪ್ಟಮ್ಸ್ಗಳು ತುಂಬಾ ಅಧಿಕ ಪ್ರಮಾಣದಲ್ಲಿದ್ದಾಗ ಖಂಡಿತ ನೀವು ಒಂದು ಸಲ ಗೈನಕಾಲಜಿಸ್ಟ್ ಅನ್ನ ಭೇಟಿಯಾಗಿ ಅದರ ಬಗ್ಗೆ ಒಂದು ಆಪ್ತ ಸಮಾಲೋಚನೆ ಮಾಡಿ, ಒಂದು ಕೌನ್ಸಿಲಿಂಗ್ ಮಾಡಿ, ಬೇಕಾದಂತಹ ಉಪಯುಕ್ತ ಇನ್ವೆಸ್ಟಿಗೇಷನ್ಸ್ಗಳನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು.
1: ಈಗ ಡಾಕ್ಟ್ರೆ, ಋತುಬಂಧ ಆದಂತಹ ಮಹಿಳೆಯರು ಯಾವ ರೀತಿಯ ಆಹಾರಗಳನ್ನ ತಗೊಳ್ಳುವಂಥದ್ದು ಒಳ್ಳೇದು ಅಂತ ಹೇಳ್ತೀರಿ?
0: ಆಹಾರ ಕ್ರಮ ತುಂಬಾ ಒಳ್ಳೆಯ, ತುಂಬಾ ಒಳ್ಳೆಯ ಪ್ರಶ್ನೆಯನ್ನ ಕೇಳಿದ್ದೀರಾ. ಇವರಲ್ಲಿ ಮುಖ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟೇಷನ್ ತಗೋಬೇಕು, ಪ್ರೋಟೀನೇಷಿಯಸ್ ಫುಡ್, ಪ್ರೋಟೀನ್ ಡಯಟ್ ತಗೊಳ್ಬೇಕು, ಮತ್ತೆ ಸೋಯಾಬೀನ್ಸ್ ಹೇಳ್ತೀವಿ ಅಂದ್ರೆ ಫೈಟೋ ಈಸ್ಟ್ರೋಜನ್ಸ್ ಇರುವಂತಹ ಆಹಾರಗಳನ್ನ ಸ್ವಲ್ಪ ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ಈಸ್ಟ್ರೋಜನ್ ಕಮ್ಮಿ ಆಗ್ತಾ ಇರೋದ್ರಿಂದ ಎಕ್ಸ್ಟರ್ನಲ್ ಈಸ್ಟ್ರೋಜನ್ ಅವರು ತಗೋಬೇಕು. ಒಂದು ವಿಧಾನ ನಾವು ಥೆರಾಪಿ ಕೊಡ್ತೀವಿ, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಾಪಿ, ಅದರಲ್ಲಿ ನಾವು ಈಸ್ಟ್ರೋಜನ್ ಹಾರ್ಮೋನ್ ಕೊಡ್ತೀವಿ. ನ್ಯಾಚುರಲಿ ನೀವು ಹೇಗೆ ಈ ಈಸ್ಟ್ರೋಜನ್ ಅನ್ನ ಇನ್ಕ್ರೀಸ್ ಮಾಡಿಸ್ಕೊಳ್ಬಹುದು ಅಂತಂದ್ರೆ, ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಫೈಟೋ ಈಸ್ಟ್ರೋಜನ್ಸ್ ಅಂತ ಒಂದು ಕಂಟೆಂಟ್ ಇರುತ್ತೆ, ಅದನ್ನ ಅಟ್ಲೀಸ್ಟ್ ಈಗ ಸೋಯಾಬೀನ್ಸ್ ಅಲ್ಲಿ ಅದರ ಅಂಶ ಸ್ವಲ್ಪ ಜಾಸ್ತಿ, ಒಂದು 60 ಗ್ರಾಮ್ ಸೋಯಾ ತಗೊಂಡ್ರೆ ಅದರಲ್ಲಿ ಆಲ್ಮೋಸ್ಟ್ 4-5 mg ಅಷ್ಟು ಈಸ್ಟ್ರೋಜನ್ಸ್ ಇರುತ್ತೆ. ಸೊ ಅದನ್ನು ಡೈಲಿ ಆ ಮಿತ ಪ್ರಮಾಣದಲ್ಲಿ ಸ್ವಲ್ಪ ತಗೋಬೋದು ಸೋಯಾಬೀನ್ಸ್. ಅದು ಬಿಟ್ಟರೆ ಚಿಕ್ ಪೀಸ್ ತಗೋಬೋದು ಅಥವಾ ಬ್ರೊಕೋಲಿ ತಗೋಬೋದು, ಈ ಥರದ್ದೆಲ್ಲ ಆಹಾರಗಳು ಉತ್ತಮ.
1: ಈ ಹಾಲು ಕುಡಿಯುವಂಥದ್ದು, ಹೌದು, ಮಾಂಸಾಹಾರಿಗಳಾದರೆ ಮೊಟ್ಟೆ
0: ಇವುಗಳನ್ನೆಲ್ಲ ಒಂದು ಬ್ಯಾಲೆನ್ಸ್ಡ್ ಡಯಟಲ್ಲಿ ತಗೋಬೇಕು.
1: ಅಲ್ಲಿಯವರೆಗೆ ಅವಳು ತನ್ನ ಆರೋಗ್ಯದ ಬಗ್ಗೆ ಅವಳು ನೋಡಿಕೊಳ್ಳೋದಿಲ್ಲ.

0: ಹೌದು.
1: ನಂತರ ಆದರೂ ಕೂಡ ಅವಳ ಆರೋಗ್ಯದ ಬಗ್ಗೆ ಗಮನ
0: ಕಾಳಜಿ ವಹಿಸಲೇಬೇಕು.
1: ಹೌದು, ಒಂದು ಅವಳ ದೇಹವನ್ನ ಅವಳು ಸುಸ್ಥಿರವಾಗಿ ಇಟ್ಟುಕೊಳ್ಳುವುದಕ್ಕೆ ಯಾವ ರೀತಿಯ ವ್ಯಾಯಾಮಗಳನ್ನ ಎಷ್ಟು ಹಂತದಲ್ಲಿ ಅವಳು ಮಾಡುವಂಥದ್ದು ಒಳ್ಳೆಯದು ಅಂತ ಹೇಳ್ತೀವಿ?
0: ಖಂಡಿತವಾಗಿ ಮೂಳೆ ಸಾಂದ್ರತೆ ಕಮ್ಮಿ ಆಗುತ್ತೆ ಅಂತ ನಾನು ಹೇಳಿದೆ. ಅಂದರೆ ದೇ ಆರ್ ಮೋರ್ ಪ್ರೋನ್ ಫಾರ್ ಫ್ರಾಕ್ಚರ್ಸ್. ಸೊ ಇದಕ್ಕೆ ನಾವು ಬೆಸ್ಟ್ ಥೆರಪಿ ಕೊಡೋದು ಒಂದು ವ್ಯಾಯಾಮ, ರೆಗ್ಯುಲರ್ ಎಕ್ಸಸೈಸಸ್ ಹೇಳ್ತೀವಿ. ಎಕ್ಸಸೈಸಸ್ ಅಂದ ತಕ್ಷಣ ನಮಗೆ ಯೋಗ ಕೂಡ ಮಾಡ್ಬೋದು, ಇಲ್ಲಾಂತಂದರೆ ಎರೋಬಿಕ್ ಎಕ್ಸಸೈಸಸ್. ಬೆಸ್ಟ್ ವೇ ಏನಂತಂದರೆ ಒಂದು ಬ್ರಿಸ್ಕ್ ವಾಕ್, ದಿನದಲ್ಲಿ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ವಾಕಿಂಗ್ ಮಾಡೋದು ತುಂಬ ಒಳ್ಳೆ ಆರೋಗ್ಯಕರವಾದಂತಹ ವ್ಯಾಯಾಮ ಅದು. ಅದು ಬಿಟ್ಟರೆ ಸ್ವಿಮ್ಮಿಂಗ್ ಎಲ್ಲ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು, ಜಾಗಿಂಗ್ ಮಾಡ್ಬೋದು, ಇವೆಲ್ಲ ಮಾಡ್ಬೋದು. ಸೊ ಬೆಸ್ಟ್ ವೇ ಈಸ್ ವಾಕಿಂಗ್. ತುಂಬ ಸಿಂಪ್ಲರ್ ಮೆಥಡ್, ಯಾವುದು ಟ್ರೈನಿಂಗ್ ಏನೂ ಬೇಕಿಲ್ಲ. ಹೆಚ್ಚಿನವರಲ್ಲಿ ಇದೇ ಆಗಿಬಿಡುತ್ತೆ, ನನಗೆ ಯೋಗ ಮಾಡಬೇಕನ್ನಿಸ್ತಿದೆ, ಮಾಡಲಿಕ್ಕೆ ಯಾರು ಟ್ರೈನರ್ ಇಲ್ಲ, ಹೇಳ್ಕೊಡೋರಿಲ್ಲ ಅಂತ ಅನಿಸುತ್ತೆ. ಜಿಮ್ಗೆ ಹೋಗಬೇಕು ಬಟ್ ಯಾರು ಹೇಳ್ಕೊಡೋರಿಲ್ಲ ಅಥವಾ ಫೆಸಿಲಿಟೀಸ್ ಇಲ್ಲ ಅಂತಾಗುತ್ತೆ. ಅದಕ್ಕೆ ಯಾವ ಫೆಸಿಲಿಟಿ ಅಗತ್ಯನೂ ಇಲ್ಲದೇನೆ ತುಂಬ ಸರಳವಾಗಿ ಮಾಡುವಂಥ ವ್ಯಾಯಾಮ ಅಂತಂದರೆ ವಾಕಿಂಗ್, ಬ್ರಿಸ್ಕ್ ವಾಕಿಂಗ್. ಅಟ್ ಲೀಸ್ಟ್ ಇನ್ ಎ ಡೇ ಹಾಫ್ ಆನ್ ಅವರ್ ಮಾಡಿದರೆ ಮೂಳೆಯ ಸಾಂದ್ರತೆಯನ್ನು ಅಭಿವೃದ್ಧಿಪಡಿಸ್ಕೊಳ್ಬೋದು. ಅದರ ಜೊತೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಮತ್ತು ಕ್ಯಾಲ್ಶಿಯಂ ಸಪ್ಲಿಮೆಂಟೇಷನ್ಸ್ ಇದು ಕೂಡ ಅಗತ್ಯ. ಮತ್ತು ಇನ್ನು ಉಳಿದಂತೆ ವ್ಯಾಯಾಮ ಏನಂತಂದರೆ, ನಾನು ಆಗಲೇ ಹೇಳಿದೆ ಬಿಗಿನಿಂಗ್ ಆಫ್ ಅವರ್ ಕಾನ್ವರ್ಸೇಷನ್, ಪ್ರೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ, ಅಂದರೆ ಗರ್ಭಚೀಲ ಜರುಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ. ಇದು ಯಾಕಾಗುತ್ತಂದರೆ ನಮ್ಮ ದೇಹದ ಎಲ್ಲ ಭಾಗಕ್ಕೂ ನಾವು ಎಕ್ಸಸೈಸ್ ಕೊಟ್ಟುಬಿಟ್ಟು ಸ್ವಲ್ಪ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ತೀವಿ, ಆದರೆ ಪೆಲ್ವಿಕ್ ಫ್ಲೋರ್ ಆ ಒಂದು ಭಾಗದ ಎಕ್ಸಸೈಸಸ್ಸನ್ನು ಯಾರೂ ಮಾಡೋದಿಲ್ಲ. ಹಾಗಾಗಿ ಇವರಿಗೆ ಕೀಗಲ್ಸ್ ಎಕ್ಸಸೈಸ್ ಅಂತ ಒಂದು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಇದೆ, ಅದನ್ನು ಅವರು ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಆ ಭಾಗದ ಮಸಲ್ಸಿನ ಟೋನನ್ನು ಇಂಪ್ರೂವೈಸ್ ಮಾಡ್ಕೋಬೋದು. ಸೊ ದ್ಯಾಟ್ ಇದರಿಂದ ನಾವು ಯೂಟ್ರೈನ್ ಪ್ರೊಲ್ಯಾಪ್ಸನ್ನು ಪ್ರಿವೆಂಟ್ ಮಾಡ್ಬೋದು. ಇನ್ನೊಂದು, ಈ ಏಜ್ ರಿಲೇಟೆಡ್ ಅವರಿಗೆ ಮೂತ್ರ ಕಂಟ್ರೋಲ್ ಮಾಡ್ಕೊಳ್ಳೋ ಸ್ವಲ್ಪ ಸಮಸ್ಯೆ ಬರ್ಬೋದು. ಇದಕ್ಕೆ ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಅಂದರೆ ನಮಗೆ ಸಡನ್ನ ಮೂತ್ರ ಬರ್ತಾ ಇದೆ ಅನಿಸಿದ್ರೆ ನಾವೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅದನ್ನು ಕಟ್ಕೊಳ್ಬೋದು. ಆದರೆ ಈ ಏಜ್ ಆದವರಿಗೆ ಮೆನೋಪಾಸ್, ಆಫ್ಟರ್ ಮೆನೋಪಾಸ್, ಇದನ್ನು ಕಟ್ಕೊಳ್ಳುವಂಥ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಇದಕ್ಕೆ ನಾವು ಯುರಿನರಿ ಇನ್ಕಾಂಟಿನೆನ್ಸ್ ಹೇಳ್ತೀವಿ. ಸೊ ಇದಕ್ಕೂ ಕೂಡ ಬೆಸ್ಟ್ ಇನಿಷಿಯಲ್ ಥೆರಪಿ ಈಸ್ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸಸೈಸಸ್. ಸೊ ಅದನ್ನು ಕೀಗಲ್ಸ್ ಎಕ್ಸಸೈಸಸ್ನ ರೆಗ್ಯುಲರ್ ಇಂಟರ್ವಲ್ನಲ್ಲಿ ಡಾಕ್ಟರ್ ಸಜೆಷನ್ ಮೂಲಕ ಮಾಡಿದರೆ ತುಂಬ ಒಳ್ಳೆಯದು.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ಈ ಹೆರಿಗೆಯ ನಂತರವೇ ಒಬ್ಬ ಮಹಿಳೆಯ ಹೊಟ್ಟೆಯ ಭಾಗ ಅಥವಾ ಕೋರ್ ಮಸಲ್ಸ್ ಅಂತ ಏನಿದೆ ಅದು ಜೋತು ಬೀಳುವಂಥದ್ದು ಅಥವಾ ಸ್ಟ್ರೆಚ್ ಮಾರ್ಕ್ ಇದೆಲ್ಲ ಬರುವಂಥದ್ದು ಸಾಮಾನ್ಯ ಆಗಿರ್ತದೆ. ಅದನ್ನ ಯಾವ ರೀತಿ ಅವಳು ಅಂದ್ರೆ ಮೊದಲಿನ ಆ ಒಂದು ದೇಹದ ಆಕೃತಿಗೆ ಅವಳು ತರುವಂಥದ್ದು ಹೇಗೆ ಡಾಕ್ಟ್ರೆ?
0: ಹೌದು, ಅದು ಅವರು ಅಬ್ಡಾಮಿನಲ್ ಮಸಲ್ ಎಕ್ಸಸೈಸಸ್ ಮಾಡಿ ಮತ್ತೆ ರೆಗ್ಯುಲರ್ ವಾಕಿಂಗ್ ಅಂಡ್ ಬ್ಯಾಲೆನ್ಸ್ಡ್ ಡಯಟ್, ಅದರಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ಸ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ ಅಧಿಕವಾಗಿ ಪ್ರೋಟೀನೇಷಿಯಸ್ ಫುಡ್ಡು ಮತ್ತು ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಈ ಪ್ರಮಾಣದ ಆಹಾರವನ್ನು ತಗೊಂಡಾಗ ಸ್ವಲ್ಪ ಅವರು ತೂಕವನ್ನು ಇಳಿಸ್ಕೋಬೋದು. ಹಾಗೆ ಬೆಲ್ಲಿ ಫ್ಯಾಟ್ ಕೂಡ ಕರಗಿಸ್ಕೊಳ್ಬೋದು, ಮತ್ತು ಪ್ರಾಣಾಯಾಮ ಕೂಡ ಅದಕ್ಕೆ ಸ್ವಲ್ಪ ಪೂರಕವಾಗಿ ಸಹಾಯ ಮಾಡುತ್ತೆ.
1: ಆದರೆ ಯಾವುದೇ ಎಕ್ಸಸೈಸ್ ಅನ್ನು ಮಾಡುವಾಗ ಕೂಡ ಅವಳು ಯಾರದಾದ್ರೂ ಇನ್ಸ್ಟ್ರಕ್ಷನ್ ಮೂಲಕ ಅವಳು ಮಾಡುವಂಥದ್ದು ಒಳ್ಳೇದಲ್ಲ?
0: ಮಾಡುವಂಥದ್ದು ಒಳ್ಳೇದು. ಹಾಗಾಗಿ ನಾನು ಹೇಳಿದ್ದು, ಹೆಚ್ಚಿನವರಲ್ಲಿ ಏನಂತಂದ್ರೆ ನಮಗೆ ಇನ್ಸ್ಟ್ರಕ್ಟರ್ ಬೇಕು ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಲೇಜಿನೆಸ್ ಇಂದನೇ ಅದನ್ನ ಮುಂದಕ್ಕೆ ಹಾಕೋದು ಜಾಸ್ತಿ. ಹಾಗಾಗಿ ಸಿಂಪಲ್ ವೇ ಟು ಡೂ ಎಕ್ಸಸೈಸ್ ಈಸ್ ಅಟ್ ಲೀಸ್ಟ್ ಇನ್ ಎ ಹಾಫ್ ಡೇ ಹಾಫ್ ಎನ್ ಅವರ್ ಎಕ್ಸಸೈಸ್ ಮಾಡಿಬಿಡಿ. ಇಷ್ಟು ಮಾಡಿದ್ರೇನೆ ಅದೊಂದು ಒಳ್ಳೆ ಎರೋಬಿಕ್ ಎಕ್ಸಸೈಸ್, ನಿಮ್ಮ ಕಾರ್ಡಿಯಾಕ್ ಮಸಲ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಉಳಿದ ಅಂಗಾಂಗಗಳಿಗೂ ಕೂಡ ರಕ್ತ ಸಂಚಾರ ಎಲ್ಲ ಅಭಿವೃದ್ಧಿಯಾಗಿ ತಮ್ಮ ದೇಹವನ್ನು ಸುಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ.
1: ಈಗ ಮಾನಸಿಕ ಆರೋಗ್ಯಕ್ಕೆ ಅವಳು ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು ಡಾಕ್ಟ್ರೆ?
0: ಮುಖ್ಯವಾಗಿ ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ಅವರಿಗೆ ಯಾಕೆ ಈ ತರ ಆತಂಕಗಳಾಗ್ತವೆ ಅಂತಂದ್ರೆ, ಒಂದು ತಮ್ಮ ದೇಹದಲ್ಲಾಗ್ತಿರುವ ಬದಲಾವಣೆಗೆ ಅವರಿಗೆ ಹೊಂದ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವೇನು ಮಾಡ್ಬೋದು, ಕೂಡಲೇ ಒಂದು ಕೌನ್ಸಿಲಿಂಗನ್ನು ತಗೊಂಡು, ಸೈಕ್ಯಾಟ್ರಿಸ್ಟ್ ಇರ್ಬೋದು ಅಥವಾ ಗೈನಕಾಲಜಿಸ್ಟಿಗೆ ಇನಿಷಿಯಲ್ನಲ್ಲಿ ಹೋದರೆ ಅವರು ಅದನ್ನು ಅರ್ಥ ಮಾಡಿಕೊಡ್ತಾರೆ. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಇಲ್ಲಿ ಮರೆತೆ, ಮೆನೋಪಾಸಲ್ ವುಮೆನ್ಸಿಗೆ ಅಧಿಕವಾಗಿ ಮರೆಗುಳಿ ಕಾಯಿಲೆ ಕೂಡ ಬರುತ್ತೆ. ಇದಕ್ಕೆ ನಾವು ಅಲ್ಜೈಮರ್ ಡಿಸೀಸ್ ಅಂತ ಹೇಳ್ತೀವಿ. ಇದರ ಇನ್ಸಿಡೆನ್ಸ್ ಕೂಡ ಇವರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇದನ್ನು ನೋಟಿಸ್ ಮಾಡಬೇಕು ಅಂತಂದರೆ ನಾವು ಡಾಕ್ಟರ್ ಕನ್ಸಲ್ಟೇಷನ್ ತೊಗೊಂಡ್ರೆ ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಮತ್ತೆ ಒತ್ತಡವನ್ನು ನಿವಾರಿಸ್ಕೊಳ್ಳಿಕ್ಕೆ ಮೆಡಿಟೇಷನ್ ಮತ್ತೆ ರೆಗ್ಯುಲರ್ ಎಕ್ಸಸೈಸಸ್ ಜೊತೆಗೆ ಯೋಗ ಇದು ಕೂಡ ತುಂಬ ಉಪಯುಕ್ತಕಾರಿ.
1: ಒಳ್ಳೆಯದು ಡಾಕ್ಟ್ರೆ. ಇಷ್ಟು ಹೊತ್ತು ಋತುಬಂಧದಿಂದಾಗಿ ಮಹಿಳೆಯರಲ್ಲಿ ಕಾಡುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತುಂಬ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದಗಳು.
0: ಧನ್ಯವಾದಗಳು.
2: ಇದುವರೆಗೆ ಋತುಬಂಧದ ಬಳಿಕ ಎದುರಾಗುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಪರಿಹಾರ ಈ ಕುರಿತು ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ

0: ತಜ್ಞರಾದ ಡಾಕ್ಟರ್ ಸಿರಿಗಣೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಮಮತಾ ಶೆಟ್ಟಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿಯ ಕೊಡುಗೆ.
1: ಇದು ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ. ಸಮಯ 1:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಮಹಾಬಲೇಶ್ವರ್ ಶಾಸ್ತ್ರಿಯವರು.
3: ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರೈತರಿಗೆ ಬೆಳೆಗಳನ್ನು ಬೆಳೆಯಲು ನೀರು ಎಷ್ಟು ಅವಶ್ಯಕ ಎಂಬುದು ನಮಗೆಲ್ಲ ತಿಳಿದೇ ಇದೆ. ಭಾರತದಲ್ಲಿ ಇಂದಿಗೂ ಉತ್ತಮ ನೀರಾವರಿ ವ್ಯವಸ್ಥೆ ಮರೀಚಿಕೆಯಾಗಿದೆ. ಇಂದಿಗೂ ಲಕ್ಷಾಂತರ ರೈತರು ಬೆಳೆಯನ್ನು ಬೆಳೆಯಲು ಮಳೆಯ ನೀರನ್ನೇ ಅವಲಂಬಿಸಿದ್ದಾರೆ. ಏಕೆಂದರೆ ನಮ್ಮ ದೇಶದಲ್ಲಿ ನೀರಿನ ಹಂಚಿಕೆ ಎಲ್ಲ ಕಡೆಯೂ ಸಮನಾಗಿಲ್ಲ. ಕೆಲವೆಡೆ ನೀರು ಸಮೃದ್ಧವಾಗಿದ್ದು ಸಮುದ್ರ ಸೇರುತ್ತಿದ್ದರೆ ಇನ್ನು ಕೆಲವೆಡೆ ಕುಡಿಯುವ ನೀರಿಗೂ ಕೊರತೆ ಇದೆ. ರೈತರು ನೀರಾವರಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಇದಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಇದರಿಂದ ನೀರಿನ ಉಳಿತಾಯ ಆಗುವ ಜೊತೆಗೆ ಬೆಳೆಗಳ ಇಳುವರಿಯೂ ಉತ್ತಮವಾಗಿರುತ್ತದೆ. ಇದರಿಂದ ರೈತರ ಆದಾಯವೂ ಹೆಚ್ಚಾಗುತ್ತದೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಕೃಷಿ ಭೂಮಿಗೆ ನೀರಿನ ಕೊರತೆಯಾಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆರಂಭಿಸಿದೆ. ಇದು 2015 ಇಸವಿಯಲ್ಲಿ ಜಾರಿಯಾಯಿತು. ಇದರಲ್ಲಿ ಪ್ರಮುಖವಾಗಿ ನೀರಾವರಿ ಕೃಷಿ ಭೂಮಿಯ ವ್ಯಾಪ್ತಿಯನ್ನು ವಿಸ್ತರಿಸುವ ಹರ್ ಖೇತ್ ಕೆ ಪಾನಿ, ನೀರನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸುವ ಪರ್ ಡ್ರಾಪ್ ಮೋರ್ ಕ್ರಾಪ್ ಸೇರಿವೆ. ಹಾಗೂ ತ್ವರಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ, ಇವು ಸೇರಿವೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಪ್ರಮುಖ ಉದ್ದೇಶಗಳು: ಮೊದಲನೆಯದಾಗಿ, ಈಗಾಗಲೇ ನೀರಾವರಿ ಸೌಲಭ್ಯವಿರುವ ಕಡೆಗಳಲ್ಲಿ ನೀರಾವರಿ ಪ್ರದೇಶವನ್ನು ವಿಸ್ತರಿಸುವುದು ಮತ್ತು ಕೃಷಿ ಕ್ಷೇತ್ರದ ವ್ಯಾಪ್ತಿಯನ್ನು ಹೆಚ್ಚಿಸುವುದು. ಕೃಷಿ ಜಮೀನಿನಲ್ಲಿ ನೀರು ಪೋಲಾಗುವುದನ್ನು ಕಡಿಮೆ ಮಾಡಿ ನೀರಿನ ಸದ್ಬಳಕೆ ಮಾಡುವುದು. ಸೂಕ್ತ ತಂತ್ರಜ್ಞಾನದ ಮೂಲಕ ನೀರಿನ ಮೂಲ ವಿತರಣೆ ಮತ್ತು ದಕ್ಷತೆಯನ್ನು ಸಂಯೋಜಿಸುವುದು. ನಿಖರ ನೀರಾವರಿ ಮತ್ತು ಇತರ ನೀರು ಉಳಿಸುವ ತಂತ್ರಜ್ಞಾನಗಳಾದ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್ ಇತ್ಯಾದಿಗಳ ಅನುಷ್ಠಾನವನ್ನು ಹೆಚ್ಚಿಸುವುದು. ಪರ್ ಡ್ರಾಪ್ ಮೋರ್ ಕ್ರಾಪ್: ನಗರ ಪ್ರದೇಶಗಳಲ್ಲಿ ಕೃಷಿ ಮಾಡಲು ತರಕಾರಿ ಅಥವಾ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲು ಸಂಸ್ಕರಿಸಿದ ನೀರನ್ನು ಮರುಬಳಸುವ ಸಾಧ್ಯತೆಗಳನ್ನು ಪರಿಶೀಲಿಸಿ ಈ ಮೂಲಕ ಜಲಚರಗಳ ಮರುಪೂರಣವನ್ನು ವರ್ಧಿಸುವುದು. ಹಾಗೆಯೇ ಮಳೆಯಾಶ್ರಿತ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಯನ್ನು ವಿವಿಧ ವಿಧಾನಗಳ ಮೂಲಕ ಖಚಿತಪಡಿಸಿಕೊಳ್ಳುವುದು. ಇದರಲ್ಲಿ ಅಂತರ್ಜಲದ ಪುನರುತ್ಪಾದನೆ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜಿಂಗ್, ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಜಲಾನಯನ ವಿಧಾನಗಳನ್ನು ಅನುಸರಿಸುವುದು, ಇವುಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಜೀವನೋಪಾಯ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮಾಡುವುದು. ಹಾಗೆಯೇ ರೈತರು ಮತ್ತು ಕ್ಷೇತ್ರ ಕಾರ್ಯಕರ್ತರಿಗೆ ನೀರು ಕೊಯ್ಲು, ನೀರು ನಿರ್ವಹಣೆ ಹಾಗೂ ಬೆಳೆ ಜೋಡಣೆಗಳ ಮೂಲಕ ವಿಸ್ತರಣಾ ಚಟುವಟಿಕೆಗಳನ್ನು ಉತ್ತೇಜಿಸುವುದು. ನಿಖರ ನೀರಾವರಿ ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಲು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸುವುದರ ಮೂಲಕ ಕೃಷಿ ಆದಾಯವನ್ನು ಮತ್ತಷ್ಟು ಹೆಚ್ಚಿಸುವುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಘಟಕಗಳು ಅಥವಾ ಅಂಶಗಳು ಯಾವುವು ಎಂದರೆ, ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ, ರಾಷ್ಟ್ರೀಯ ಯೋಜನೆಗಳು ಸೇರಿದಂತೆ ಪ್ರಮುಖವಾದ ಕೇಂದ್ರ ಹಾಗೂ ರಾಜ್ಯದ ಸರ್ಕಾರಗಳ ಬೃಹತ್ ಹಾಗೂ ಮಧ್ಯಮ ನೀರಾವರಿ ಯೋಜನೆಗಳನ್ನು ತ್ವರಿತವಾಗಿ ಪೂರೈಸುವತ್ತ ಗಮನಹರಿಸುವುದು, ಹಾಗೂ ಹರ್ ಖೇತ್ ಕೋ ಪಾನಿ, ಪ್ರತಿಯೊಂದು ಕೃಷಿ ನೀರಿಗೂ ಕೃಷಿ ಭೂಮಿಗೂ ನೀರುಣಿಸುವುದು, ಹೊಸ ನೀರಿನ ಮೂಲಗಳ ಸೃಷ್ಟಿ, ಮೇಲ್ಮೈ ಮತ್ತು ಅಂತರ್ಜಲ.

0: ಸಾಂಪ್ರದಾಯಿಕ ಜಲಮೂಲಗಳ ದುರಸ್ತಿ, ಪುನಶ್ಚೇತನ ಮತ್ತು ಪುನರ್ವಿನ್ಯಾಸ. ಹಾಗೆಯೇ ವಿವಿಧ ರಾಜ್ಯಗಳಲ್ಲಿ ಜಾರಿಯಲ್ಲಿರುವ ಉದಾಹರಣೆ ಜಲಮಂದಿರ್ ಗುಜರಾತ್ ರಾಜ್ಯದಲ್ಲಿ, ಖತ್ರಿ ಕುಹ್ಲ್ ಹಿಮಾಚಲ್ ಪ್ರದೇಶದಲ್ಲಿ, ಜಬೋ ನಾಗಾಲ್ಯಾಂಡಿನಲ್ಲಿ, ಉರಿ ಊರಾನಿಸ್ ತಮಿಳ್ನಾಡು, ಡ್ಯಾಂಗ್ಯಾ ಅಸ್ಸಾಂ, ಕಟಾಸ್ ಒರಿಸ್ಸಾದಲ್ಲಿ, ಬಂದಸ್ ಮಧ್ಯಪ್ರದೇಶದಲ್ಲಿ ಮುಂತಾದ ಸಾಂಪ್ರದಾಯಿಕ ನೀರು ಸಂಗ್ರಹಣಾ ವ್ಯವಸ್ಥೆಗಳನ್ನು ಸಾಧ್ಯವಿರುವ ಸ್ಥಳಗಳಲ್ಲಿ ರಚಿಸುವುದು ಮತ್ತು ಪುನರುಜ್ಜೀವನಗೊಳಿಸುವುದು. ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್, ನೀರಿನ ಮೂಲಗಳಾದ ಉದಾಹರಣೆ ಕೊಳವೆ ಬಾವಿ, ಅಗೆದ ಬಾವಿ ಇತ್ಯಾದಿ ಚಟುವಟಿಕೆಗಳಿಗೆ ಪೂರಕವಾಗಿ ನಿಖರವಾದ ನೀರಿನ ಬಳಸುವಿಕೆ ಸಾಧನಗಳು ಹಾಗೂ ಸೂಕ್ಷ್ಮ ನೀರಾವರಿ ರಚನೆಗಳ ನಿರ್ಮಾಣ ಮುಂತಾದ ವಿವಿಧ ಉಪಕ್ರಮಗಳ ಮೂಲಕ ನೀರಿನ ಬಳಕೆಯನ್ನು ಸುಧಾರಿಸುವುದು. ಇದನ್ನು ಸಾಧಿಸಲು ಅನೇಕ ಸೂಕ್ತ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ಅನುಸರಿಸಲಾಗಿದೆ. ಇದರಲ್ಲಿ ರೈತರು ನೀರನ್ನು ಹೆಚ್ಚು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲು ಪ್ರೋತ್ಸಾಹಿಸುವ ಸಲುವಾಗಿ ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ಗಳ ಅಳವಡಿಕೆಗಳು ಸೇರಿವೆ. ಈ ಉಪಕ್ರಮವನ್ನು 2010 ಜೂನ್ನಲ್ಲಿ ಅಂಗೀಕರಿಸಲಾಯಿತು ಹಾಗೂ ನಂತರ ಇದನ್ನು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ಸೇರಿಸಲಾಯಿತು. ಜಲಾನಯನ ಪ್ರದೇಶಗಳ ಅಭಿವೃದ್ಧಿ, ವಾಟರ್ಶೆಡ್ ಏರಿಯಾ ಡೆವಲಪ್ಮೆಂಟ್, ಇದು ಭೂ ಸಂಪನ್ಮೂಲ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಸ್ಥಾಪಿಸಿದ ಕಾರ್ಯಕ್ರಮವಾಗಿದೆ. ಬರಪೀಡಿತ ಪ್ರದೇಶಗಳು ಮತ್ತು ಮರುಭೂಮಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಪರೀಕ್ಷಿಸಲು 1994 ಒಂದು ತಾಂತ್ರಿಕ ಸಮಿತಿಯನ್ನು ರಚಿಸಲಾಯಿತು. ಸಂಪೂರ್ಣ ಮೌಲ್ಯಮಾಪನದ ನಂತರ ಯೋಜನೆಯನ್ನು ಹಲವಾರು ವಿಭಾಗಗಳಲ್ಲಿ ಕಾರ್ಯಗತಗೊಳಿಸಲಾಯಿತು. ಇದರ ಪರಿಣಾಮವಾಗಿ ಜಲಾನಯನ ಪ್ರದೇಶಗಳಲ್ಲಿ ಉತ್ತಮವಾದ ಮರಗಳು ಹಾಗೂ ಇತರ ಸಸ್ಯಗಳನ್ನು ಬೆಳೆಸಲಾಯಿತು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯ ಫಲಾನುಭವಿಗಳು, ಈ ಯೋಜನೆಯಲ್ಲಿ ಯಾವುದೇ ವರ್ಗ ಅಥವಾ ವಿಭಾಗದ ರೈತರು ಭಾಗವಹಿಸಬಹುದು. ಯೋಜನೆಯಿಂದ ಪ್ರಯೋಜನ ಪಡೆಯಲು ರೈತರು ಭೂಮಿಯನ್ನು ಹೊಂದಿರುವುದು ಅವಶ್ಯಕ. ಗುತ್ತಿಗೆ ವ್ಯವಸ್ಥೆಯಲ್ಲಿ ಭೂಮಿಯನ್ನು ಸಾಗುವಳಿ ಮಾಡುವ ರೈತರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಗುತ್ತಿಗೆಯ ಅವಧಿ ಕನಿಷ್ಠ 7 ವರ್ಷಗಳದ್ದಾಗಿರಬೇಕು. ಸ್ವಸಹಾಯ ಸಂಸ್ಥೆಗಳು ಅಂದರೆ ಸೆಲ್ಫ್ ಹೆಲ್ಪ್ ಗ್ರೂಪ್, ಟ್ರಸ್ಟ್ಗಳು, ಸಹಕಾರಿ ಸಂಘಗಳು ಹಾಗೂ ರೈತ ಉತ್ಪಾದಕ ಸಂಸ್ಥೆಗಳು ಅಂದರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸದಸ್ಯರು ಸಹ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಭಾರತದ ನಾಗರಿಕರು ಮಾತ್ರ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಎಂದರೆ, ಒಂದು ಆಧಾರ ಕಾರ್ಡ್, ಎರಡನೆಯದಾಗಿ ವಿಳಾಸದ ಪುರಾವೆ, ಮೂರನೆಯದು ಜಾತಿ ಪ್ರಮಾಣ ಪತ್ರ, ನಾಲ್ಕನೆಯದು ರಾಜ್ಯದ ನಿವಾಸ ಪ್ರಮಾಣ ಪತ್ರ, ಐದನೆಯದು ಪಾಸ್ಪೋರ್ಟ್ ಸೈಜಿನ ಛಾಯಾಚಿತ್ರಗಳು, ಆರನೆಯದು ಮೊಬೈಲ್ ನಂಬರ್, ಏಳನೆಯದು ಬ್ಯಾಂಕ್ ಪಾಸ್ಬುಕ್, ಎಂಟನೆಯದು ಕೃಷಿ ಭೂಮಿಯ ದಾಖಲೆಗಳು, ಪಾಣಿ ಮುಂತಾದವು, ಹಾಗೂ ಕೊನೆಯದಾಗಿ ವಾಸದ ಪ್ರಮಾಣ ಪತ್ರ. ಇಲ್ಲಿಯವರೆಗೆ ಪೂರ್ಣಗೊಂಡ ಕೆಲಸಗಳಲ್ಲಿ 24.39 ಲಕ್ಷ ಹೆಕ್ಟೇರ್ ಭೂಮಿಯನ್ನು ನೀರಾವರಿಯಲ್ಲಿ ತರಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಬರುವ ನೀರಾವರಿ ಯೋಜನೆಗಳ ತ್ವರಿತ ಅನುಷ್ಠಾನ ಕಾರ್ಯಕ್ರಮ AIBPಯಲ್ಲಿ 99 ಯೋಜನೆಗಳ 76.03 ಲಕ್ಷ ಹೆಕ್ಟೇರ್ ಭೂಮಿಯನ್ನು ಗುರುತಿಸಲಾಗಿದೆ. 15 ಡಿಸೆಂಬರ್ 2021 PMKSY ಯೋಜನೆಯ ಎರಡನೇ ಹಂತದಲ್ಲಿ ಅಂದರೆ 2021-26 ಸಾಲಿನಲ್ಲಿ ಈ ಯೋಜನೆ ಅನುಷ್ಠಾನಕ್ಕಾಗಿ 93,068 ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರವು ಮೀಸಲಿಟ್ಟಿದೆ.
1: ಇದುವರೆಗೆ ಪ್ರಗತಿಪಥ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಮಹಾಬಲೇಶ್ವರ್ ಶಾಸ್ತ್ರಿ ಅವರು. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಯುಜಿಸಿ ನೆಟ್ 2026 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ ಎನ್ಟಿಎ. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ, ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇ ಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ದಿನದಾಟಕ್ಕೆ ಮಳೆ ಅಡ್ಡಿ. ವಾರ್ತೆಗಳ ವಿವರ. ಭಾರತ ರತ್ನ ಪುರಸ್ಕೃತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ ದಿನವಾದ ಇಂದು ನವದೆಹಲಿಯ ಸದೈವ್ ಅಟಲ್ ಸ್ಮಾರಕದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಮಾಜಿ ಪ್ರಧಾನಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ರಾಜ್ಯಸಭೆಯ ಉಪಸಭಾಪತಿ ಹರಿವಂಶ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಕೇಂದ್ರ ಸಚಿವ ರಾಜನಾಥ್ ಸಿಂಗ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಮತ್ತು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬೀನ್ ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹಂಚಿಕೊಂಡಿರುವ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ವಾಜಪೇಯಿ ಅವರ ಶಾಶ್ವತ ಪರಂಪರೆಯು ದೇಶಕ್ಕೆ ಸದಾ ಸ್ಫೂರ್ತಿಯ ಮೂಲವಾಗಿರಲಿದೆ ಎಂದು ಸ್ಮರಿಸಿದ್ದಾರೆ. ಭಾರತದ ಪ್ರಗತಿಯಲ್ಲಿ ಮಾಜಿ ಪ್ರಧಾನಿಯವರ ಪಾತ್ರ ಅಪ್ರತಿಮವಾದದ್ದು ಎಂದು ಪ್ರಧಾನಿ ನರೇಂದ್ರ ಮೋದಿ ಬಣ್ಣಿಸಿದ್ದಾರೆ. ಇನ್ನು ಲೋಕಸಭಾಪತಿ ಓಂ ಬಿರ್ಲಾ ಅವರು ವಾಜಪೇಯಿ ಅವರ ಸಾರ್ವಜನಿಕ ಸೇವೆ ಮತ್ತು ಉತ್ತಮ ಆಡಳಿತ ರಾಷ್ಟ್ರನಿಷ್ಠೆಯ ದೃಢ ಸಂಕೇತವಾಗಿದ್ದು ಅವರ ತತ್ವಗಳು ಭವಿಷ್ಯದಲ್ಲೂ ನಮಗೆ ಮಾರ್ಗದರ್ಶನ ನೀಡಲಿವೆ ಎಂದು ತಿಳಿಸಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಶುಭ ಕೋರಿದ ಜಾಗತಿಕ ನಾಯಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಧನ್ಯವಾದ ತಿಳಿಸಿದ್ದಾರೆ. ಮಾಲ್ಡೀವ್ಸ್ ಅಧ್ಯಕ್ಷ ಡಾಕ್ಟರ್ ಮೊಹಮ್ಮದ್ ಮುಯಿಜು ಅವರ ಸಂದೇಶಕ್ಕೆ ಪ್ರತಿಕ್ರಿಯಿಸಿರುವ ರಾಷ್ಟಪತಿ, ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವ ನಿರಂತರವಾಗಿ ಬೆಳೆಯಲಿ ಎಂದು ಆಶಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆಯು ಎನ್ಟಿಎ ಜೂನ್ 2026 ಯುಜಿಸಿ ನೆಟ್ ಪರೀಕ್ಷೆಯ 84 ವಿಷಯಗಳ ಪ್ರಾಥಮಿಕ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಿದೆ. ಕೀ ಉತ್ತರಗಳಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 18ರವರೆಗೆ ಅವಕಾಶ ಕಲ್ಪಿಸಲಾಗಿದ್ದು, ಅಭ್ಯರ್ಥಿಗಳು ಅಧಿಕೃತ ಯುಜಿಸಿ ನೆಟ್ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ಸವಾಲು ಮಾಡಬಹುದಾಗಿದೆ. ಆಕ್ಷೇಪಣೆ ಸಲ್ಲಿಸುವ ಪ್ರತಿಯೊಂದು ಪ್ರಶ್ನೆಗೆ 200 ರೂಪಾಯಿ ಶುಲ್ಕ ನಿಗದಿಪಡಿಸಲಾಗಿದ್ದು, ಆಕ್ಷೇಪಣೆಗೆ ಸೂಕ್ತ ದಾಖಲೆಗಳನ್ನು ಲಗತ್ತಿಸುವುದು ಕಡ್ಡಾಯವಾಗಿದೆ. ಇತರೆ ಯಾವುದೇ ಮಾರ್ಗಗಳಲ್ಲಿ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪುರಸ್ಕರಿಸಲಾಗುವುದಿಲ್ಲ ಹಾಗೂ ಶುಲ್ಕ ಪಾವತಿಸಲು ಇದೇ 18 ಕೊನೆಯ ದಿನವಾಗಿದೆ. ಇನ್ನು ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಕಂಡುಬಂದ ದೋಷಗಳ ಕುರಿತು ಪರಿಶೀಲಿಸಲು ಸಮಿತಿಯೊಂದನ್ನು ರಚಿಸಲಾಗಿತ್ತು. ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಈ ಮೂರು ವಿಷಯಗಳಿಗೆ ಸಂಬಂಧಿಸಿದಂತೆ ಇಂದು ಪ್ರತ್ಯೇಕ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗುವುದು ಎಂದು ಎನ್ಟಿಎ ತಿಳಿಸಿದೆ. ಅಭ್ಯರ್ಥಿಗಳು ಕೇವಲ ಅಧಿಕೃತ ವೆಬ್ಸೈಟ್ ಮತ್ತು ದೃಢೀಕೃತ ಸಾಮಾಜಿಕ ಜಾಲತಾಣಗಳ ಮಾಹಿತಿಯನ್ನು ಮಾತ್ರ ನಂಬುವಂತೆ ಸಂಸ್ಥೆ ಸಲಹೆ ನೀಡಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಮನ್ನು ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎಂದು ಬಿಜೆಪಿ ಗಂಭೀರ ಆರೋಪ ಮಾಡಿದೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ಪ್ರದೀಪ್ ಭಂಡಾರಿ, ಕಾಂಗ್ರೆಸ್ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರು ವಂದೇ ಮಾತರಂ ಗಾಯನವನ್ನು ತಡೆಯಲು ಯತ್ನಿಸಿದರು ಎಂದು ಆರೋಪಿಸಿದರು. ಇದರ ಮೂಲಕ ಕಾಂಗ್ರೆಸ್ ರಾಷ್ಟ್ರಗೀತೆ, ಸಂವಿಧಾನ ಹಾಗೂ ದೇಶದ ಜನತೆಗೆ ಅಪಮಾನ ಮಾಡಿದೆ ಎಂದು ಅವರು ದೂರಿದ್ದಾರೆ. ಮತ್ತೊಂದೆಡೆ ಕೇರಳದ ಕಾಂಗ್ರೆಸ್ ಸರ್ಕಾರವು ತನ್ನ ಅಧಿಕೃತ ಕಾರ್ಯಕ್ರಮಗಳಲ್ಲಿ ವಂದೇ ಮಾತರಂ ಗಾಯನವನ್ನು ನಿರ್ಲಕ್ಷಿಸಿದೆ ಎಂದು ಬಿಜೆಪಿ ವಕ್ತಾರರು ಆರೋಪಿಸಿದ್ದಾರೆ. ಬಿಜೆಪಿಯ ಈ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿರುವ ಕಾಂಗ್ರೆಸ್ ವಕ್ತಾರ ಜಯರಾಮ್ ರಮೇಶ್, ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ಪ್ರಧಾನ ಕಚೇರಿಯಲ್ಲಿ ವಂದೇ ಮಾತರಂ ಗೀತೆಯನ್ನು ಸಂಪೂರ್ಣವಾಗಿ ಹಾಗೂ ಗೌರವಪೂರ್ವಕವಾಗಿ ಹಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ

0: ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಭಾರತದ ಅಧ್ಯಕ್ಷತೆಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯು ಇದೇ 18ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಉನ್ನತ ಮಟ್ಟದ ಸಭೆಗೂ ಮುನ್ನ ನಾಳೆ ಪರಿಸರ ಕಾರ್ಯಕಾರಿ ಗುಂಪು ಹಾಗೂ ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸಂಪರ್ಕ ಗುಂಪಿನ ಬ್ರಿಕ್ಸ್ ಹಿರಿಯ ಅಧಿಕಾರಿಗಳ ಸಭೆ ಜರುಗಲಿದೆ. ಸದೃಢತೆ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಅಧ್ಯಕ್ಷತೆಯ ಮುಖ್ಯ ಆಶಯದಡಿಯಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು, ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಈ ಪರಿಸರ ಸಚಿವರ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಗ್ರ ಜಾಗತಿಕ ಚರ್ಚೆಗಳು ಹಾಗೂ ಪರಿಸರ ಸಹಕಾರವನ್ನು ಬಲಪಡಿಸಲು ಈ ಸಭೆ ಸೂಕ್ತ ವೇದಿಕೆ ಕಲ್ಪಿಸಲಿದೆ ಎಂದು ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಈ ಬಾರಿಯ ಅಧ್ಯಕ್ಷತೆಯ ಭಾಗವಾಗಿ ಭಾರತವು ಬ್ರಿಕ್ಸ್ ಪರಿಸರ ಕಾರ್ಯಕಾರಿ ಗುಂಪಿನಡಿ 4 ಪ್ರಮುಖ ಆದ್ಯತೆಯ ಕ್ಷೇತ್ರಗಳನ್ನು ಗುರುತಿಸಿದೆ. ಸುಸ್ಥಿರ ಜೀವನ ಶೈಲಿಯ ಉತ್ತೇಜನ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಕೋಪ ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆಯ ವಿಷಯಗಳ ಮೇಲೆ ಈ ಸಭೆಯಲ್ಲಿ ಹೆಚ್ಚಿನ ಗಮನ ಹರಿಸಲಾಗುವುದು. ಕೇರಳದ ಅತಿ ದೊಡ್ಡ ಹಬ್ಬ ತಿರುವೋಣಂ ಇದೇ 26ರಂದು ನಡೆಯಲಿದ್ದು, ಇಂದು ಅತ್ತಂ ಆಚರಣೆಯೊಂದಿಗೆ ಹಬ್ಬದ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ದೊರೆತಿದೆ. ಇಂದಿನಿಂದ ಸಾರ್ವಜನಿಕರು ಮನೆಗಳಲ್ಲಿ ವರ್ಣರಂಜಿತ ಹೂವಿನ ರಂಗೋಲಿ ಬಿಡಿಸಲಾರಂಭಿಸಿದ್ದು, ತ್ರಿಪುನಿತುರದಲ್ಲಿ ಸಾಂಸ್ಕೃತಿಕ ಅತ್ತಚಮಯಂ ಮೆರವಣಿಗೆ ಜರುಗಲಿದೆ. ಇನ್ನು ಶಬರಿಮಲೆ ದೇವಾಲಯದ ಬಾಗಿಲು ಇಂದು ತೆರೆಯಲಿದ್ದು, ಇದೇ 24ರಿಂದ 28ರವರೆಗೆ ವಿಶೇಷ ಓಣಂ ಪೂಜೆಗಳು ನಡೆಯಲಿವೆ. ಜಾರ್ಖಂಡ್ ಲೋಕಸೇವಾ ಆಯೋಗ JPSC ಮತ್ತು ಸಿಬ್ಬಂದಿ ನೇಮಕಾತಿ ಆಯೋಗ JSSC ನಡೆಸಿದ ಪರೀಕ್ಷೆಗಳಲ್ಲಿ ನಡೆದಿರುವ ಅಕ್ರಮ ಹಾಗೂ ಪ್ರಶ್ನೆಪತ್ರಿಕೆ ಸೋರಿಕೆ ಖಂಡಿಸಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಪ್ರತಿಭಟನೆ ಇಂದು 23ನೇ ದಿನಕ್ಕೆ ಕಾಲಿಟ್ಟಿದೆ. ಸರ್ಕಾರ ತಮ್ಮ ಬೇಡಿಕೆಗಳಿಗೆ ಸ್ಪಂದಿಸದಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಜಾರ್ಖಂಡ್ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 22 ದಿನಗಳಿಂದ ಗಾಂಧಿವಾದಿ ಮಾರ್ಗದಲ್ಲಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದರೂ ಸರ್ಕಾರ ಈ ಕುರಿತು ನಿರ್ಲಕ್ಷ್ಯ ವಹಿಸಿದೆ ಎಂದು ವಿದ್ಯಾರ್ಥಿ ಮುಖಂಡ ರವೀಂದ್ರ ಕುಮಾರ್ ಪಾಸ್ವಾನ್ ತಿಳಿಸಿದ್ದಾರೆ. JSSC ಪರೀಕ್ಷೆಯನ್ನು ರದ್ದುಗೊಳಿಸಿ ಸಿಬಿಐ ತನಿಖೆಗೆ ಆದೇಶಿಸುವವರೆಗೆ ಹಾಗೂ TDPL ನಡೆಸಿದ ಪರೀಕ್ಷೆಗಳನ್ನು ರದ್ದುಪಡಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದಿದ್ದಾರೆ. ಪಶ್ಚಿಮ ಬಂಗಾಳ ವಿಧಾನಸಭೆಯ ಮಾಜಿ ಉಪಸಭಾಧ್ಯಕ್ಷ ಹಾಗೂ ತೃಣಮೂಲ ಕಾಂಗ್ರೆಸ್ನ ಮಾಜಿ ಶಾಸಕ ಆಶಿಷ್ ಬ್ಯಾನರ್ಜಿ ಅವರು ಬಿರ್ಭುಮ್ ಜಿಲ್ಲೆಯ ರಾಮ್ಪುರಹತ್ನಲ್ಲಿರುವ ತಮ್ಮ ಗೃಹ ಕಚೇರಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾರೆ. ಸ್ಥಳದಲ್ಲಿ ಒಂದು ಪುಟದ ಡೆತ್ ನೋಟು ದೊರೆತಿದ್ದು ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಬಂಗಾಳಿ ಭಾಷೆಯಲ್ಲಿ ಬರೆದಿರುವ ಈ ಪತ್ರದಲ್ಲಿ ತಾವು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿರುವ ಅವರು, ತಮ್ಮ ಸ್ವಪಕ್ಷದವರಿಂದಲೇ ತಮಗಾದ ನೋವು ಮತ್ತು ರಾಜಕೀಯ ಹತಾಶೆಯನ್ನು ತೋಡಿಕೊಂಡಿದ್ದಾರೆ. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ನಡೆದ ಇಸ್ಪೋರ್ಟ್ ವಿಶ್ವಕಪ್ ಚೆಸ್ ಟೂರ್ನಿಯಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಮ್ಯಾಗ್ನಸ್ ಕಾರ್ಲಸನ್ ಬೆಲಾರಸ್ನ ಗ್ರ್ಯಾಂಡ್ ಮಾಸ್ಟರ್ ಡೆನಿಸ್ ಲಾಜವಿಕ್ ಅವರನ್ನು 2-0 ಅಂತರದಿಂದ ಸೋಲಿಸಿ ಸತತ 2ನೇ ಬಾರಿಗೆ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಟೀಮ್ ಲಿಕ್ವಿಡ್ ಪ್ರತಿನಿಧಿಸಿದ್ದ 35 ವರ್ಷದ ನಾರ್ವೆ ಆಟಗಾರ ಕಾರ್ಲಸನ್ ಇಡೀ ಟೂರ್ನಿಯುದ್ದಕ್ಕೂ ಅಜೇಯರಾಗಿ ಉಳಿದು ಈ ಸಾಧನೆ ಮಾಡಿದರು. ಇನ್ನೊಂದೆಡೆ ತಾಂತ್ರಿಕ ಅಡಚಣೆ ಮತ್ತು ಅಂತರ್ಜಾಲ ಸಂಪರ್ಕ ಕಡಿತದಿಂದಾಗಿ ತೀವ್ರ ಕುತೂಹಲ ಕೆರಳಿಸಿದ್ದ 3ನೇ ಸ್ಥಾನದ ಪಂದ್ಯದಲ್ಲಿ ಅಮೆರಿಕದ ಗ್ರ್ಯಾಂಡ್ ಮಾಸ್ಟರ್ ಹಿಕಾರು ನಕಮುರ ಅವರು ಅಲಿರಜಾ ಫಿರೌಜಾ ಅವರನ್ನು 4-1 ಅಂತರದಿಂದ ಮಣಿಸಿ ಕಂಚಿನ ಪದಕ ಪಡೆದುಕೊಂಡರು. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟ ಇಂದು ಆರಂಭವಾಗುವ ಮೊದಲೇ ಪಂದ್ಯಕ್ಕೆ ಮಳೆ ಅಡ್ಡಿ ಉಂಟು ಮಾಡಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ದಿನದಾಟದ ಅಂತ್ಯಕ್ಕೆ ದೇವದತ್ ಪಡಿಕಲ್ 131 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ದು, 27 ರನ್ ಗಳಿಸಿರುವ ರಿಷಭ್ ಪಂತ್ ಅವರೊಂದಿಗೆ ಕಣದಲ್ಲಿದ್ದಾರೆ. KL ರಾಹುಲ್ 77 ರನ್ ಗಳಿಸಿದ್ದ ವೇಳೆ ಗಾಯಗೊಂಡು ಕಣದಿಂದ ಹೊರನಡೆದರು. ನಿನ್ನೆ ಮಳೆಯ ನಡುವೆ ಮೊದಲ ದಿನದಾಟವನ್ನು ಕೇವಲ 73 ಓವರ್ಗಳಿಗೆ ಸೀಮಿತಗೊಳಿಸಲಾಗಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪುಣ್ಯಸ್ಮರಣೆ. ಸದೈವ ಅಟಲ್ ಸ್ಮಾರಕಕ್ಕೆ ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. UGC ನೆಟ್ 2026-84 ವಿಷಯಗಳ ಪ್ರಾಥಮಿಕ ಕೀ ಉತ್ತರ ಪ್ರಕಟಿಸಿದ NTE. 12ನೇ ಬ್ರಿಕ್ಸ್

0: ಪರಿಸರ ಸಚಿವರ ಸಭೆ ನಾಡಿದ್ದು ನವದೆಹಲಿಯಲ್ಲಿ ಭಾರತದ ಅಧ್ಯಕ್ಷತೆಯಲ್ಲಿ ಆಯೋಜನೆ. ಇಸ್ಪೋರ್ಟ್ಸ್ ವಿಶ್ವಕಪ್ ಚೆಸ್, ನಾರ್ವೆಯ ಮ್ಯಾಗ್ನಸ್ ಕಾರ್ಲ್ಸನ್ಗೆ ವಿಶ್ವಕಪ್ ಕಿರೀಟ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಎರಡನೇ ದಿನದ ಆಟಕ್ಕೆ ಮಳೆ ಅಡ್ಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ತಾಯಿ ಕರಳು ಚಿತ್ರಕ್ಕಿದ್ದು ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಗೀತೆಯ ಪ್ರಸಾರ. ಜಿ ವಿ ಅಯ್ಯರವರ ಹಾಡಿಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ

ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ ಹೀರೋಸ್

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು. ಮಣ್ಣಿನ ಮಗ ಚಿತ್ರದ ಗೀತೆ ಇದು. ಗೀತಾಪ್ರಿಯ ಅವರ ರಚನೆಗೆ ವಿಜಯ ಭಾಸ್ಕರ್ ಸಂಗೀತವನ್ನು ನೀಡಿದ್ದಾರೆ. ಹಾಡಿದ್ದಾರೆ ಪಿ ಸುಶೀಲಾ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಆಕಾಶವಾಣಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂ ಎಸ್ ವಿನಾಯಕ.
3: ಆ ದುಷ್ಟಬದ್ಧಿ ತನ್ನ ರಾಜಧಾನಿಯ ಸಮೀಪಕ್ಕೆ ಬರ್ತಾ ಇದ್ದಾನೆ. ಊರೊಳಗೆ ಪ್ರವೇಶವನ್ನು ಮಾಡಿದ, ನೋಡಿದ್ರೆ ಮಂಗಳವಾದ್ಯದ ಘೋಷ ಕಿವಿಗೆ ಬೀಳ್ತಾ ಇದೆ. ಏನು ಉತ್ಸವ ಯಾರು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿರುವ ಜನಗಳನ್ನು ಕೇಳಿದ್ರೆ ಆ ಜನಗಳೆಲ್ಲ ಬಹಳ ಸಂತೋಷದಿಂದ ವಿಷಯವನ್ನು ಹೇಳ್ತಾ ಇದ್ದಾರೆ. ಮಹಾಮಂತ್ರಿಗಳೇ, ಏನು ಹೇಳೋಣ, ನಿಮ್ಮ ಮಗನಾಗಿದ್ದಂತಹ ಮದನ ಚಂದ್ರಹಾಸನಿಗೆ ನಿಮ್ಮ ಮಗಳಾದ ವಿಷಯನ್ನು ಕೊಟ್ಟು ವಿವಾಹವನ್ನು ಮಾಡಿದ. ಎಂತಹ ವೈಭವದ ವಿವಾಹ! ನೀವೆಲ್ಲಿ ಹೋಗಿದ್ರಿ? ಇದನ್ನು ನೀವು ಇರಬೇಕಾಗಿತ್ತು, ಮಗಳ ಮದುವೆಗೆ ನೀವೇ ಇರಲಿಲ್ವಲ್ಲ. ನೋಡಿ ಅವನು ಕೊಟ್ಟಿರುವಂತಹ ಉಡುಗೊರೆ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಅನೇಕ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಅದನ್ನು ಕೇಳಿ ಮಂತ್ರಿಯಾದ ಈ ದುಷ್ಟಬುದ್ಧಿ

ಕಿವಿಗೆ ಚೂಪಾದಂತಹ ಕತ್ತಿಯನ್ನು ಚುಚ್ಚಿದಂತಾಯಿತು ದುಷ್ಟಬುದ್ಧಿಗೆ. ಕಣ್ಣುಗಳು ಸಿಟ್ಟಿನಿಂದ ಕೆಂಪನ್ನು ಕಾರ್ತಾ ಇದ್ದಾವೆ. ಸಿಟ್ಟು ಅನ್ನೋದು ಮೈ ಮನಸ್ಸಿನಲ್ಲಿ ತುಂಬಿಬಿಟ್ಟಿದೆ. ಅಯ್ಯೋ, ನಮ್ಮ ಮಗ ನಾನು ಅವನಿಗೆ ಮಾಡಿರುವಂತಹ ಆಜ್ಞೆಯನ್ನು ಉಲ್ಲಂಘಿಸಿ ಬಿಟ್ಟನೆ ಅಂತ ಹೇಳಿ ಹಲ್ಲು ಕಟಿತಾ ಇದ್ದಾನೆ. ಮನಸ್ಸಿನಲ್ಲಿ ಸಿಟ್ಟನ್ನು ತುಂಬಿಕೊಳ್ತಾ ಇದ್ದಾನೆ. ಅಲ್ಲಿಂದ ನೇರವಾಗಿ ತನ್ನ ಮನೆಯ ಸಮೀಪಕ್ಕೆ ಬಂದ. ಅವನು ಬರ್ತಾ ಇರುವಂತಹ ವಿಚಾರವನ್ನ ಅವನ ಮುಂದೆ ಓಡಿ ಬರುವಂತಹ ಚಾರರು ಆಗಲೇ ಹೋಗಿ ಮಗನಾದ ಮದನನಿಗೆ ತಿಳಿಸಿದ್ದಾರೆ. ತನ್ನ ತಂದೆ ಬಂದ ಅನ್ನುವುದನ್ನು ಕೇಳಿ ಮನೆಯಿಂದ ಓಡಿ ಬಂದ ಮದನ. ತಂದೆ ದುಷ್ಟಬುದ್ಧಿಯ ಕಾಲಿಗೆ ಎರಗಿ ನಮಸ್ಕಾರ ಮಾಡಿದರೆ ಆ ಮಗನನ್ನು ಅನೇಕ ರೀತಿಯಿಂದ ಬೈತಾ ಇದ್ದಾನೆ. ತಾನು ಅವನನ್ನು ನೋಡದೆ ಅವನ ಜೊತೆಗೆ ಮಾತು ಆಡದೆ ಚಿನ್ನದ ಪಲ್ಲಕ್ಕಿಯಿಂದ ಇಳಿದು ಮನೆಯ ಒಳಗೆ ಪ್ರವೇಶ ಮಾಡಿ ತನ್ನ ಮಗನನ್ನು ನೋಡಿ ಸಿಟ್ಟಿನಿಂದ ಬೈತಾ ಹೇಳ್ತಾ ಇದ್ದಾನೆ.

ಮನೆ ಒಳಗಡೆ ಬಂದು ಎಲ್ಲರಿಗೂ ಬೈತಾ ಇದ್ದಾನೆ. ಕವಿ ಬಹಳ ಚೆನ್ನಾಗಿ ಪದ್ಯದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ, ಯಾರ್ಯಾರಿಗೆ ಬೈದ, ಹೇಗ್ ಬೈದ ಅಂತ. ಮೊದಲನೇದಾಗಿ ಈ ಕೆಲಸವನ್ನು ಮಾಡಿದಂತಹ ಮದನನಿಗೆ ಬೈದ, ಮಧುಮಕ್ಕಳನ್ನ ಕೆಟ್ಟ ಮಾತುಗಳಿಂದ ನಿಂದಿಸಿದ, ಈ ಮದುವೆಯನ್ನು ಮಾಡಿದ್ರಲ್ಲ ಅಂಥೇಳಿ ಆ ಮದುವೆಯ ಕಾರ್ಯಗಳಿಗೆ ಬೈದ. ಅಷ್ಟೇ ಅಲ್ಲ, ಈ ಮದುವೆಯನ್ನು ಎಷ್ಟು ಚೆನ್ನಾಗಿ ನಡೀತು ಅಂತ ಹೇಳಿ ವರ್ಣಿಸ್ತಾ ಇರುವಂತಹ ಹೊಗಳು ಭಟರನ್ನು, ವಂದಿ ಮಾಗದರನ್ನು ಬೈದ. ಇವರನ್ನು

ಇದನ್ನೆಲ್ಲ ವಿಸ್ತರಿಸಿ ಆಶೀರ್ವಾದ ಮಾಡುವಂತಹ ಬ್ರಾಹ್ಮಣರನ್ನು ಆಕ್ಷೇಪಿಸಿದ, ಆರತಿಯನ್ನು ಎತ್ತಲಿಕ್ಕೆ ಬಂದಂತಹ ಸಖಿಯರಿಗೆಲ್ಲ ಬೈತಾ ಇದ್ದಾನೆ ಮಂತ್ರಿ. ಅಷ್ಟೇ ಅಲ್ಲ, ಯಾರು ತನಗೆ ಆಪ್ತರೋ ಎಲ್ಲರನ್ನು ಬೈದ.

ಹೀಗೆ ಎಲ್ಲರನ್ನು ಬೈತಾ ಇರುವಂತಹ ಅವನ ಧ್ವನಿಯಿಂದಲೇ ಮನೆಯ ಒಳಗಡೆಗೆ ತಮ್ಮ ಪಾಡಿಗೆ ತಾವು ಮಾತಾಡ್ತಾ ಕೂತ್ಕೊಂಡಿರುವಂತಹ ವಿಷಯಗೆ ಮತ್ತು ಚಂದ್ರ ಆಸನಿಗೆ ತಂದೆ ಬಂದಿರುವ ವಿಷಯ ಗೊತ್ತಾಯಿತು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳೋಣ ಅಂತ ಇಬ್ಬರು ಬಂದು ತಂದೆ ಎದುರಿಗೆ ನಿಂತ್ಕೊಂಡಿದ್ದಾರೆ. ಕವಿ ಅವರಿಬ್ಬರು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ಅನ್ನುವುದನ್ನು ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಇನ್ನೂ ಅವರ ಹಣೆಗೆ ಕಟ್ಟಿರುವಂತಹ ಬಾಸಿಂಗದ ವಿಸರ್ಜನೆ ಆಗಿಲ್ಲ, ಹಾಗೆ ಆ ಮುತ್ತಿನ ಬಾಸಿಂಗದಿಂದ ಅವರ ಹಣೆ ಅಲಂಕೃತ ಪ್ರಾಯವಾಗಿದೆ. ಅನೇಕ ರೀತಿಯ ವಿವಾಹದ ಆಭರಣಗಳನ್ನು ಹಾಕ್ಕೊಂಡಿರುವಂತಹ ನವರತ್ನದ ಆಭರಣಗಳಿಂದ ಪೀತಾಂಬರಗಳಿಂದ ಅಲಂಕೃತಗೊಂಡಿದ್ದಾರೆ ಅವರಿಬ್ಬರು ದಂಪತಿಗಳು. ಆ ಮಗಳ ಕೈಯಲ್ಲಿ ಹಸಿರಿನ ಬಳೆಗಳು, ಕೆನ್ನೆಗೆ ತೊಡೆದಿರುವಂತಹ ಅರಿಶಿಣ, ಹಣೆಗೆ ಇಟ್ಟಿರುವಂತಹ ಕುಂಕುಮ, ಕೊರಳಲ್ಲಿ ಮಾಂಗಲ್ಯದಿಂದ ತುಂಬ ಸೊಗಸಾಗಿ ಕಾಣ್ತಾ ಇದ್ದಾರೆ. ಜೊತೆಗೆ ಕೈಗಳಿಗೆಲ್ಲ ಅಲಂಕಾರ ಮಾಡಿರುವಂತಹ ಆ ದಂಪತಿಗಳು ಕೈಗಳನ್ನು ಜೋಡಿಸಿ ಅಭಿನಮಿಸ್ತಾ ಇದ್ರೆ ಒಂದು ಕ್ಷಣ ನೋಡ್ದ ಇವನು ಮಗಳು ಹ್ಯಾಕ್ ಕಂಡು ಅಂತ. ಒಂದು ಕಡೆಗೆ ಪ್ರೀತಿ ಉಕ್ತಾ ಇದೆ, ಇನ್ನೊಂದು ಕಡೆಗೆ ಸಿಟ್ಟು ಬರ್ತಾ ಇದೆ. ಅವರನ್ನು ಹೇಗೆ ನೋಡ್ದ ಅನ್ನೋದನ್ನು ಲಕ್ಷ್ಮೇಶ ಎಷ್ಟೋ ಅದ್ಭುತವಾಗಿ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಂದರೆ, ಮಂಜರಂ ಮರಿಗಿಣಿಗಳಂ ನಿರೀಕ್ಷಿಸುವಂತೆ ಅಂತ. ಮಂಜರ ಅಂತಂದರೆ ಮಾರ್ಜಾರ ಅಂತ, ಬೆಕ್ಕು ಅಂತ. ಬೆಕ್ಕು ಅಸಹಾಯಕವಾಗಿ ರೆಕ್ಕೆ ಬಲಿಯದೆ ಇನ್ನು ಹಾರಲಿಕ್ಕೆ ಆಗದೇ ಇರುವಂತಹ ಎರಡು ಜೋಡಿ ಗಿಳಿಮರಿಗಳನ್ನು ಎಂತಹ ದ್ವೇಷದಿಂದ ನೋಡುತ್ತೋ ಹಾಗೆ ನೋಡಿದ. ಅವನ ಮನಸ್ಸಿನಲ್ಲಿ ನಂಜು ತುಂಬಿಬಿಟ್ಟಿದೆ, ವಿಷ ತುಂಬಿಬಿಟ್ಟಿದೆ. ಅವರಿಗೆ ಆಶೀರ್ವಾದ ಮಾಡಬೇಕಿತ್ತು, ಆಶೀರ್ವಾದ ಮಾಡಲಿಕ್ಕೆ ಮನಸ್ಸು ಬರ್ತಾ ಇಲ್ಲ, ಆದರೆ ಬೈಲಿಕ್ಕೂ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲಿ ಅವರನ್ನು ನೋಡಿ ನಂತರ ತನ್ನ ಮಗನಾದಂತಹ ಮದರನ್ನು ಕರೆದುಕೊಂಡು ಬೇರೆ ಕಡೆ ಜಾಗಕ್ಕೆ ಹೋಗಿ ಅವನನ್ನು ಬೈತಾ ಈ ರೀತಿ ಹೇಳ್ದ, ಎಲ್ಲೋ ಮೂಢ.

ಎಲೋ ಮೂರ್ಖ ಮದನ, ನಿನಗೆ ಅಂಥೇಳಿ ಎಂತಹ ವ್ಯವಸ್ಥೆಯನ್ನು ಮಾಡಿದ್ದೆ? ಗುಪ್ತ ಭಾಷೆಯಿಂದ ಪತ್ರವನ್ನು ಬರೆಸಿ ಕಳಿಸಿದರೆ ಅದನ್ನು ಅರ್ಥ ಮಾಡಿಕೊಂಡು ಆ ರೀತಿ ನಡೆಯೋದನ್ನು ಬಿಟ್ಟು ಕೆಲಸವನ್ನೆಲ್ಲ ಹಾಳು ಮಾಡಿದೆಲ್ಲೋ ಪಾಪಿ. ನನ್ನ ಹೃದಯಕ್ಕೆ ಶೂಲದಿಂದ ಚುಚ್ಚಿಬಿಟ್ಟೆ. ಈ ಭೂಮಿಗೆ ನಿನ್ನನ್ನು ರಾಜನನ್ನಾಗಿ ಮಾಡಬೇಕು, ಈ ಸಾಮ್ರಾಜ್ಯಕ್ಕೆ ನಿನ್ನ ಚಕ್ರವರ್ತಿಯನ್ನಾಗಿ ಮಾಡಬೇಕು, ನಿನ್ನನ್ನು ಸಿಂಹಾಸನದ ಮೇಲೆ ಕುಳಿತು ಮೆರೆಸಬೇಕು ಅಂತ ಆಸೆ ಪಟ್ಟರೆ ಅಂತಹ ಆಸೆಯನ್ನೆಲ್ಲ ಹಾಳು ಮಾಡಿ ನಿನಗಾಗಿ ಸಂಗ್ರಹಿಸಿ ಇಟ್ಟಿರ್ತಕ್ಕಂತಹ ಸಕಲ ಐಶ್ವರ್ಯವನ್ನು ಸಹ ಬೇಕಾದ ಬೇಡದೆಯದ ಜನಕ್ಕೆ ಕೊಟ್ಟೆಲ್ಲೋ ಮೂರ್ಖ. ಥೋ, ನಿನ್ನಂಥವನಿಗೆ ವನವಾಸವೇ ಗತಿ, ನೀನು ರಾಜನಾಗ್ಲಿಕ್ಕೆ ಅಯೋಗ್ಯ, ಹೋಗ್ ಅಂತ ಬೈದ. ಅದನ್ನು ಕೇಳಿ

ಸಿಟ್ಟು ಮಾಡಿ ಬೈತಾ ಇರುವಂತಹ ತಂದೆಯನ್ನು ನೋಡಿ ಆಶ್ಚರ್ಯವಾಯಿತು ಮದನನಿಗೆ. ತಾನು ಮಾಡಿದ ತಪ್ಪು ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದ್ರಿಂದಲೇ ಹೇಳ್ತಾ ಇದ್ದಾನೆ, ಪಿತಾಶ್ರೀ ಯಾಕಿಷ್ಟು ಸಿಟ್ಟು ಮಾಡ್ತಾ ಇದ್ದೀರಿ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿದ್ದು ಉಂಟೆ? ನೀವು ಪಾದದಲ್ಲಿ ತೋರಿಸಿರೋದನ್ನು ನೆತ್ತಿಯ ಮೇಲೆ ಹೊತ್ತು ನಡೆಸಿದಂತಹ ವಿಧೇಯ ಪುತ್ರ ನಾನಲ್ಲವೇ. ಇದೇನಿದು ಆಶ್ಚರ್ಯ? ತಂದೆಯ ಮಾತಿನಂತೆ ನಡೆದು ವನವಾಸಕ್ಕೆ ಹೋದಂತಹ ರಾಮಚಂದ್ರನ ಹಾಗೆ ನಾನು ಸಹ ನೀವು ಪತ್ರದಲ್ಲಿ ಬರೆದಿರುವಂತೆ ವಿಷಯಗೆ ಮದುವೆಯನ್ನು ಮಾಡಿಸಿಕೊಟ್ರೆ ನನಗೆ ವನವಾಸವೇ? ಇದೇನಿದು ಆಶ್ಚರ್ಯ? ತಂದೆಯವರೇ, ನಿಮ್ಮ ಸಿಟ್ಟಿಗೆ ಕಾರಣವೇನು ಅಂತ ಹೇಳಿದಾಗ ಮತ್ತೆ ಅವನು ಹೇಳ್ತಾ ಇದ್ದಾನೆ, ಏಯ್ ಗನ್ನ ಗತಕದ ಮಾತು ಸಾಕು,

ಇಂತಹ ಬಣ್ಣದ ವಂಚನೆಯ ಮಾತುಗಳು ನನ್ನ ಮುಂದೆ ಆಡಬೇಡ ಮದನ. ನನ್ನ ಕಣ್ಣೆದುರಿಗಿರದೆ ಎತ್ತಲಾಗಾರ ಹೊರಟೋಗು. ಕೆಲವು ಕಾಲ ನಾನು ನಿಶ್ಚಿಂತನಾಗಿ ಇರಬೇಕು ಅಂತ ಹೇಳಿ ಮಗನನ್ನು ಬೈದು ಕಳಿಸಿದ. ನಂತರ ನಿಧಾನವಾಗಿ ಯೋಚನೆ ಮಾಡ್ದ. ಮಗ ಆಡಿರುವ ಮಾತನ್ನು ಚಿಂತಿಸಿದ. ನಾನು ಪತ್ರವನ್ನು ಹಾಗೆಯೇ ಬರೆಸಿದ್ದೇನೆಯೇ, ಎಲ್ಲಿ ನೋಡೋಣ ಅಂತ ಹೇಳಿ, ಎಲ್ಲಿ ನಾನು ಬರೆಸಿ ಕಳಿಸಿರುವಂತಹ ಪತ್ರವನ್ನು ತಗೊಂಡು ಬಾ ಇಲ್ಲಿ ಅಂತ ಹೇಳಿ ಆ ಪತ್ರವನ್ನು ತರಿಸಿ ನೋಡಿಕೊಂಡ. ಅದರಲ್ಲಿ ಓದಿದ್ರೆ ಅವಾಗ ಅವನಿಗೆ ಗೊತ್ತಾಯಿತು, ಅದರೊಳಗಿದ್ದಂಥ ಅಭಿನ್ನಿಸಿದ ಭಾವಾರ್ಥವನ್ನು ತಿಳಿದು. ಯಾಕೆ ಅಂತಂದರೆ ಅದನ್ನು ಯಾವ ರೀತಿ ಬೇಕಾದರೂ ಓದ್ಬೋದಾಗಿತ್ತು. ಮಹಾ ಅಹಿತನು ಮಹಾಹಿತನು ಎರಡನ್ನೂ ಮಾಡಬಹುದಾಗಿತ್ತು ಅದರಲ್ಲಿ. ಅದೇ ರೀತಿ ಸರ್ವಥಾ ಮಿತ್ರನು ಸರ್ವಥಾ ಅಮಿತ್ರನು ಇವು ಎರಡೂ ಇರೋದ್ರಿಂದ ಬಹುಶಃ ನನ್ನ ಮಗನಿಗೆ ಅರ್ಥ ಆಗಿರ್ಲಿಕ್ಕಿಲ್ಲ ಅಂತ ಹೇಳಿ ಅದನ್ನು ಮುಂದೆ ಓದ್ತಾ ಯೋಚನೆ ಮಾಡ್ತಾ ಆಮೇಲೆ ಅನ್ಕೊಳ್ತಾನೆ, ಶಿವಶಿವ ಇದೇನಿದು, ನಾನು ಬರೆದಿರುವುದೇ ಬೇರೆ, ಇಲ್ಲಿ ಆಗಿರುವುದೇ ಬೇರೆ, ಈ ರೀತಿ ಬದಲಾವಣೆಯ ಆಗೋದು ಉಂಟೆ, ಇದು ಜಗತ್ತಿಗೆ ಹೊಸದು ಅನ್ನುವ ಹಾಗೆ ನಿಟ್ಟುಸಿರು ಬಿಟ್ಟು ಆಶ್ಚರ್ಯಪಟ್ಟ.

ಕೊಡುವುದು ಎನ್ನುವಂತ ಬರವಣಿಗೆ ಇದೆಯಲ್ಲ, ಇದು ಯಾಕೆ ಹೀಗಾಯಿತು, ಹೇಗೆ ಆಗಿರಬಹುದು, ಇದು ವಿಧಿಕೃತವೋ ಅಥವಾ ನನಗೆ ಮೋಸವಾಯಿತೋ, ಬರೆದವನ ಮರಹೋ, ನಾನು ಬೇರೆಯವರಿಗೆ ಹೇಳಿ ಕರ್ಣಿಕನಿಗೆ ಹೇಳಿ ಬರೆಸಿದ್ರೆ ಅವನು ಗೊತ್ತಿಲ್ಲದೆ ಹೀಗೆ ಬರೆದಿದ್ದಾನೋ ಅಂತ, ಅಥವಾ ಚಂದ್ರಹಾಸನೇ ಇದನ್ನು ಏನಾದರೂ ಓದಿ ತಿದ್ದು ಬಿಟ್ಟಿದ್ದಾನೆಯೇ. ಪಾಪ, ನನ್ನ ಮಗ ಮದನನದು ಏನೂ ತಪ್ಪಿಲ್ಲ, ನಾನೇ ತಪ್ಪಾಗಿ ಅರ್ಥ ಮಾಡಿಕೊಂಡು ಬಿಟ್ಟೆ, ಸುಮ್ಮನೆ ಬೈದು ಬಿಟ್ಟೆ, ವಿಧೇಯನಾದ ಮಗ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಮತ್ತೆ ಅಂದುಕೊಂಡ, ಚಂದ್ರಹಾಸ ಚಿಕ್ಕ ಮಗುವಿದ್ದಾಗಲೇ ಇಲ್ಲಿರುವ

ಇನ್ನೂ ಕಾಲ ಮಿಂಚಿಲ್ಲ. ಏನಾದರೂ ಮಾಡಿ ಈ ಚಂದ್ರಹಾಸನನ್ನು ನಿವಾರಿಸಿಕೊಳ್ತೇನೆ. ಇವನನ್ನು ಸಿಂಹಾಸನಕ್ಕೆ ಅಧಿಪತಿಯಾಗದಂತೆ ಇವನನ್ನು ತೊಲಗಿಸಿ ಈಗಿರುವಂತಹ ರಾಜನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ನನ್ನ ಮಗ ಮದನನಿಗೆ ಕೊಟ್ಟು ಮದುವೆ ಮಾಡಿಸಿ ಈ ರಾಜ್ಯ ನಮ್ಮ ಕೈ ಸೇರುವ ಹಾಗೆ ಮಾಡ್ತೇನೆ. ಅವಾಗ ಮತ್ತನ್ಸುತ್ತೆ, ಅಯ್ಯೋ ಹೀಗೆ ಮಾಡಿದರೆ ಈ ಚಂದ್ರಹಾಸನನ್ನು ತೊಲಗಿಸಬೇಕು. ಈ ಚಂದ್ರಹಾಸನನ್ನು ಸಾಯಿಸಿದರೆ ನನ್ನ ಇದೇ ತಾನೇ ಮದುವೆಯಾದಂತಹ ನನ್ನ ಮಗಳು ವಿಧವೆಯಾಗ್ತಾಳಲ್ಲ, ಏನು ಮಾಡಲಿ? ಕೊನೆಗೆ ತೀರ್ಮಾನಕ್ಕೆ ಬರ್ತಾನೆ, ನನ್ನ ಮಗನಿಗೆ ಸಿಂಹಾಸನ ಸಿಕ್ಕುವುದು ಮುಖ್ಯ. ಅನ್ಯರ ಮನೆಗೆ ಸೊಸೆಯಾಗಿ ಸೇರಿರುವಂತಹ ವಿಷಯ ಏನಾರೂ ಆಗಲಿ, ನನ್ನ ಮಗ ರಾಜನಾಗಬೇಕು ಅಂತ ಹೇಳಿ ತೀರ್ಮಾನ ಮಾಡ್ದ. ಅದನ್ನು ತೋರಗೊಡದಿದ್ದಂತೆ ಮತ್ತೆ ಮಗಳು ಅಳಿಯನನ್ನ ಹತ್ತಿರಕ್ಕೆ ಕರೆಸ್ದ. ತನ್ನ ಅಪ್ಪ ಸಿಟ್ಟು ಮಾಡಿಕೊಂಡಲ್ಲ ಅಂತ ಹೇಳಿ ಹೆದರಿ ಅಳುತ್ತಾ ತನ್ನ ಕೋಣೆಯಲ್ಲಿ ಅಳುತ್ತಾ ಇದ್ದಂತಹ ಅವಳನ್ನು ಕರೆಸಿ ಮಧುರವಾಗಿ ಮಾತಾಡಿ, ಮಗಳೇ, ಪ್ರಯಾಣದ ಆಯಾಸ, ರಾಜಕಾರಣದ ಗೊಂದಲ, ಆದ್ದರಿಂದ ನನಗೆ ಏನೂ ಗೊತ್ತಾಗಲಿಲ್ಲ, ನಾನು ಆಡಿರುವ ಮಾತನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬಾರದು ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಮಧುಮಕ್ಕಳನ್ನು ಮನ್ನಿಸಿ ವಿವಿಧ ವೈಭವಗಳನ್ನು ನಡೆಸಿ ನಾನು ಮದುವೆಯನ್ನು ನೋಡಲಿಲ್ಲ, ಆದ್ದರಿಂದ ಈಗ ನೋಡ್ತೀನಿ ಅಂತ ಅನ್ನುವ ಹಾಗೆ ಇನ್ನಿಷ್ಟು ಏನೋ ವೈವಾಹಿಕದ ಘಟನೆಗಳನ್ನು ಚಟುವಟಿಕೆಗಳನ್ನು ನಡೆಸಿ ಅದೆಲ್ಲ ಆದಮೇಲೆ ತನ್ನ ಅಳಿಯನೊಬ್ಬನನ್ನೇ ಪ್ರತ್ಯೇಕವಾಗಿ ಕರೆದು ದುಷ್ಟಬುದ್ಧಿ ಈ ರೀತಿ ಹೇಳಿದ, ವೀರ ಚಂದ್ರಹಾಸ,

ತನ್ನ ಸಮೀಪದಲ್ಲಿ ವಿಧೇಯನಾಗಿ ಕೈಮುಗಿದು ನಿಂತಿರುವಂತಹ ಚಂದ್ರಹಾಸನನ ಭುಜವನ್ನ ತಲೆಯನ್ನ ಸವರ್ತಾ ಆತ್ಮೀಯವಾಗಿ ಮಂತ್ರಿ ಹೇಳ್ತಾ ಇದ್ದಾನೆ. ವೀರ ಚಂದ್ರಹಾಸ ಬಾರಯ್ಯ, ನಮ್ಮ ಮನೆಯದು ಒಂದು ಸಂಪ್ರದಾಯ ಇದೆ. ಮದುವೆಯಾದ ನಾಲ್ಕನೆಯ ದಿನ ಊರ ಹೊರಗಡೆಗೆ ಇರುವಂತಹ ದುರ್ಗಾ ದೇವಸ್ಥಾನಕ್ಕೆ ಸೂರ್ಯ ಮುಳುಗಿದ ಮೇಲೆ ಪ್ರದೋಷ ಕಾಲದಲ್ಲಿ ಆ ಮದುವೆಯ ಗಂಡು ತಾನು ಒಬ್ಬನೇ ಹೋಗಬೇಕು. ಬೇರೆ ಯಾರನ್ನು ಜೊತೆಗೆ ಅಂಗರಕ್ಷಕರನ್ನು ಸಹ ಕರ್ಕೊಂಡು ಹೋಗಬಾರದು. ಏಕಾಂಗಿಯಾಗಿ ಏಕಾಂತದಲ್ಲಿ ಆ ತಾಯಿ ಜಗದಂಬೆಯನ್ನ ಪೂಜೆ ಮಾಡಿಕೊಂಡು ಬರಬೇಕು. ಇವತ್ತು ನಾಲ್ಕನೆಯ ದಿನ ನೀನು ಹೋಗಿ ಪೂಜೆಯನ್ನು ಮಾಡಿಕೊಂಡು ಬಾ ಅಂತ ಹೇಳಿ ನೇಮಿಸಿದ ದುಷ್ಟಬುದ್ಧಿ.

ಪೂಜ್ಯರೇ, ನೀವು ಹೇಳಿರುವ ಈ ಕೆಲಸ ನನ್ನ ಪಾಲಿಗೆ ಒಂದು ವರ. ದುರ್ಗೆ ನನಗೆ ಪ್ರಿಯವಾದ ದೇವತೆ, ಖಂಡಿತ ನಾನು ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ಪೂಜೆಗೆ ಬೇಕಾಗಿರುವಂತಹ ಹೂವು, ಗಂಧ, ಅಕ್ಷತೆ, ಧೂಪ, ದೀಪಗಳನ್ನ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಅವನು ಹೊರಟು ಹೋದ. ಅವನತ್ಲಾಗಿ ಹೋದ ಮೇಲೆ ಈ ದುಷ್ಟಬುದ್ಧಿ, ಹಿಂದೆ ಇವನು ಬಾಲಕನಾಗಿದ್ದಾಗ, ಸಣ್ಣ ಶಿಶುವಾಗಿದ್ದಾಗ ಇವನನ್ನು ಕೊಲ್ಲಲಿಕ್ಕೆ ಯಾವ ಕೊಲೆಗಡಕರನ್ನ ನೇಮಿಸಿದನೋ ಅವರನ್ನೇ ಮತ್ತೆ ಕರೆದ. ಕರೆಸಿ ಹೇಳ್ದ, ಈಗ 20 ವರ್ಷಗಳ ಕೆಳಗೆ ಒಂದು ಮಗುವನ್ನು ಕೊಲ್ಲಿಕ್ಕೆ ಅಂತ ಕಳಿಸಿದ್ದೆ, ಏನಾಯ್ತು ಅದು? ಕೊಂದು ಬಂದಿರಲ್ವೇ? ಹೌದು ಸ್ವಾಮಿ, ಕೊಂದಿದ್ದಕ್ಕಾಗಿ ನಿಮಗೆ ಆ ಬೆರಳನ್ನ ಕುರು ಹಾಗೆ ತಂದು ತೋರಿಸಿದ್ದೇವೆ ಅಂತ ಹೇಳಿದಾಗ, ಇವತ್ತು ಚಂಡಿಕಾಲಯಕ್ಕೆ ಒಬ್ಬ ಪೂಜೆ ಮಾಡಲಿಕ್ಕೆ ಅಂತ ಬರ್ತಾನೆ, ಅವನು ಯಾರಾದರೂ ಆಗಿರಲಿ ನಿಷ್ಕರುಣೆಯಿಂದ ಅವನ್ನ ಕೊಲ್ಲಬೇಕು, ಇಲ್ಲದೆ ಹೋದರೆ ನಿಮ್ಮದೇ ತಲೆದಂಡ ಅಂತ ಹೇಳಿ ಹೆದರಿಸದ. ಅವರು ಸಹ ಪ್ರಾಣಭಯದಿಂದ, ಸ್ವಾಮಿ ಯಾರೇ ಬರಲಿ ಅವನನ್ನು ನೋಡದೆ ನಾವು ತಕ್ಷಣಕ್ಕೆ ಅವನನ್ನು ಹತ್ಯೆಯನ್ನು ಮಾಡ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗಿದ್ದಾರೆ. ಈ ರೀತಿ ಆಜ್ಞೆಯನ್ನು ಮಾಡಿದ.

ಇಷ್ಟೆಲ್ಲ ವ್ಯವಸ್ಥೆಯನ್ನ ಈ ಮಂತ್ರಿ ಈ ಕಡೆ ಮಾಡ್ತಾ ಇರಬೇಕಾದ್ರೆ ಆ ದಿನ ಕುಂತಳೇಶ್ವರ ಪ್ರತಿದಿನದ ಹಾಗೆ ಬೆಳಗಾಗಿ ಎದ್ದ ಮೇಲೆ ತನ್ನ ಸ್ನಾನ ಇತ್ಯಾದಿಗಳನ್ನು ಮಾಡಿಕೊಂಡು ಅಲಂಕಾರಕ್ಕಾಗಿ ಬಂದು ನಿಂತ್ಕೊಂಡಾಗ ಅವನ ಎದುರಿಗೆ ಆಳೆತ್ತರ ಕನ್ನಡಿಯನ್ನು ಹಿಡಿದ್ರೆ ಆ ರಾಜನಿಗೆ ತನ್ನ ದೇಹ ಕಾಣಿಸ್ತಾ ಇದೆ, ತಲೆ ಕಾಣಿಸ್ತಾ ಇಲ್ಲ, ತಲೆ ಮಾತ್ರ ಕಾಣಿಸ್ತಾ ಇಲ್ವಲ್ಲ ಅಂತ ಅಂದುಕೊಂಡು ತನ್ನ ರಾಜ ಪುರೋಹಿತನಾದ ಕುಲ ಪುರೋಹಿತ ಗಾಲವನ್ನು ಕೇಳಿದ. ಗಾಲವ ಮಹರ್ಷಿಗಳೇ, ನನಗೆ ಏನಿದು ಈ ರೀತಿ ಕಾಣಿಸ್ತಲ್ಲ ಅಂತ ಅಂದಾಗ ಗಾಲವ ಹೇಳ್ತಾ ಇದ್ದಾನೆ, ದೇಹದಲ್ಲಿ ತಲೆ ಕಾಣಲಿಲ್ಲ ಅಂತಂದರೆ ಇನ್ನು ಸದ್ಯದಲ್ಲಿಯೇ ನಿಮಗೆ ಮೃತ್ಯುಯೋಗವಿದೆ, ನೀವು ಸದ್ಯದಲ್ಲಿ ಸಾಯ್ತೀರಿ, ಇನ್ನು 6 ತಿಂಗಳಲ್ಲಿ ದೇಹತ್ಯಾಗ ಮಾಡಬೇಕಾಗತ್ತೆ, ಸಾವಿನ ಸೂಚನೆ ಇದು ಅಂತ ಅಂದಾಗ ರಾಜ ಯೋಚನೆ ಮಾಡಿದ. ಸ್ವಾಮಿ, ಅನೇಕ ತಿಂಗಳುಗಳಿಂದ ವರ್ಷಗಳಿಂದ ನೀವು ಹೇಳಿದಂತಹ ಧರ್ಮಶ್ರವಣವನ್ನು ಮಾಡ್ತಾ ಇದ್ದೇನೆ, ನನಗೆ ದೇಹದ ಮೇಲೆ ಏನು ಮೋಹ ಇಲ್ಲ, ಇವನ್ ಎಲ್ಲವನ್ನೂ ತ್ಯಾಗ ಮಾಡಿ ನಾನು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ಯೋಗ ಸಿದ್ಧಿಯಿಂದ ದೇಹವನ್ನು ಬಿಡ್ತೇನೆ. ಅದಕ್ಕೆ ಅವನು ಉದಾಹರಣೆಯನ್ನು ಕೊಡ್ತಾನೆ, ಹೇಗೆ ಅಂತಂದ್ರೆ ಹಾವು ತನ್ನ ಮೈ ಮೇಲಿರುವ ಚರ್ಮವನ್ನು ಬಿಡುವಂತೆ ಈ ಆತ್ಮವನ್ನು ಆವರಿಸಿರುವಂತಹ ಈ ದೇಹವನ್ನು ಬಿಡ್ತೇನೆ ಅಂತ ಹೇಳಿ ನಾನು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತೇನೆ ಅಂತ ತೀರ್ಮಾನ ಮಾಡಿದ ಕುಂತಳೇಶ್ವರ

ಅಲ್ಲದೆ ಕುಂತಳೇಶ್ವರ ತನಗೆ ಇಲ್ಲಿಯವರೆಗೂ ಮಾರ್ಗದರ್ಶನ ಮಾಡಿದಂತಹ ರಾಜಗುರು ಗಾಲವನ ಪದ ಕಮಲಿಗಳಿಗೆ ನಮಸ್ಕಾರ.

ಮಾಡ್ದ, ಕೈ ಮುಗಿದ, ಆಮೇಲೆ ಹೇಳ್ತಾ ಇದ್ದಾನೆ, ಸ್ವಾಮಿ ನನಗೆ ರಾಜ್ಯದ ಚಿಂತೆ ಸಾಕು, ಇನ್ನು ಉಳಿದ ಕಾಲವನ್ನ ಯೋಗದಲ್ಲಿ ಅಧ್ಯಾತ್ಮದಲ್ಲಿ ನನ್ನ ಜೀವನವನ್ನು ತೊಡಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ನನಗೆ ಎರಡೇ ಎರಡು ಯೋಚನೆ ಈಗ ಕಾಡ್ತಾ ಇದೆ. ನನಗೆ ಮಕ್ಕಳಿಲ್ಲ, ಈ ರಾಜ್ಯವನ್ನು ಯಾರಿಗೆ ಕೊಡಲಿ? ಅಲ್ಲದೆ ನನಗೊಬ್ಳು ವಿವಾಹ ಯೋಗ್ಯಳಾದಂತಹ ಮಗಳಿದ್ದಾಳೆ, ಚಂಪಕಮಾಲಿನಿ, ಇವಳನ್ನ ಯಾರಿಗೆ ಕೊಡಲಿ? ಇಷ್ಟು ವಿಚಾರದಲ್ಲಿ ನೀವು ಮಾರ್ಗದರ್ಶನವನ್ನು ಮಾಡಿದರೆ ಅದರಂತೆ ನಡೀತೇನೆ ಅಂತ ಹೇಳಿ ಕುಂತಳೇಶ್ವರ ಗಾಲವನನ್ನು ಕೇಳಿಕೊಂಡ. ಇದೇ ಗಾಲವ ವಿಷಯ ಮದುವೆಯನ್ನು ಚಂದ್ರಹಾಸನ ಜೊತೆಗೆ ಮಾಡಿಸಿದ್ರಿಂದ ಅವನಿಗೆ ಅನ್ನಿಸ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ನಿನ್ನ ಮಗಳಾದಂತಹ ಚಂಪಕ ಮಾಲಿನಿಯನ್ನು ಚಂದ್ರಹಾಸನಿಗೆ ಕೊಟ್ಟು ಮದುವೆ ಮಾಡು, ಮಗಳು ಅಳಿಯನಿಗೆ ರಾಜ್ಯವನ್ನು ಕೊಡು, ಯಾಕೆಂದರೆ ಅವನು ಬಹಳ ಯೋಗ್ಯನಾದಂತಹ ವ್ಯಕ್ತಿ, ಪರಮ ವೈಷ್ಣವ, ಆದ್ರಿಂದ ಹರಿಭಕ್ತನಾಗಿದ್ದರಿಂದ ಅವನಿಗೆ ರಾಜ್ಯವನ್ನು ಕೊಡು, ಒಳ್ಳೆಯ ಶಕ್ತಿಶಾಲಿಯೂ ಆಗಿರುವುದರಿಂದ ಅವನಿಗೆ ಈ ರಾಜ್ಯವನ್ನು ನಡೆಸುವಂತಹ ಸಾಮರ್ಥ್ಯವೂ ಇದೆ, ಈ ಭೂಮಿಯ ಸಹಿತ ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡು ಅಂತ ಹೇಳಿ ಬುದ್ಧಿಯನ್ನು ಹೇಳಿದ ಗಾಲವ.

0: ಮಹಾರಾಜ ಕುಂತಳೇಶ್ವರ ಯೋಚನೆ ಮಾಡ್ದ, ಗಾಲವನ ಸೂಚನೆ ಸಲಹೆ ಸರಿಯಾಗಿದೆ ಅಂತ ಅವನಿಗೆ ಅನ್ನಿಸ್ತೋ, ಆದ್ರಿಂದ ಚಂದ್ರಹಾಸನ ಕರೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ದುಷ್ಟ ಬುದ್ಧಿ ರಾಜ್ಯಕ್ಕೆ ಹಿಂತಿರುಗಿದು ಅವನಿಗೆ ಗೊತ್ತಿಲ್ಲ. ತಂದೆಯ ಬದಲು ಅವನ ಎಲ್ಲ ಕೆಲಸವನ್ನು ನೆರವೇರಿಸ್ತಾ ಇದ್ದಂತಹ ಮದನ ಅಲ್ಲಿ ಓಡಾಡ್ತಾ ಇದ್ದು ಕಾಣಿಸ್ತಾ ಇದೆ. ರಾಜನ ಸಮೀಪವರ್ತಿಯಾಗಿ ರಾಜಕಾರ್ಯವನ್ನು ನಡೆಸ್ತಾ ಅವನ ನಿಂತಿರೋದ್ರಿಂದ ಆ ಮದನನ್ನು ಕರೆಸ್ದ. ಅವನ ಕೈ ಹಿಡಿದು ಅವನ ಕಿವಿಯಲ್ಲಿ ಹೇಳ್ತಾ ಇದ್ದಾನೆ, ನನಗೊಂದು ತುರ್ತಾದ ಕಾರ್ಯ ಇದೆ, ಆದ್ದರಿಂದ ಅದನ್ನು ನೆರವೇರಿಸಬೇಕಾಗಿದೆ. ನೀನು ಕೂಡಲೇ ಚಂದ್ರಹಾಸನನ್ನು ಇಲ್ಲಿಗೆ ಕರ್ಕೊಂಡು ಬಾ, ಇದರಲ್ಲಿ ಯಾವ ಆಲೋಚನೆಯನ್ನು ಮಾಡಬೇಡ, ಬೇಗ ಅವನನ್ನು ಕರ್ಕೊಂಡು ಬಾ ಅಂತ ಹೇಳಿ ಮದನನಿಗೆ ರಾಜ ಸೂಚನೆಯನ್ನು ಕೊಟ್ಟ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:59:50. ಕೆಲವೇ ಕ್ಷಣಗಳಲ್ಲಿ ಮಿಡ್ ಡೇ ನ್ಯೂಸ್ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದೆಹಲಿ ಕೇಂದ್ರದಿಂದ.
1: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ಶಗುನ್ ಚೋಪ್ರಾ ವಿತ್ ದ ಮಿಡ್ ಡೇ ನ್ಯೂಸ್. The headlines. NTA releases provisional answer keys for 84 subjects of UGC NET 2026. Objections window to remain open till Tuesday. Students protesting against JPSC JSSC exam irregularities in Jharkhand demand resignation of chief

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರ ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ

0: ಎಚ್.ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿಧಾಮದ ಹೊಳೆದಟ್ಟಿ ಅರಣ್ಯ ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಆದೇಶ ನೀಡಲಾಗಿದ್ದು, ತನಿಖಾ ವರದಿ ಬಂದ ಮೇಲೆ ಪ್ರಕರಣದ ಸತ್ಯಾಸತ್ಯತೆ ಕುರಿತು ಸ್ಪಷ್ಟತೆ ದೊರಕಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೊಡಗು ಜಿಲ್ಲೆಯ ಭಾಗಮಂಡಲದ ಹೆಲಿಪ್ಯಾಡ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವನ್ಯಧಾಮದಲ್ಲಿ ಬೇಟೆಗಾರರು ಎನ್ನಲಾದವರಿಂದ ಕೋವಿ ಮತ್ತಿತರ ವಸ್ತುಗಳನ್ನು ಅರಣ್ಯ ಇಲಾಖಾಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಆ ಗುಂಪಿನಲ್ಲಿದ್ದ ಓರ್ವ ಪರಾರಿಯಾಗಿದ್ದಾನೆ ಎಂದು ತಿಳಿದುಬಂದಿದೆ. ನ್ಯಾಯಾಂಗ ತನಿಖೆಯ ನಂತರ ಸ್ಪಷ್ಟತೆ ದೊರಕಲಿದೆ ಎಂದರು. ಕಾವೇರಿ ವನ್ಯಜೀವಿಧಾಮದ ಶಾಗ್ಯಬೀಟ್ನ ಹೊಳೆಮರಿದಟ್ಟಿ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೂವರು ಮೃತಪಟ್ಟ ಘಟನೆಯ ತನಿಖೆಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಆದೇಶಿಸಿದ್ದಾರೆ ಎಂದು ಕೊಳ್ಳೇಗಾಲ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ಹೇಳಿದ್ದಾರೆ. ಹನೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿಗದಿತ ಅವಧಿಯೊಳಗೆ ತನಿಖೆ ನಡೆಸಿ ವರದಿ ಸಲ್ಲಿಸಲಾಗುತ್ತದೆ. ಈಗಾಗಲೇ ತನಿಖೆ ಆರಂಭವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿ ಮಹಜರು ನಡೆಸಿದ್ದು, ಗುಂಡೇಟಿಗೆ ಬಲಿಯಾದವರ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ನಂತರ ಸಂಪೂರ್ಣ ತನಿಖಾ ವರದಿಯನ್ನ ಸಲ್ಲಿಸಲಾಗುತ್ತದೆ ಎಂದು ಹೇಳಿದರು. ಮೃತರ ಕುಟುಂಬಸ್ಥರು ಹನೂರು ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಇಡೀ ರಾತ್ರಿ ಧರಣಿ ನಡೆಸಿದ್ದು, ಇಂದು ಬೆಳಿಗ್ಗೆಯೂ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ಮೃತರ ಕುಟುಂಬವು ಜೀವನಾಧಾರ ಕಳೆದುಕೊಂಡಿರುವುದರಿಂದ ಸರ್ಕಾರಿ ಉದ್ಯೋಗ ನೀಡಬೇಕು, ಜೊತೆಗೆ ಕಾವೇರಿ ವನ್ಯಜೀವಿಧಾಮದ ಹಿರಿಯ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಕೂಡಲೇ ಅಮಾನತುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂಬ ಬೇಡಿಕೆ ಮುಂದಿಟ್ಟುಕೊಂಡು ಧರಣಿ ಮುಂದುವರೆಸಿದ್ದಾರೆ. ಮೂವರ ಶವಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲಿ ಇರಿಸಲಾಗಿದೆ. ನೈಸ್ ಸಂಸ್ಥೆ ಅನಧಿಕೃತವಾಗಿ ಸಂಗ್ರಹಿಸುತ್ತಿರುವ ಟೋಲ್ ಅನ್ನು ತತ್ಕ್ಷಣ ಜಾರಿಗೆ ಬರುವಂತೆ ನಿಷೇಧಿಸಬೇಕು ಎಂದು ಕೇಂದ್ರ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್.ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಈ ಸಂಬಂಧ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದ್ದು, ಒಂದು ಶಾಸನವನ್ನು ರಚಿಸುವ ಮೂಲಕ ನೈಸ್ ರಸ್ತೆ ಯೋಜನೆಯನ್ನು ರಾಜ್ಯ ಸರ್ಕಾರ ಸ್ವಾಧೀನ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ತೀರ್ಪುಗಳಲ್ಲಿ ನೀಡಿರುವ ನಿರ್ದೇಶನಗಳಂತೆ ಹಾಗೂ ವಿಧಾನಸಭೆ ಸದನ ಸಮಿತಿ ಮತ್ತು ಸಚಿವ ಸಂಪುಟದ ಉಪಸಮಿತಿಗಳ ಶಿಫಾರಸುಗಳಲ್ಲಿ ದಾಖಲಿಸಿರುವಂತೆ ನೈಸ್ ಸಂಸ್ಥೆ ಬೆಂಗಳೂರು ಮೈಸೂರು ಮೂಲಸೌಕರ್ಯ ಯೋಜನೆ ಅನುಷ್ಠಾನದ ಒಪ್ಪಂದದಲ್ಲಿರುವ ನಿಬಂಧನೆ ಮತ್ತು ಷರತ್ತುಗಳನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೈಸ್ ಯೋಜನೆ ಸಂಬಂಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದು, ಕಾನೂನಿನ ಚೌಕಟ್ಟಿನಲ್ಲಿ ಮುಂದಿನ ಕೆಲಸಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ತೀವ್ರ ಮಳೆ ಅಭಾವದಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಎದುರಾಗಿರುವ ಬರ ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿರುವ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ, ಮೂಲ ಸೌಲಭ್ಯ ಅಭಿವೃದ್ಧಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ರೈತರ ಜಮೀನುಗಳಿಗೆ ಖುದ್ದು ಭೇಟಿ ನೀಡಿ ಹಾನಿಗೀಡಾದ ಬೆಳೆಗಳನ್ನು ಪರಿಶೀಲಿಸಿದರು. ಇಂಡಿ ತಾಲೂಕಿನ ಹೊರ್ತಿ ಗ್ರಾಮದ ರೈತ ಮಾಳಪ್ಪ ಸೊನಕನಹಳ್ಳಿ ಅವರ 6 ಎಕರೆ ಜಮೀನಿನಲ್ಲಿ ಒಣಗುತ್ತಿರುವ ತೊಗರಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವರು, ಸರ್ಕಾರ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲಿದೆ ಎಂದು ಭರವಸೆ ನೀಡಿದರು. ಬೆಳೆಯ ಹಾನಿ ಕುರಿತು ವೈಜ್ಞಾನಿಕ ವರದಿ ಸಿದ್ಧಪಡಿಸಲು ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ರೈತರಿಗೆ ಸೂಕ್ತ ಪರಿಹಾರ ದೊರಕಿಸಿಕೊಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು. ಇಂಡಿ ತಾಲೂಕಿನಲ್ಲಿ 100%ರಷ್ಟು ಬೆಳೆ ಹಾನಿಗೀಡಾಗಿದ್ದು 42,000 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದಾರೆ. ಈ ಬಾರಿ ಜಿಲ್ಲಾದ್ಯಂತ 2,50,000 ರೈತರು ಬೆಳೆ ವಿಮೆ ಮಾಡಿಸಿಕೊಂಡಿದ್ದಾರೆ ಎಂದು ಸಚಿವರು ವಿವರಿಸಿದರು. ಈ ಬಾರಿ ಮುಂಗಾರು ಕೊರತೆಯಿಂದಾಗಿ ತೊಗರಿ, ಈರುಳ್ಳಿ, ಸೂರ್ಯಕಾಂತಿ ಸೇರಿದಂತೆ ಹಲವು ಬೆಳೆಗಳು ಹಾನಿಗೀಡಾಗಿದ್ದು ರೈತರ ಸಂಕಷ್ಟವನ್ನು ಆಲಿಸಲಾಗಿದೆ. ಇದನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ಪರಿಹಾರ ಒದಗಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR

0: ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಾಡಾನೆಗಳು ರೈತರ ಬೆಳೆ ನಾಶ ಮಾಡುತ್ತಿರುವ ಬಗ್ಗೆ ದೂರುಗಳು ಬರುತ್ತಿದ್ದು, ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ ಕೈಗೊಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮ ಹೇಳಿಕೆ ನೀಡಿರುವ ಅವರು, ಜಿಲ್ಲೆಯಲ್ಲಿ ಮಾನವ ವನ್ಯಪ್ರಾಣಿ ಸಂಘರ್ಷ ನಿಯಂತ್ರಿಸಲು 7.64 ಕಿಲೋಮೀಟರ್ ಉದ್ದದ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ 12.77 ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ. ಆನೆ ಹಾವಳಿ ನಿಯಂತ್ರಣಕ್ಕಾಗಿಯೇ ಕೊಪ್ಪ ಅರಣ್ಯ ವಿಭಾಗಕ್ಕೆ ಆನೆ ಕಾರ್ಯಪಡೆ ರಚಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ರೈತರ ಹಿತಾಸಕ್ತಿ ನಿರ್ಲಕ್ಷಿಸಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಅವರು ಮಾಹಿತಿ ಹಂಚಿಕೊಂಡಿದ್ದು, ಕೆಆರ್ಎಸ್ ಜಲಾಶಯದ 10 ಗೇಟ್ಗಳನ್ನು ಮಧ್ಯರಾತ್ರಿ ತೆರೆದು ತಮಿಳುನಾಡಿಗೆ ನೀರು ಹರಿಸಲಾಗಿದೆ ಎಂದು ಕಾವೇರಿ ಅಚ್ಚುಕಟ್ಟು ಪ್ರದೇಶದ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ನೀರು ಕರ್ನಾಟಕದ ರೈತರ ಬದುಕಾಗಿತ್ತು, ತಕ್ಷಣವೇ ತಮಿಳುನಾಡಿಗೆ ನೀರು ಹರಿಸುವುದನ್ನು ನಿಲ್ಲಿಸಿ ಮಂಡ್ಯದ ರೈತರ ಹಿತ ಕಾಯಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಗೋವುಗಳ ಕಳ್ಳ ಸಾಗಾಟವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಒತ್ತಾಯಿಸಿದ್ದಾರೆ. ಶಿಕಾರಿಪುರದಲ್ಲಿ ಗೋ ಕಳ್ಳ ಸಾಗಾಣಿಕೆದಾರರಿಂದ ಗಾಯಗೊಂಡವರನ್ನು ಭೇಟಿಯಾದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಸರ್ಕಾರ ಆದ್ಯತೆ ನೀಡಬೇಕು, ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಘಟನೆ ಸಂಬಂಧ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಸ್ಥಳೀಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಭಾರತ ಸರ್ಕಾರದ ವಾರ್ತಾ ಶಾಖೆ ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ 18 ಆಗಸ್ಟ್ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಹಿತಿ ಕಾರ್ಯಾಗಾರ ವಾರ್ತಾಲಾಪ ಹಮ್ಮಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಈ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಿದ್ದು, ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ ಅಂಡ್ ಅಡ್ವರ್ಟೈಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ಸಹಕಾರಿ ಸಚಿವ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ ಸವದಿ, ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಶಾಸಕ ಆರ್ವಿ ದೇಶಪಾಂಡೆ ಉಪಸ್ಥಿತರಲ್ಲಿದ್ದಾರೆ. ಶಾಸಕರಾದ ಶಿವರಾಮ್ ಹೆಬ್ಬಾರ್, ದಿನಕರ ಶೆಟ್ಟಿ, ಮಂಕಾಳ ವೈದ್ಯ, ಭೀಮಣ್ಣ ನಾಯ್ಕ, ವಿಧಾನ ಪರಿಷತ್ ಸದಸ್ಯರಾದ ಬಸವರಾಜ ಹೊರಟ್ಟಿ, ಎಸ್ವಿ ಸಂಕನೂರು, ಗಣಪತಿ ಉಳ್ವೇಕರ್ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ ಭಾಗವಹಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ, ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಸುಷ್ಮಾ ಗೋಡಬೋಲೆ, ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತೆ ಜಾನಕಿ ಕೆಎಂ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ, ಪೊಲೀಸ್ ಅಧೀಕ್ಷಕ ದೀಪನ್ ಎಂಎನ್ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಾಯಕ ನಿರ್ದೇಶಕ ಶಿವಕುಮಾರ್ ಬಿ ಉಪಸ್ಥಿತರಿರಲಿದ್ದಾರೆ. ನಾಡಿನಾದ್ಯಂತ ನಾಗರ ಪಂಚಮಿ ಸಂಭ್ರಮ ಮನೆ ಮಾಡಿದೆ. ಹಬ್ಬದ ಆಚರಣೆಗೆ ಪೇಟೆಯಲ್ಲಿ ಖರೀದಿ ಜೋರಾಗಿದೆ. ಇಂದು ಮತ್ತು ನಾಳೆ ನಾಗರ ಪಂಚಮಿಯನ್ನು ಸಂಭ್ರಮ ಸಡಗರದೊಂದಿಗೆ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಕಲ್ಲು ಮತ್ತು ಮಣ್ಣಿನ ನಾಗವಿಗ್ರಹಗಳಿಗೆ ಇಂದು ಹಾಲೆರೆದು ಪೂಜಿಸಲಾಗುತ್ತಿದೆ. ಜೋಕಾಲಿ, ಕೊಬ್ಬರಿ ತಿಗರಿ ಹಾಗೂ 10 ಬಗೆಯ ಉಂಡಿಗಳು ಹಬ್ಬದ ಮೆರುಗು ಹೆಚ್ಚಿಸಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾವೇರಿ ವನ್ಯಜೀವಿ ಧಾಮದ ಅರಣ್ಯದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 3 ಸಾವು ಪ್ರಕರಣ, ನ್ಯಾಯಾಂಗ ತನಿಖೆಗೆ ಆದೇಶ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹವನ್ನು ನಿಷೇಧಿಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಒತ್ತಾಯ. ಬರಪೀಡಿತ ಗ್ರಾಮಗಳಿಗೆ ಸಚಿವ ಎಂಬಿ ಪಾಟೀಲ್ ಭೇಟಿ, ರೈತರ ಸಂಕಷ್ಟಕ್ಕೆ ಸ್ಪಂದನೆ, ಸಂಪುಟದಲ್ಲಿ ಚರ್ಚಿಸಿ ಪರಿಹಾರದ ಭರವಸೆ. ಕಾಡಾನೆಗಳ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ಕ್ರಮ, ಸಚಿವ ಕೆಜೆ ಜಾರ್ಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ಆಕಾಶವಾಣಿ ಇದೀಗ ಕಾವ್ಯವಾಚನ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗ ಅಲ್ಲಮ ಪ್ರಭುವಿನ ಜನನ. ವಾಚನ ಕೆ ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣಾಶಿಹಾಳ್.
4: ಪಾರ್ವತಿಯ ತಾಮಸ ಕಳೆಯಾದ ಮಾಯೆ. ಪಾರ್ವತಿಯ

ಆಜ್ಞೆಯಂತೆ ಭೂಮಿಯಲ್ಲಿ ಅವತರಿಸಿ ಬೆಳುವಲ ನಾಡ ಭೂಪಾಲ ಮಮಕಾರ ಮೋಹಿನಿ ದೇವಿಯರಿಗೆ ಮಗಳಾಗಿ ಜನಿಸಿದಳು. ದಿನ ದಿನಕ್ಕೆ ಬೆಳೆದು ಪ್ರಾಪ್ತ ವಯಸ್ಕಳಾಗಿ ಸಕಲ ವಿದ್ಯಾಪಾರಂಗದಳಾದಳು. ವಯಸ್ಕಳಾದ ಅವಳಿಗೆ ಮಮಕಾರ ನೃಪಾಲ ವರನನ್ನು ಹುಡುಕುತ್ತಿದ್ದ. ರಾಜಗುರು ಅಹಂಕಾಚಾರ್ಯರ ಆದೇಶದಂತೆ ಮಾಯಾದೇವಿ ಶಿವನಲ್ಲಿ ಭಕ್ತಿ ಮಾಡಿ ಶಿವನೇ ಪತಿಯಾಗಬೇಕೆಂದು ಪ್ರಾರ್ಥನೆ ಸಲ್ಲಿಸುತ್ತಿದ್ದಳು. ಇತ್ತ ಈಶ್ವರನ ಅವತಾರಿಯಾದಂತಹ ಅಲ್ಲಮಪ್ರಭು ಬಳ್ಳಿಗಾವಿಯಲ್ಲಿ ವಾಸಿಸುತ್ತಿದ್ದ ಸುಜ್ಞಾನಿ ನಿರಹಂಕಾರರಿಗೆ ಮಗನಾಗಿ ಹುಟ್ಟಿ ಬೆಳೆದು ಭಕ್ತರ ಉದ್ಧಾರಕ್ಕಾಗಿ ಅಲ್ಲಲ್ಲಿ ಸಂಚರಿಸುತ್ತಿದ್ದ. ಚಾಮರಸನ ಪ್ರಭುಲಿಂಗಲೀಲೆಯಿಂದ ಆಯ್ದ ಭಾಗ ಅಲ್ಲಮಪ್ರಭು ಜನನ.

ಇದುವರೆಗೆ ಚಾಮರಸನ ಪ್ರಭುಲಿಂಗ ಲೀಲೆಯಿಂದ ಆಯ್ದ ಭಾಗವನ್ನು ಕಾವ್ಯವಾಚನ ಕಾರ್ಯಕ್ರಮದಲ್ಲಿ ಕೇಳಿದಿರಿ. ವಾಚನ ಮಾಡಿದವರು ಕೆ. ಸುಬ್ರಹ್ಮಣ್ಯ, ನಿರ್ಮಾಣ ಜಂಪಣ್ಣ ಆಶಿಹಾಳ್.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಭಾಗ
1: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
2: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
1: ನಮ್ಮ ಕನ್ನಡ ನಾಡು.

ಇದು ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ 3:20. ಇನ್ನೀಗ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ವೀರ್ ಜವಾನ್ ಚಿತ್ರದ ಗೀತೆಯನ್ನು ಕೇಳೋಣ. ರೋಹನ್ ರಾಬಿನ್ ಹಾಗೂ ಸುರೇಖಾ ರಾಬಿನ್ ಅವರ ಧ್ವನಿಗಳಲ್ಲಿ ರಮೇಶ್ ಶರಣ್ ಅವರ ಸಾಹಿತ್ಯಕ್ಕೆ ಅಮನ್ದೀಪ್ ಸಿಂಗ್ ಸಂಗೀತವನ್ನು ನೀಡಿದ್ದಾರೆ.

ಇಂಡಿಯನ್ ಚಿತ್ರದ ಗೀತೆಯನ್ನು ಕೇಳೋಣ. ರೂಪ್ ಕುಮಾರ್ ರಾಥೋಡ್ ಅವರ ಧ್ವನಿಯಲ್ಲಿ ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಆನಂದ್ ರಾಜ್ ಆನಂದ್ ಸಂಗೀತವನ್ನು ನೀಡಿದ್ದಾರೆ.

ಫೌಜಿ ಕಾಲಿನ್ ಚಿತ್ರದ ಗೀತೆ ಇದುವರೆಗೆ ಮೂಡಿಬಂತು ದಿವ್ಯಕುಮಾರ್ ಅವರ ಧ್ವನಿಯಲ್ಲಿ. ಎಎಂ ತುರಜ್ ಅವರ ಸಾಹಿತ್ಯಕ್ಕೆ ಸಾಜಿದ್ ಅಲಿ ಸಂಗೀತವನ್ನು ನೀಡಿದರು. ಇನ್ನು ಮುಂದೆ ಮೂಡಿ ಬರ್ತಾ ಇದೆ ಈ ಗೀತೆ, ನವರಸ್ ಚಿತ್ರದಿಂದ ಆಯ್ದದ್ದು, ಹರ್ಮನ್ ನಜೀಮ್ ಅವರ ಧ್ವನಿಯಲ್ಲಿ. ಹರ್ಮಿದ್ ಮಾಲಿಯಾ ಈ ಗೀತೆಯನ್ನು ರಚಿಸಿದ್ದಾರೆ, ಆಸಿಫ್ ಚಾಂದನಿ ಸಂಗೀತವನ್ನು ನೀಡಿದ್ದಾರೆ.

ದೇಶ್ ಮೇರೆ ಈ ಚಿತ್ರದಿಂದ ಮೂಡಿಬಂತ ಗೀತೆ ಇದಾಗಿತ್ತು. ಸುಖವಿಂದರ್ ಅಲ್ಫಾಜ್ ಈ ಹಾಡನ್ನು ಹಾಡಿದ್ರು. ಭಡಕ್ ಸಿಂಗ್ ಅವರ ಸಾಹಿತ್ಯಕ್ಕೆ ಸುಖವಿಂದರ್ ಅಲ್ಫಾಜ್ ಸಂಗೀತವನ್ನು ನೀಡಿದ್ರು. ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತಿದೆ ಮನೋಜ್ ಮುಂತಾಶೀರ್ ಅವರ ಸಾಹಿತ್ಯ, ಅರ್ಕೋ ಅವರ ಸಂಗೀತವಿರುವಂತಹ ಈ ಗೀತೆ ಭುಜ್ತೆ ಪ್ರೈಡ್ ಆಫ್ ಇಂಡಿಯಾ.

ವಿಶಾಲ್ ಮಿಶ್ರಾ ಅವರ ಧ್ವನಿಯಲ್ಲಿ ಈ ಗೀತೆ ಮೂಡಿ ಬಂತು. ಮನೋಜ್ ಮುಂತಾಶೀರ್ ಈ ಗೀತೆಯನ್ನು ಬರೆದಿದ್ದರು. ಆರ್ಕೋ ಅವರ ಸಂಗೀತ ಇದರಲ್ಲಿತ್ತು.

ಜಾವೇದ್ ಅಲಿ ಅವರು ಹಾಡಿರುವಂತಹ ಧೀರಜ್ ಕುಮಾರ್ ಅವರ ಗೀತೆ, ಸುನೀಲ್ ದೇವ್ ಬವಂಚಿ ಅವರ ಸಂಗೀತ ಇದೆ ಈ ಓ ಭಾರತ್ ಮಾತಾ ಚಿತ್ರದಿಂದ ಆಯ್ದದ್ದು.

ದ ಡಿಪ್ಲೊಮ್ಯಾಟ್ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಹರಿಹರನ್. ಮನೋಜ್ ಮುಂತಾಶೀರವರ ಗೀತೆಗೆ ಎ ಆರ್ ರೆಹಮಾನ್ ಹಾಗೂ ಮನನ್ ಭಾರದ್ವಾಜ್ ಸಂಗೀತವನ್ನು ನೀಡಿದ್ದಾರೆ.

ಸ್ವರೂಪ್ ಖಾನ್ ಹಾಗೂ ವಸುಂಧರಾ ವಿ ಅವರು ಹಾಡಿರುವಂತಹ ಗೀತೆ. ಅಮಿತ್ ಜೋಶಿಯವರ ಸಾಹಿತ್ಯಕ್ಕೆ ಸಂದೇಶ್ ಶಾಂಡಿಲ್ಯ ಸಂಗೀತವನ್ನು ನೀಡಿದ್ದಾರೆ. ಮೇರೆ ಭಾರತ್ ದ ಸ್ಪಿರಿಟ್ ಆಫ್ ಸ್ವಾಮಿ ವಿವೇಕಾನಂದ ಚಿತ್ರದ್ದು.

ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ ಕವಿ ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ಗುಲ್ಮೊಹರ್ ಇದರಲ್ಲಿ ಹೊಸ ಹಿಂದಿ ಚಿತ್ರಗೀತೆಗಳು ಮೂಡಿ ಬಂದವು.
1: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ. ಹೊಸ ಶೈಲಿ ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ
2: ಮಾತೆ ಮಾಣಿಕ್ಯವಾಯಿತೆ
1: 490.1 meters
0: ಅಂದರೆ 612 kilohertz ಗಳ
1: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು.
2: ಕಣ್ಣಿಗೆ ಕಾಣೋ ಹೂವುಗಳೆಲ್ಲ ಏನೋ ಕೇಳುತ್ತಿವೆ.
0: ಪ್ರತಿದಿನ ಸಂಜೆ 5:30 ಗಿರ್ಮಿಟ್
1: ಚಳಿ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ

0: ಗಾನ ಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ.
2: किसी शायर की गजल ड्रीम गर्ल किसी झील का कवल.
0: ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.

ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಈ ಸಂಜೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ, 6:30 ವಿಜ್ಞಾನದ ಮುನ್ನಡೆ ಗಿರೀಶ್ ಲಿಂಗಣ್ಣ ಅವರಿಂದ, 6:51 ಕೃಷಿರಂಗ, ಮೊದಲಿಗೆ ಪರ್ಯಾಯ ರಸಗೊಬ್ಬರಗಳು, ಈ ಕುರಿತು ಡಾಕ್ಟರ್ ವೀರನಾಗಪ್ಪ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೋಟೆನಾಯಕನಹಳ್ಳಿಯ ಕೆಟಿ ಪರಮೇಶ್ವರಯ್ಯ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಲಿದ್ದೀರಿ. 7:45 ಸ್ವಾತಂತ್ರ್ಯ ಹೋರಾಟದ ನೆನಪುಗಳು, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯಕ್. ಇದು ಕಾರವಾರ ಕೇಂದ್ರದ ಕೊಡುಗೆ. 8:00 ಸಿರಿಗಂಧ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಅರ್ಚನಾ ಕುಲಕರ್ಣಿ ಅವರಿಂದ ಭಾವಗೀತೆಗಳು. 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಇದು ಮೈಸೂರು ಕೇಂದ್ರದ ಕೊಡುಗೆ. 10:00 ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದಿಂದ, ರಿತಮ್ ಸರ್ಕಾರ್ ಅವರಿಂದ ಗಿಟಾರ್ ವಾದನ. ಇದು ಕೋಲ್ಕತ್ತಾ ಕೇಂದ್ರದ ಕೊಡುಗೆ. ಇವು ಈ ಸಂಜೆಯ ನಮ್ಮ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇಲ್ಲಿಗೆ ಈ ದಿನದ ಮಧ್ಯಾಹ್ನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ ಸರಿಯಾಗಿ 4:05. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭವಾಗಲಿದೆ. ಅಲ್ಲಿಯವರೆಗೆ 101.3 ಮೆಗಾ ಹರ್ಟ್ಸ್ಗಳ ಎಫ್ಎಂ ರೈನ್ಬೋದ ಸಹ ಪ್ರಸಾರದಲ್ಲಿ ನಮ್ಮ ಕಾರ್ಯಕ್ರಮಗಳು 5:30 ಗಳವರೆಗೆ ಮುಂದುವರಿಯಲಿದೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: मोदी हर परिवार को घर में बिजली बनाकर वही बिजली बेचकर कमाई का एक और साधन देना चाहता है.
2: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. pmsuryaghar.gov.in

ಭಾನುವಾರದ ಸಂಜೆಯ ಗುಲ್ಮೋಹರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಎಲ್ಲಾ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಕೇಳುಗರೆ, ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾ ಮಾತಾಡೋಣ ಹೊಸದಾಗಿ ಬಂದಿರುವಂತಹ ನಮ್ಮ ಕರ್ನಾಟಕಕ್ಕೆ ಬಂದಿರುವಂತಹ ಪಾರ್ಕಿಂಗ್ ನೀತಿಯ ಕುರಿತಾಗಿ. ಎಲ್ಲರ ಬಾಯಿನಲ್ಲೂ ಅದೇ ತಾನೇ ಬರ್ತಾ ಇದೆ, ಹೊಸದಾಗಿ ಪಾರ್ಕಿಂಗ್ ರೂಲ್ಸ್ಗಳು ಬಿಟ್ಟಿದ್ದಾರಪ್ಪ ಸರ್ಕಾರ, ಇಷ್ಟಂತೆ ಪಾರ್ಕಿಂಗ್, ಅಷ್ಟಂತೆ ಪಾರ್ಕಿಂಗ್, ಹೀಗೆ ಸಾಕಷ್ಟು ವಿಚಾರಗಳು ಎಲ್ಲರ ಬಾಯಿನಲ್ಲೂ ಹರಿದಾಡ್ತಾ ಇದೆ, ಪತ್ರಿಕೆಗಳಲ್ಲಿ ಬರ್ತಾ ಇದೆ, ವಾರ್ತೆಗಳಲ್ಲಿ ಬರ್ತಾ ಇದೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಇಂದಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ. ಇದರ ಜೊತೆ ಜೊತೆಗೆ ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಕಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489901013, ಈ ಸಂಖ್ಯೆಗೆ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಕಳಿಸ್ಕೊಡಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ನಮ್ಮ ಬೆಂಗಳೂರಿನ ಅತಿ ದೊಡ್ಡ ಎರಡು ಸಮಸ್ಯೆಗಳು ಯಾವುದು ಅಂತ ಯಾರನ್ನಾದ್ರೂ ಕೇಳಿದ್ರೆ, ಯಾರನ್ನಾದ್ರೂ ಯಾಕೆ ಚಿಕ್ಕ ಮಕ್ಕಳನ್ನ ಕೇಳಿದ್ರು ಸಹ ಹೇಳ್ತಾರೆ, ಮೊದಲನೇದು ಕಸದ ಸಮಸ್ಯೆ, ಇನ್ನು ಎರಡನೇದು ಟ್ರಾಫಿಕ್ ಸಮಸ್ಯೆ ಅಂತ. ಈ ಎರಡು ಸಮಸ್ಯೆಗಳು ನಮ್ಮ ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇಲ್ವಾ ಅಥವಾ ಬೆಂಗಳೂರು ಅವುಗಳನ್ನ ಬಿಡ್ತಾ ಇಲ್ವಾ ನಿಜವಾಗ್ಲೂ ಗೊತ್ತಾಗ್ತಾನೆ ಇಲ್ಲ. ಸದ್ಯಕ್ಕೆ ಇವತ್ತಿನ ಗುಲ್ಮೋಹರ್ ಕಾರ್ಯಕ್ರಮದಲ್ಲಿ ನಾ ಮಾತಾಡೋಣ ಅಂತ ಹೇಳಿದ್ದೆ. ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತಂತಹ ಬೆಂಗಳೂರಿಗರಿಗೆ ಬಂಪರ್ ಆಫರ್ ಕೊಡ್ತಾ ಇದೆಯೋ ಸರ್ಕಾರ ಅಥವಾ ಗೊತ್ತಾಗ್ತಾ ಇಲ್ಲ, ಜೇಬನ್ನ ಖಾಲಿ ಮಾಡ್ತಿದೆಯೋ. ಆದರೂ ನಮ್ಮ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಹಾಗೆ ಅಡ್ಡಾದಿಡ್ಡಿ ಪಾರ್ಕಿಂಗ್ ಅಂತ ಹೇಳಿದ್ರೆ ವಾಹನ ಸವಾರರಿಗೆ ನಿತ್ಯದ ತಲೆನೋವಾಗ್ಬಿಟ್ಟಿದೆ. ಈ ಎಲ್ಲ ಸಮಸ್ಯೆಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಮಹತ್ವದ ಹೆಜ್ಜೆಯನ್ನ ಇರಿಸಿದೆ. ಏನಪ್ಪಾ ಅದು ಅಂತ ಹೇಳಿದ್ರೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026 ಕರಡು ಅಧಿಸೂಚನೆ ಹೊರಗಡೆ ಬಂದಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಪಾರ್ಕಿಂಗ್ ನಿಯಮಗಳು 2026 ಖಾಲಿ ಜಾಗ ಹೊಂದಿರೋರಿಗೆ ಬಂಪರ್ ಆಫರ್ ಅನ್ನ ನೀಡಿದ್ರೆ ನಿಯಮ ಉಲ್ಲಂಘಿಸೋರಿಗೆ ಭಾರೀ ದಂಡದ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದೆ. ಏನಿದೆ ಈ ಎಲ್ಲ ನಿಯಮದಲ್ಲಿ ಅನ್ನೋದನ್ನ ಮಾತಾಡೋಣ. ಅದ್ರ ಜೊತೆಗೆ ನೀವು ಸಹ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಹಂಚಿಕೊಳ್ಬಹುದು. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್. ಸದ್ಯಕ್ಕೆ ನಮ್ಮ ಕೇಳುಗರ ಇಷ್ಟದ ಗೀತೆಗಳು ಈ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ನೀವು ಸಹ ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ನಮಗೆ ರಿಕ್ವೆಸ್ಟ್ ಅನ್ನ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. ಇದು ನಿಮ್ಮದೇ ಕಾರ್ಯಕ್ರಮ ಗುಲ್ಮೋಹರ್.

ಸಮಸ್ಯೆಯನ್ನು ತಪ್ಪಿಸಬೇಕು ಅಂತ ಹೇಳಿ ಗುರುವಾರ ಜಿಪಿಎ ಹೊರಡಿಸಿದಂತಹ ಕರಡು ಅಧಿಸೂಚನೆಯ ಹೊಸ ಪಾರ್ಕಿಂಗ್ ನೀತಿ ಜಾರಿಗೆ ಬಂದರೆ, ಇನ್ನು ಕೂಡ ಜಾರಿಗೆ ಸಂಪೂರ್ಣವಾಗಿ ಬಂದಿಲ್ಲ, ಜಾರಿಗೆ ಬಂದರೆ ಮನೆಗಳ ಮುಂದೆ ಅಥವಾ ಸಾರ್ವಜನಿಕ ರಸ್ತೆಗಳಲ್ಲಿ ವಾಹನ ನಿಲ್ಲಿಸೋರ ಮೇಲೂ ಸಹ ಶುಲ್ಕದ ಹೊರೆ ಬೀಳುವಂತ ಸಾಧ್ಯತೆ ಇದೆ. ಈಗಾಗಲೇ ದಿನನಿತ್ಯದ ಜೀವನ ನಿರ್ವಹಣೆಯ ವೆಚ್ಚ ಹೆಚ್ಚಾಗಿರುವಂಥ ಈ ಸಂದರ್ಭದಲ್ಲಿ ವಾಹನ ನಿಲುಗಡೆಗೂ ಸಹ ಪ್ರತ್ಯೇಕವಾದಂಥ ಶುಲ್ಕವನ್ನು ವಿಧಿಸುವಂಥ ಪ್ರಸ್ತಾಪ ನಿಜವಾಗ್ಲೂ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆತಂಕ ಮೂಡಿಸಿದೆ ಅಂತಾನೆ ಹೇಳ್ಬೋದು. ಇರಲಿ, ಅದನ್ನು ಸ್ವಲ್ಪ ಪಕ್ಕಕ್ಕಿಟ್ಟು ಏನೆಲ್ಲ ಶುಲ್ಕವನ್ನು ವಿಧಿಸಿದ್ದಾರೆ, ಎಷ್ಟೆಲ್ಲ ಶುಲ್ಕ ಇದೆ, ಕಾರಿಗೆ ಏನು ಶುಲ್ಕ, ಬೈಕ್ಗಳನ್ನು ನಿಲ್ಲಿಸಿದ್ರೆ ಏನು ಶುಲ್ಕ, ಕಾರಲ್ಲೂ ಸಹ ಸಣ್ಣ ಕಾರು ದೊಡ್ಡ ಕಾರು ಎಲ್ಲ ಇದೆ ಅಲ್ವಾ, ಇನ್ನು ಟ್ರಕ್ಗಳು ಲಾರಿಗಳು ಇವುಗಳನ್ನೆಲ್ಲ ನಮ್ಮ ಮನೆ ಮುಂದೆ ನಿಲ್ಲಿಸ್ಕೊಳ್ಬೋದಾ, ನಾವು ನಿಲ್ಲಿಸಿ ಎದುರುಗಡೆ ಮನೆಯವರಿಗೆ ತೊಂದರೆ ಮಾಡ್ಬೋದಾ, ಇಂತಹ ಪ್ರಶ್ನೆಗಳು ಸಾವಿರಾರು ಇದೆ. ಆ ಎಲ್ಲ ಪ್ರಶ್ನೆಗೂ ಉತ್ತರ ಕೂಡ ಇದೆ. ಎಷ್ಟೆಲ್ಲ ಶುಲ್ಕವನ್ನು ನಿಗದಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ. ಮತ್ತೊಂದು ಸುಂದರ ಗೀತೆ ಪ್ರಸಾರವಾಗ್ತಾ ಇದೆ ನಮ್ಮ ಕಿಡುಗರ ಇಷ್ಟದ ಗೀತೆ ನಿಮಗಾಗಿ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ನಿಮ್ಮ ಇಷ್ಟದ ಹಿಂದಿ ಹಾಡುಗಳಿಗಾಗಿ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಸಂದೇಶಗಳು ನಮಗೆ ಹರಿದು ಬರಲಿ.

ಸದ್ಯಕ್ಕೆ ಜಾರಿಗೆ ಬರ್ತಾ ಇರುವಂತಹ ಪಾರ್ಕಿಂಗ್ ನೀತಿ ಪ್ರಕಾರ ಸಣ್ಣ ಕಾರಿಗೆ ಚಿಕ್ಕ ಕಾರಿಗೆ ವರ್ಷಕ್ಕೆ 15,000 ರೂಪಾಯಿಗಳನ್ನ ಪಾವತಿಸಬೇಕು ರಸ್ತೆನಲ್ಲಿ ನಿಲ್ಸಿದ್ರೆ. ಇನ್ನು ಸೆಡಾನ್ ಕಾರಿಗೆ 20,000 ರೂಪಾಯಿಗಳು, ಎಕ್ಸೋವಿ ಕಾರಿಗೆ 25,000 ರೂಪಾಯಿಗಳವರೆಗೂ ಪಾರ್ಕಿಂಗ್ ಶುಲ್ಕವನ್ನ ವಿಧಿಸುವಂತ ಚರ್ಚೆ ನಡೀತಾ ಇದೆ. ಈ ಮೊತ್ತ ಏನಾದರೂ ಜಾರಿಗೆ ಬಂದ್ಬಿಟ್ರೆ ಕಾರು ಮಾಲೀಕರಿಗೆ ಈಗಾಗಲೇ ಇಂಧನ, ವಿಮೆ, ಹಣ ನಿರ್ವಹಣೆ, ತೆರಿಗೆ ಸೇರಿದಂತೆ ಸಾಕಷ್ಟು ಖರ್ಚಾಗ್ತಾ ಇದೆ. ಅದರ ಜೊತೆಗೆ ಈ ಪಾರ್ಕಿಂಗ್ ಶುಲ್ಕ ಬೇರೆ ವಾರ್ಷಿಕ ಹೊರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಇನ್ನು ನಮ್ಮ ಬೆಂಗಳೂರಿನ ಹಳೆ ಬಡಾವಣೆಗಳು, ಈ ಕಿರಿದಾದಂತಹ ರಸ್ತೆಗಳು, ಒಂದಷ್ಟು ಅಪಾರ್ಟ್ಮೆಂಟ್ ಪ್ರದೇಶದಲ್ಲಿ ಪ್ರತಿಯೊಂದು ಮನೆಗೂ ಸಹ ಪ್ರತ್ಯೇಕವಾದಂತಹ ಪಾರ್ಕಿಂಗ್ ಸೌಲಭ್ಯ ಇಲ್ಲ. ಇಂತಹ ಪ್ರದೇಶದಲ್ಲಿ ನಿವಾಸಿಗಳು ಅನಿವಾರ್ಯವಾಗಿ ಏನ್ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ರಸ್ತೆಗಳಲ್ಲಿ ಅಥವಾ ರಸ್ತೆ ಬದಿನಲ್ಲಿ ವಾಹನವನ್ನ ನಿಲುಗಡೆ ಮಾಡ್ತಾ ಇದ್ದಾರೆ. ಮೊದಲು ಸಾಕಷ್ಟು ಸಾರ್ವಜನಿಕ ಪಾರ್ಕಿಂಗ್ ಸ್ಥಳಗಳನ್ನು ನಿರ್ಮಾಣ ಮಾಡಿ ಆ ನಂತರ ಶುಲ್ಕ ಜಾರಿ ಮಾಡಬೇಕು ಅಂತ ಬಹಳಷ್ಟು ಸಾರ್ವಜನಿಕರಿಂದ ಆಗ್ರಹ ಕೇಳಿ ಬರ್ತಾ ಇದೆ. ಇನ್ನು ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ಕುರಿತಾಗಿ ನೀವು ಏನ್ ಹೇಳ್ತೀರಾ, ನಮ್ಮ ಕೇಳುಗರು ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ಅನ್ನೋದನ್ನ ಸಹ ಸಂದೇಶದ ಮುಖಾಂತರ ನಮ್ಗೆ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013. ಈ ಸಂಖ್ಯೆಗೆ ನಿಮ್ಮ ಮುಕ್ತ ಅಭಿಪ್ರಾಯಗಳು ಹರಿದು ಬರಲಿ. ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ಸದ್ಯಕ್ಕೆ ಜಾರಿಯಾಗ್ತಾ ಇರುವಂತಹ ಪಾರ್ಕಿಂಗ್ ಶುಲ್ಕದ ಕುರಿತಾಗಿ. ಕೇಳ್ತಾ ಇರಿ ಸ್ಟೇಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಬೆಂಗಳೂರಿನಲ್ಲಿ ಬರ್ತಾ ಇರುವಂತಹ ಹೊಸ ಪಾರ್ಕಿಂಗ್ ನಿಯಮದ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಸಮಯ ಆಗಿದೆ 4:33 ಸೆಕೆಂಡ್ಗಳು.

0: Akashvani FM Rainbow 101.3 MHz. Musically yours.
1: Musically yours, magically yours. 101.3 FM Rainbow ಕನ್ನಡ ಕಾಮನಬಿಲ್ಲು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಶಿಲ್ಪಾ ಅವರು ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ರಸ್ತೆ ಬದಿಯಲ್ಲಿ ವಾಹನಗಳನ್ನ ದಿನಪೂರ್ತಿ ನಿಲ್ಲಿಸೋದ್ರಿಂದ ಬೆಂಗಳೂರಿನ ಸಂಚಾರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಪಾರ್ಕಿಂಗ್ ಶುಲ್ಕದಿಂದ ಅನಗತ್ಯ ಪಾರ್ಕಿಂಗ್ ಕಡಿಮೆ ಆದರೆ ಅದು ಉತ್ತಮ ಕ್ರಮ. ಆದರೆ ಸಂಗ್ರಹ ಆಗುವಂಥ ಹಣವನ್ನ ರಸ್ತೆ ಹಾಗೆ ಪಾರ್ಕಿಂಗ್ ವ್ಯವಸ್ಥೆ ಸುಧಾರಣೆ ಮಾಡೋದಕ್ಕೆ ಬಳಸಬೇಕು ಅಂತ ಹೇಳ್ತಿದ್ದಾರೆ. ಹೌದು, ಇವರ ಮಾತು ನೂರಕ್ಕೆ ನೂರು ಒಪ್ಕೊಳ್ಬೇಕು. ಯಾಕಂದರೆ ಬರುವಂಥ ಹಣವನ್ನ ರಸ್ತೆ ರಿಪೇರಿ ಮಾಡೋದಕ್ಕೆ ಉಪಯೋಗಿಸಿದ್ರೆ ಅಥವಾ ಮತ್ತಷ್ಟು ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿದ್ರೆ ಸರಿಯಾಗತ್ತಲ್ವಾ? ಇನ್ನು ಒಳ್ಳೆ ನಿರ್ಧಾರ ಮಾಡಲಿ ಬಿಡಿ. ಪಾದಚಾರಿ ಮಾರ್ಗವನ್ನು ಅತಿಕ್ರಮಿಸಿಕೊಂಡವರು ಬಾಡಿಗೆ ಕೊಡಲಿ, ಇಲ್ಲವಾದರೆ ಅವರ ಸ್ವಂತ ಜಾಗದಲ್ಲಿ ವಾಹನ ನಿಲ್ಲಿಸಿಕೊಳ್ಳಿ. ರಸ್ತೆ ಹಾಗೆ ಪಾದಚಾರಿ ಮಾರ್ಗ ಓಡಾಡೋರಿಗೆ ಮುಕ್ತವಾಗಲಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರಂ ಇಲ್ಲಿಂದ. ಮತ್ತಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ, ವಿಷಯ ಸ್ವಲ್ಪ ಗಂಭೀರ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಪಾರ್ಕಿಂಗ್ ಮಾಡುವಾಗ ಎಲ್ ಮಾಡಬೇಕು ಅಂತ ಜನಸಾಮಾನ್ಯರಿಗೆ ಸಾಮಾನ್ಯ ಜ್ಞಾನ ಇದ್ರೆ ಸಾಕು, ಆ ಜಾಗದಲ್ಲಿ ವಾಹನಗಳನ್ನ ನಿಲ್ಲಿಸಿದ್ರೆ ಒಳ್ಳೇದು. ನಿಯಮ ಪಾಲನೆ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ಪಾಲನೆ ಮಾಡಿದವ್ರಿಗೆ ಸ್ವಲ್ಪ ಮಟ್ಟಿಗೆ ದಂಡ ಹಾಕುವ ಮೊದಲು ಎಚ್ಚರಿಕೆಯನ್ನು ನೀಡಬಹುದು ಅಲ್ಲಿನ ಸಿಬ್ಬಂದಿಯವರು. ಹೇಳದೆ ಕೇಳದೆ ನಿಲ್ಲಿಸಿ ಹೋಗೋರಿಗೆ ದಂಡ ಹಾಕ್ಬೋದು, ಆಗ ತಕ್ಕ ಮಟ್ಟಿಗೆ ನಿಯಮ ಪಾಲನೆ ಆಗ್ಬೋದು. ಹಾಗೆ ಟ್ರಾಫಿಕ್ ಜಾಮ್ ಆಗೋದು ತಪ್ಪುತ್ತೆ ಅಲ್ವಾ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಹೌದು, ಮೊದಲಿಗೆ ಸ್ವಲ್ಪ ಹೆದರಿಸೋಣ, ಆನಂತರ ದಂಡವನ್ನು ಹಾಕೋಣ ಅನ್ನುವಂತಹ ನೀತಿ ಕೂಡ ಸರ್ಕಾರದ್ದು. ಆದರೆ ಈ ಯಾಕೆ ಬೇಕು ಈ ಪಾರ್ಕಿಂಗ್ ಶುಲ್ಕ ಅನ್ನುವಂತಹ ವಾದ ಕೂಡ ಜನರಿಂದ ಬರ್ತಾ ಇದೆ. ನೋಡೋಣ ಯಾರೆಲ್ಲ ಸಂದೇಶವನ್ನು ಕಳಿಸ್ತಾರೆ ಅಂತ. ನೀವು ಸಹ ನಿಮ್ಮ ಮುಕ್ತವಂತಹ ಅಭಿಪ್ರಾಯಗಳನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013.

0: ಈಗಿರುವಂತಹ ಈ ಸಂದರ್ಭದಲ್ಲಿ ಜನರು ಹೆದರಿಸಿದ್ರೆ ಹೆದರೋದಿಲ್ಲ, ಹಾಗಾಗಿ ತಪ್ಪು ಮಾಡಿದವ್ರಿಗೆ ದಂಡ ಹಾಕೋದು ಒಳ್ಳೇದು ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಶಂಕರ್ ಅವರು ರಾಥೋಡ್ ಇಲ್ಲಿಂದ ಸಂದೇಶವನ್ನ ಕಳ್ಸಿಕೊಟ್ಟು. ಹೌದು, ದಂಡಕ್ಕೆ ಹೆದರೋದಲ್ವಾ, ದಂಡಂ ದಶಗುಣಂ ಅಂತ ಹೇಳ್ತಾರಲ್ಲ ಹಾಗೆ. ಇನ್ನು ಮನೆ ಮುಂದಿನ ಜಾಗದಲ್ಲಿ ನಿಲ್ಲಿಸುವಂತ ಕಾರುಗಳಿಗೆ ಪಾರ್ಕಿಂಗ್ ಶುಲ್ಕ ಜಾರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಕೇಳುಗರೊಬ್ರು. ಜನರಿಗೆ ತೊಂದರೆ ಆಗುವಂತಹ ಜಾಗದಲ್ಲಿ ಪಾರ್ಕಿಂಗ್ ಅನ್ನ ಮಾಡಬಾರ್ದು. ಇನ್ನು ಮನೆ ಕಟ್ಟುವಾಗ ಕಾರ್ ಪಾರ್ಕಿಂಗ್ ನೋಡ್ ಕಟ್ಟಬೇಕಲ್ವಾ, ಸಿಕ್ಕ ಸಿಕ್ಕ ಜಾಗದಲ್ಲ ಯಾಕಂಬಾರ ಕಾರನ್ನೆಲ್ಲ ನಿಲ್ಲಿಸ್ಬೇಕು ಅಂತ ಕೇಳ್ತಿದ್ದಾರೆ ಹರಿಹರನ್ ಅವರು, ವಿಜ್ಞಾನ ನಗರ ಇಲ್ಲಿಂದ. ಇನ್ನು ಕಾರ್ಯಕ್ರಮ ಕೇಳ್ತಾ ಇದೀವಿ, ಇಷ್ಟವಾಗ್ತಿದೆ ಅಂತ ಹೇಳ್ತಿದ್ದಾರೆ ಪಂಡಿತ್ ಚೆನ್ನಪ್ಪ ಅವರು ಸಾರವಾಡದಿಂದ. ಕಾರ್ಯಕ್ರಮ ಕೇಳ್ತಾ ಮತ್ತಾರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ನವೀನ್ ಅವರು ಕೂಡ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇನ್ನು ಬಹಳಷ್ಟು ಜನ ತಮ್ಮ ಇಷ್ಟದ ಹಾಡುಗಳಿಗಾಗಿ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ನೋಡೋಣ, ಸಾಧ್ಯವಾದಷ್ಟು ಎಲ್ಲರ ಹಾಡುಗಳನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ. ಇನ್ನು ನಮ್ಮ ಸರ್ಕಾರ ಏನ್ ಹೇಳುತ್ತಪ್ಪ, ಯಾಕೆ ಪಾರ್ಕಿಂಗ್ ಶುಲ್ಕವನ್ನ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ ಏನ್ ಹೇಳುತ್ತೆ ಉತ್ತರ ಗೊತ್ತಾ? ಪಾರ್ಕಿಂಗ್ ವೆಚ್ಚ ಹೆಚ್ಚಾದರೆ ಖಾಸಗಿ ವಾಹನಗಳ ಬಳಕೆ ಕಡಿಮೆಯಾಗಿ ಮೆಟ್ರೋ, BMTC, ಬಸ್ಸು ಹೀಗೆ ಸಾರ್ವಜನಿಕ ಸಾರಿಗೆ ಬಳಸೋರ ಸಂಖ್ಯೆ ಹೆಚ್ಚಾಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಆದರೆ ಸಾರ್ವಜನಿಕ ಸಾರಿಗೆ ಸಂಪರ್ಕ, ಸಮಯ ಪಾಲನೆ, ಕೊನೆಯ ಮೈಲಿ ಸಂಪರ್ಕ, ಇನ್ನು ಸುರಕ್ಷತೆ ಇದೆಲ್ಲವೂ ಸುಧಾರಿಸಿದಾಗ ಮಾತ್ರ ಜನರು ಖಾಸಗಿ ವಾಹನದಿಂದ ಸಾರ್ವಜನಿಕ ಸಾರಿಗೆಗೆ ದೊಡ್ಡ ಪ್ರಮಾಣದಲ್ಲಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಸಾರ್ವಜನಿಕ ವಾಹನಗಳನ್ನು ಹೆಚ್ಚಾಗಿ ಹೆಚ್ಚಾಗಿ ಬಳಸಲಿ ಅನ್ನುವಂಥ ಕಾರಣಕ್ಕೆ ಇನ್ನು ಟ್ರಾಫಿಕ್ ಸಮಸ್ಯೆಯನ್ನು ಕಡಿಮೆ ಮಾಡೋಣ, ಜನಸಂದಣಿಯನ್ನು ನಿಗ್ರಹಣ ಮಾಡೋಣ ಅನ್ನುವಂಥ ಒಂದೇ ಕಾರಣದಿಂದ ಈ ಒಂದು ಶುಲ್ಕವನ್ನು ಜಾರಿಗೆ ತರ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರೆ ನೋಡೋಣ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅಂತ. ಸದ್ಯಕ್ಕೆ ನಮ್ಮ ಕೇಳುಗರೊಬ್ಬರ ಇಷ್ಟದ ಗೀತೆ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.
1: ತುಜೆ ದೇಖಾ,
0: ನೀವು ಸಹ ಇದೇ ರೀತಿ ನಿಮ್ಮ ಇಷ್ಟದ ಹಾಡುಗಳಿಗಾಗಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013. FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೇಳಕರೊಬ್ರು ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ವಾಹನಗಳಿಗೆ ಪಾರ್ಕಿಂಗ್ ಶುಲ್ಕದಿಂದ ವಿನಾಯಿತಿ ನೀಡಬೇಕು ಮೇಡಮ್ ಅಂತ ಹೇಳ್ತಿದ್ದಾರೆ ದಿವ್ಯಜ್ಯೋತಿ ಅವರು ದಾವಣಗೆರೆ ಇಲ್ಲಿಂದ. ಅಲ್ಲ, ಎಲೆಕ್ಟ್ರಿಕ್ ವಾಹನನ ಕೂಡ ನಾವು ಪಾರ್ಕ್

ಮಾಡಲೇಬೇಕಲ್ವಾ? ಅದಕ್ಕೂ ಇಂಧನದ ವಾಹನಕ್ಕೂ ಏನ್ ವ್ಯತ್ಯಾಸ? ಇಂಧನ ಉಳಿತಾಯ ಆಗ್ಬೋದಷ್ಟೇ, ಆದ್ರೆ ಅದಕ್ಕೆ ಬೇಕಾಗಿರುವಂತ ಜಾಗ ಅದರಷ್ಟೇ ಇದೆ ಅಂತ ಅನ್ಕೊಳ್ತೀನಿ. ಇನ್ನು ಇನ್ನೊಂದು ವಿಚಾರವನ್ನ ಹೇಳಬೇಕು, ನಗರದಲ್ಲಿ ಸ್ವಂತ ಖಾಲಿ ನಿವೇಶನ ಅಥವಾ ಜಾಗ ಹೊಂದಿರುವಂತ ಭೂ ಮಾಲೀಕರಿಗೆ ಸರ್ಕಾರ ಒಂದು ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ. ಏನು ಅಂದ್ರೆ, ನಿಮ್ಮ ಜಾಗದಲ್ಲಿ 30-200 ವಾಹನಗಳ ನಿಲುಗಡೆ ಸಾಮರ್ಥ್ಯದ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಿದ್ರೆ ಬರೋಬ್ಬರಿ 100% ಆಸ್ತಿ ತೆರಿಗೆ ಅಥವಾ ಸೇವಾ ಶುಲ್ಕದ ವಿನಾಯಿತಿ ಸಿಗುತ್ತಂತೆ. ಇನ್ನು ಕನಿಷ್ಠ 15 PCU ಸಾಮರ್ಥ್ಯ ಇದ್ರೂ ಕೂಡ 50% ವಿನಾಯಿತಿ ಪಡಿಬಹುದು. ಈ ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿದ್ರೆ ವರ್ಷದಲ್ಲಿ 250 ದಿನ, ಅಂದ್ರೆ ದಿನಕ್ಕೆ ಕನಿಷ್ಠ 12 ಗಂಟೆಗಳ ಕಾಲ ಸಾರ್ವಜನಿಕ ಸೇವೆಗೆ ನಿಮ್ಮ ಜಾಗವನ್ನ ನೀಡಬೇಕು ಅಂತ ಹೇಳ್ತಾ ಇದೆ. ಸೊ ಜಾಗ ಕೂಡ ಕೇಳ್ತಾ ಇದೆ, ಸರ್ಕಾರದ ಜಾಗದಲ್ಲಿ ನಿಲ್ಲಿಸಿದ್ರೆ ನಾವು ದಂಡವನ್ನ ವಿಧಿಸ್ತೀವಿ ಅಂತ ಕೂಡ ಹೇಳ್ತಾ ಇದೆ. ನೋಡೋಣ ಯಾವುದೆಲ್ಲ ಜಾರಿಗೆ ಬರುತ್ತೆ, ನಮ್ಮ ಸಾರ್ವಜನಿಕರ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅಂತ. ಒಟ್ಟಾರೆಯಾಗಿ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಅಸ್ತವ್ಯಸ್ತ ಆಗಿರುವಂತಹ ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಹಳಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಹೊಸ ಬಿಗಿಯಾದಂತಹ ಕ್ರಮಗಳನ್ನ ಕೈಗೊಳಿಸ್ತಾ ಇದೆ. ಇನ್ನು ಮುಂದೆ ರಸ್ತೆ

ಜಾಗ ಕೂಡ ಕೇಳ್ತಾ ಇದೆ. ಸರ್ಕಾರದ ಜಾಗದಲ್ಲಿ ನಿಲ್ಲಿಸಿದ್ರೆ ನಾವು ದಂಡವನ್ನ ವಿಧಿಸ್ತೀವಿ ಅಂತ ಕೂಡ ಹೇಳ್ತಾ ಇದೆ. ನೋಡೋಣ ಯಾವುದೆಲ್ಲ ಜಾರಿಗೆ ಬರುತ್ತೆ, ನಮ್ಮ ಸಾರ್ವಜನಿಕರ ಪ್ರತಿಕ್ರಿಯೆಗಳು ಹೇಗಿರುತ್ತೆ ಅಂತ. ಒಟ್ಟಾರೆಯಾಗಿ ಸದ್ಯಕ್ಕೆ ನಮ್ಮ ಬೆಂಗಳೂರಿನ ಅಸ್ತವ್ಯಸ್ತ ಆಗಿರುವಂತಹ ಟ್ರಾಫಿಕ್ ಹಾಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಹಳಿಗೆ ತರಬೇಕು ಅಂತ ಹೇಳಿ ಸರ್ಕಾರ ಹೊಸ ಹೊಸ ಬಿಗಿಯಾದಂತಹ ಕ್ರಮಗಳನ್ನ ಕೈಗೊಳಿಸ್ತಾ ಇದೆ. ಇನ್ನು ಮುಂದೆ ರಸ್ತೆಯಲ್ಲಿ ವಾಹನ ನಿಲ್ಲಿಸುವಂತಕ್ಕೆ ಮೊದಲು ವಾಹನ ಸವಾರರು 10 ಬಾರಿ ಯೋಚನೆ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹುಷಾರಾಗಿರಿ, ಎಲ್ಲಂದ್ರಲ್ಲೇ ಪಾರ್ಕಿಂಗ್ ಮಾಡಿ ನಿಮ್ಮ ವಾಹನವನ್ನು ಬಿಟ್ಟು ಹೋಗಬೇಡಿ. ಕೇವಲ 50 ರೂಪಾಯಿ 100 ರೂಪಾಯಿ ಶುಲ್ಕಕ್ಕೆ ಹೆದರ್ಕೊಂಡ್ರೆ 1,000 ರೂಪಾಯಿ ಕೊಟ್ಟು ಕಷ್ಟಪಟ್ಟು ದುಡಿದಂತಹ ದುಡ್ಡಿನ ವಾಹನವನ್ನು ಕಳ್ಕೊಳ್ಬೇಕಾಗತ್ತೆ. ಜೋಪಾನವಾಗಿ ನಿಮ್ಮ ನಿಮ್ಮ ವಾಹನಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಸುಂದರ ಗೀತೆ ಮುಡಿ ಬರ್ತಾ ಇದೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 FM ಬ್ರೈನ್ ಬೋ ಕನ್ನಡ ಕಾಮನಬಿಲ್ಲು.

ಸರ್ಕಾರದ ಹೊಸ ಪಾರ್ಕಿಂಗ್ ನಿಯಮಗಳ ಕುರಿತಾಗಿ ಮಾತಾಡ್ತಾ ಇದ್ವಿ ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಕೇಳುಗರ ಇಷ್ಟದ ಹಿಂದಿ ಹಾಡುಗಳು ಸಹ ಪ್ರಸಾರವಾಗ್ತಾ ಇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಕ್ತವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಂತಹ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು. ಇಂದಿನ ಗುಲ್ಮೊಹರ್ ಕಾರ್ಯಕ್ರಮದಲ್ಲಿ ಎಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಆರ್ಜೆ ರೂಪಾ. ಕೇಳ್ತಾ ಇರಿ ಸ್ಟೇಚ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: bienvenido a Non-Stop Sanjay. Non-Stop
1: Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ.

0: ಕಿಳುಗ್ರೆ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೆ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಈಗ ಸಮಯ ಸಾಯಂಕಾಲದ 5 ಗಂಟೆ. ಕಾರ್ಯಕ್ರಮ ಪ್ರತಿ ವಾರದಂತೆ ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣ, ಪ್ರತಿ ಮಗುವಿಗೂ ಕೂಡ ಶಿಕ್ಷಣ, ಈ ವಿಷಯದ ಮೇಲೆ ಮಾತಾಡ್ತಾ ಮುಂದೆ ಸಾಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ 270-350. STD ಕೋಡ್ 083-52. ಸ್ನೇಹಿತರೆ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣ, ಪ್ರತಿ ಮಗುವಿಗೂ ಶಿಕ್ಷಣ, ಈ ವಿಷಯದ ಮೇಲೆ ಮಾತಾಡ್ತಾ ಮುಂದೆ ಸಾಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಬಳಸಬೇಕಾದಂಥ ದೂರವಾಣಿ ಸಂಖ್ಯೆಗಳು ಹೀಗಿವೆ: 270-340 ಹಾಗೂ 270-350. STD ಕೋಡ್ 083-52.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಊರಿನಲ್ಲಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಒಂದು ಚಿತ್ರಗೀತೆಯನ್ನು ಕೇಳ್ಕೊಂಡು ಬರೋಣ. ಶಾಂತಿ ಕ್ರಾಂತಿ ಚಿತ್ರದಿಂದ ಆಯ್ದ ಗೀತೆಯನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಹಲೋ, ಆಕಾಶವಾಣಿ ವಿಜಯಪುರ. ನಮಸ್ತೆ, ಹೇಳಿ ತಮ್ಮ ಹೆಸರು. ಈಗ ಕೇಳಿಸಕತ್ತದ್ರಿ? ಹಲೋ, ಮಾತಾಡಿ. ರೇಡಿಯೋ ಆಫ್ ಮಾಡ್ರಿ. ತಮ್ಮ ಹೆಸರು ಹೇಳ್ರಿ.
1: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲಿಕಿ ಅಂತ ಹೇಳಿ ಸರ್.
0: ತಾಜ್ಪುರದಿಂದ ಮಾತಾಡ್ತಾ ಇದ್ದೀರಿ? ಮಲ್ಲಪ್ಪ ಅವರು?
1: ಮಲ್ಲಪ್ಪ ಚಿಕ್ಕಲಿಕಿ.
0: ಓಕೆ, ಚಿಕ್ಕಲಿಕಿ ಅವರ ಕಾರ್ಯಕ್ರಮದ ಮೊದಲ ಕರೆ ತಮ್ಮದು, ಮಲ್ಲಪ್ಪ ಅವ್ರದ್ದು. ಓಕೆ, ಇವತ್ತು ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮ, ಮಕ್ಕಳ ಶಿಕ್ಷಣ ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಅಂತ ಮಾತಾಡ್ತಾ ಇದ್ದೀವಿ. ಎಜುಕೇಶನ್ ಬಗ್ಗೆ ಮಾತಾಡಿ
1: ಅಂದ್ರ ಗೌರ್ಮೆಂಟ್ ಸ್ಕೂಲ್ಗೆ ಮಕ್ಕಳಿಗೆ ಹೆಸರು ಹಚ್ಚಬೇಕು ಸರ್.
0: ಹೆಸರು ಹಚ್ಚಬೇಕಂತೀರಿ? ಓಕೆ,
1: ಮತ್ತೆ ಅಲ್ಲಿ ಒಳ್ಳೆ ಶಿಕ್ಷಣ ಇರ್ತದ್ರಿ, ಒಳ್ಳೆ ವಾತಾವರಣ.
0: ಟೋಟಲ್ ಆಗಿ ಒಟ್ಟೆ ಮಕ್ಕಳಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಶಿಕ್ಷಣ ಕೊಡ್ಬೇಕು.
1: ಹಾ, ಶಿಕ್ಷಣ ಕೊಡ್ಬೇಕು ಸರ್. ಈಗ ಮಕ್ಕಳಿಗೆ ಆಸ್ತಿ ಮಾಡಬಾರ್ದ್ರ ಆಸ್ತಿಯನ್ನ ಮಕ್ಕಳನ್ನಾಗಿ ಮಾಡ್ಬೇಕು.
0: ಎಸ್ ಎಸ್, ಖಂಡಿತ ಖಂಡಿತ. ಓಕೆ, ಎಲ್ಲಾದ್ರೂ ಕಲಿಯಲಿ.
1: ಪ್ರೈವೇಟ್ ಸ್ಕೂಲ್
0: ಇಲ್ಲ, ಪ್ರೈವೇಟ್
1: ಬಟ್ ಸರ್.
0: ಹಾ, ಓಕೆ, ಯಾವುದೇ ಆಗ್ಲಿ ಮಕ್ಕಳಿಗೆ ಶಾಲೆಗೆ ಸೇರಿಸುವಂತ ಪ್ರಯತ್ನ ನಮ್ಮಿಂದ ಆಗ್ಬೇಕು. ಓಕೆ, ಎಸ್, ಖಂಡಿತ ಖಂಡಿತ ಮಲ್ಲಪ್ಪ ಅವರೇ.
1: ಶಿಕ್ಷಣ ಕಲಿಸ್ಬೇಕ್ರಿ, ಮಕ್ಕಳು ಮುಂದುವರಿಬೇಕ್ರಿ. ಇಂದಿನ ಪೀಳಿಗೆ ನಾಳಿದ ಭವಿಷ್ಯ ಉಜ್ವಲ ಮಾಡ್ತಾರ ಸರ್.
0: ಖಂಡಿತ ಖಂಡಿತ ಖಂಡಿತ.
1: ಅವ್ರಿಗೆ ಒಳ್ಳೆ ಶಿಕ್ಷಣ ಕಲಿಸ್ಬೇಕ್ರಿ. ಮನೆಯಲ್ಲಿ ತಾಯಿ ತಂದೆ ಏನ್ ಶಿಕ್ಷಣ ಕಲಿಸ್ತಾರಂದ್ರಿ,
0: ಹಾ,
1: ಆ ಸನ್ಮಾರ್ಗದೊಳಗ ಮಕ್ಳು ಹೋಗ್ತಾರ ಸರ್.
0: ಓಕೆ, ಈಗ ಶಾಲೆ ಕಲಿಸ್ತಿರಲ್ಲ, ಅದರಿಂದ ಏನಪ್ಪಾ ಅಂತಂದ್ರೆ ಜ್ಞಾನ ಬರ್ತದೆ,
1: ಮೊಬೈಲ್ ಕೊಡ್ಬಾರ್ದು ಸರ್ ಈಗಿನ ಮಕ್ಳ ಕೈಯಾಗ್ರಿ. ಮೊಬೈಲ್ ಕೊಡೋದ್ರಿಂದ ಮಕ್ಳು ಇದಾಗ್ತಾರ ಸರ್ ಬಹಳ.
0: ಓಕೆ, ಒಳ್ಳೇದನ್ನ ಯೂಸ್ ಮಾಡ್ಕೋಬಹುದಲ್ಲ ಅದ್ರಲ್ಲಿ.
1: ಒಳ್ಳೇದಕ್ಕೆ ಯೂಸ್ ಮಾಡ್ಬೋದು ಸರ್. ಮೊಬೈಲ್ ನೋಡ್ರಿ, ಒಳ್ಳೇದು ಯೂಸ್ ಆಕೈತಿ ಸರ್. ಯೂಸ್ ಆಕೈತ್ರಿ.
0: ಓಕೆ, ಖಂಡಿತ ಖಂಡಿತ.
1: ಒಳ್ಳೇದ ಕಟ್ಟೆ ಯೂಸ್ ಮಾಡ್ಬೇಕು ಸರ್ ಅದನ್ನ.
0: ಖಂಡಿತ ಖಂಡಿತ ಖಂಡಿತ.
1: ಶಿಕ್ಷಣ ಕಲಿಸ್ಬೇಕ್ರಿ ಮಕ್ಕಳಿಗೆ, ಚಲೋ ವಿದ್ಯಾಭ್ಯಾಸ ಕಲಿಸ್ಬೇಕ್ರಿ, ಮತ್ತ ಒಳ್ಳೆ ಗೆಳತನ ಕಲಿಸ್ಬೇಕ್ರಿ. ಅದು ಏನೋ ಒಳ್ಳೆಯವರ ಗೆಳತನ ಕಲ್ಲು ಸಕ್ಕರೆ ಹಂಗಂತಾರಲ್ಲ ಸರ್, ದುಷ್ಟನ ಕಂಡ ದೂರ ಹಾಯ್ಬೇಕ್ರಿ.
0: ಖಂಡಿತ ಖಂಡಿತ.
1: ಒಳ್ಳೆ ಶಿಕ್ಷಣ ಕಲಿಸಿದ್ರೆ ನಾಳೆ ಹುಡುಗರು ಏನೈತಿ ಮುಂದಕ್ಕೆ ಬರ್ತಾರ ಸರ್.
0: ಓಕೆ ಓಕೆ, ಪ್ರತಿಯೊಂದು ಮಗುವಿಗೂ ಕೂಡ ಪ್ರೋತ್ಸಾಹ ನೀಡೋಣ ಶಿಕ್ಷಣ ಸಲುವಾಗಿ. ಓಕೆ ಮಲ್ಲಪ್ಪ ಚಿಕ್ಕಲಿಕ್ಕಿ ಅವರೇ, ಬಹಳಷ್ಟು ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಹೀಗೆ ಮಾಡ್ತಾ ಇರಿ ಕರೆ. ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ ಸರ್.
0: ಹಲೋ, ಆಕಾಶವಾಣಿ ವಿಜಯಪುರ.
2: ಹಲೋ ಸರ್,
0: ನಮಸ್ತೆ, ಹೇಳ್ರಿ. ತಮ್ಮ ಹೆಸರು?
2: ವಿಜಯಪುರ ಪ್ರಮೋದ್ ಕುಲಕರ್ಣಿ ಮಾತಾಡ್ತಾರೆ.
0: ಪ್ರಮೋದ್ ಅವ್ರಿ, ಇವತ್ತು ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದೀವಿ. ಮಕ್ಕಳ ಶಿಕ್ಷಣ ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಅಂತ.
2: ಸರ್ ಶಾಲಾ ಶಿಕ್ಷಣ ಸರ್
0: ಮಾತಾಡಿ ಮಾತಾಡಿ ಪ್ರಮೋದ್.
2: ಶಾಲಾ ಶಿಕ್ಷಣ ಪದ್ಧತಿಯಲ್ಲಿ ಮಕ್ಕಳಿಗೆ ಸರ್ ನೀಡುವ ಶಿಕ್ಷಣ ನೀಡುವ ಹಕ್ಕು ಸರ್ ಅವರ ಸಮಗ್ರ ಬೆಳವಣಿಗೆ ಪೂರಕವಾಗಿರ್ಬೇಕು ಸರ್.
0: ಹಾ ಹಾ,
2: ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಸರ್.
0: ಎಸ್, ಖಂಡಿತ ಖಂಡಿತ.
2: ಶಿಕ್ಷಣದಲ್ಲಿ ಮುಖ್ಯವಾಗಿ ಅಂದ್ರೆ ಗುರುಗಳು ಇರ್ಬೇಕು ಸರ್. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರ್ಬೇಕು ಸರ್.
0: ಗುರಿ ಇರಬೇಕು. ಓಕೆ,
2: ಅಂದಾಗ ಸಮಗ್ರ ಮಕ್ಕಳ ಬೆಳವಣಿಗೆ ಆಗುತ್ತೆ ಸರ್.
0: ಖಂಡಿತ ಖಂಡಿತ ಖಂಡಿತ.
2: ಆಮೇಲೆ ಇಂದಿನ ಕಂಪ್ಯೂಟರ್ ಯುಗದಲ್ಲಿ ಸರ್ ಗುರುಗಳಂತ ಇರುವುದೇ ಇಲ್ಲ ಸರ್.
0: ಯಾವ ರೀತಿ ಹೇಳ್ತೀರಿ?
2: ಹಿಂದಿನ ಕಾಲದಲ್ಲಿ ಏನಾಗ್ತದೆ ಸರ್, ಗುರುಕುಲ ಅಂತ ಇರ್ತದೆ ಸರ್.
0: ಹಾ ಹಾ,
2: ತಮ್ಮ ಮಕ್ಕಳು ಇಟ್ಕೊಂಡು ಊಟ ಬಟ್ಟೆ ಕೊಟ್ಟು ಸಮ ಶಿಕ್ಷಣ ನೀಡುತ್ತಿದ್ರು ಸರ್.
0: ಹಾ ಹಾ ಹಾ,
2: ಇದರಿಂದ ಏನ ಅನ್ಸುತ್ತೆ ಸರ್, ಗುರುವಿನ ಗುಲಾಮನಾಗುತ್ತಾನೆ, ದೊರೆ ನಮ್ಮ ಮುಖ್ಯ ಅಂತ ಪುರಂದಾಸರ ಒಂದು ಹಾಡಿನಲ್ಲಿ ಬರುತ್ತೆ ಸರ್.
0: ಹೌದು,
2: ಅದು ಇಂದಿಗೂ ಪ್ರಸ್ತುತವಾಗಿ
0: ಪ್ರಸ್ತುತ ಪ್ರಸ್ತುತ.
2: ಅದರಿಂದ ಏನಾಗ್ತಾ ಮಕ್ಕಳ ಶಿಕ್ಷಣ ಆಗ್ತಾ ನಾವು ಹಳೆ ಶಿಕ್ಷಣ ಪದ್ಧತಿನೇ ಜಾರಿಗೆ ತರಬೇಕಂತ ನಾ ಇದು ಮಾಡ್ತೀನಿ ಸರ್.
0: ಓಕೆ, ಖಂಡಿತ ಖಂಡಿತ
2: ಸರ್. ಇನ್ನೊಂದು ಸರ್
0: ಹೇಳಿ ಪ್ರಮೋದ್.
2: ಸರ್ ಮೊನ್ನೆ ಕರೆಗೆ ಒಂದು ಗೀತೆ ಇತ್ತಲ್ಲ ಸರ್, ನೇತಾಜಿ ಗಾಂಧಿ ಅವರು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ರು ಸರ್.
0: ಹೌದೌದು. ಓಕೆ, ಥ್ಯಾಂಕ್ ಯು.
2: ನಿಮ್ ಮೂಲಕ ಅವ್ರಿಗೆ ಒಂದು ಇದು ಸರ್, ಧನ್ಯವಾದಗಳು ಹೇಳ್ಬೇಕು ಸರ್.
0: ಓಕೆ, ನಾವು ಕೂಡ ಥ್ಯಾಂಕ್ ಯು.
2: ನಾನು ನಮ್ಮೊಂದು ಕಾಲ್ ಸಿಗ್ಲಿಲ್ಲ ಸರ್, ಆದರೂ ಅವರು ನಿರೂಪಣೆ ಮತ್ತು ವಿಷಯವನ್ನು ಕೊಟ್ಟಿದ್ದು ಬಹಳ ಚೆನ್ನಾಗಿ ಮೂಡಿಬಂತ ಸರ್. ಅವ್ರು
0: ಹೌದಾ, ಕಾರ್ಯಕ್ರಮ ಪೂರ್ತಿಯಾಗಿ ಕೇಳಿದ್ರಲ್ಲ?
2: ಪೂರ್ತಿ ಕೇಳಿದ್ ಸರ್, ನಮ್ದೇ ಕಾಲ್ ಸಿಗಲ್ಲ ಸರ್.
0: ಸಿಗತ್ತೆ, ಟ್ರೈ ಮಾಡ್ತೀನಿ.
2: ಸುಮಾರು ಒಂದು 2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಸರ್, ಒಟ್ಟೆ ಸಿಗ್ತಾ ಇಲ್ಲ ಸರ್.
0: ಓಕೆ, ಮುಂದೆ ಮತ್ತು ಪ್ರಯತ್ನ ಮಾಡ್ರಿ ಪ್ರಮೋದ್ ಅವರೇ. ಸಿಗ್ತದ್ರಿ, ಸಿಗ್ತದ. ಇವತ್ ಸಿಕ್ಕಿದೆಯಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ ಪ್ರಮೋದ್. ನಮಸ್ಕಾರ. ಬನ್ನಿ ಸ್ನೇಹಿತರೆ, ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಒಂದು ಚಿತ್ರಗೀತೆಯನ್ನ ಕೇಳ್ಕೊಂಡು ಬರೋಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ.
2: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ. ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
6: ನನ್ಗೆ ಗೊತ್ತಲ್ವಾ,
5: RBI ಹೇಳುತ್ತೆ.
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
8: ಹಲೋ, ಆಕಾಶವಾಣಿ ವಿಜಯಪುರ.
9: ಹಲೋ ಸರ್, ನಾನು ವಿಜಯಪುರದಿಂದ ಸುಧೀಂದ್ರ ರಾಘವೇಂದ್ರ ಜಕಾತಿ ಅಂತ.
8: ಹೇಳ್ರಿ ಜಕಾತಿ ಅವರೇ. ಇವತ್ತು ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿ
9: ಮಕ್ಕಳ ಶಿಕ್ಷಣ ಬಹಳ ಮುಖ್ಯವಾದದ್ದು ಸರ್. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಇಂದಿನ ಮಕ್ಕಳಿಗೆ ನಾವು ಒಳ್ಳೆ ಶಿಕ್ಷಣ ಕೊಟ್ರೆ ಅವರು ನಮ್ಮ ದೇಶದ ಒಂದು ಉದ್ಧಾರ ಮಾಡ್ತಾರೆ. ಮತ್ತು ಈ ಪಾಲಕರು ಮತ್ತು ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಸಾಕಷ್ಟು ಡೊನೇಷನ್ಗಳನ್ನ ಕೊಟ್ಟು ಖಾಸಗಿ ಶಾಲೆಗಳಲ್ಲಿ ಸೇರಿಸಿ ಏನು ಅರ್ಥ ಇಲ್ಲ ಸರ್. ಮತ್ತೆ ಈ ದಾನಿಗಳು ಶ್ರೀಮಂತರು ಶಾಲೆಯಲ್ಲಿರುವ ಒಬ್ಬೊಬ್ಬ ಬಡ ಮಕ್ಕಳನ್ನ ತೆಗೆದುಕೊಂಡು ಅವರಿಗೆ ಉಚಿತ ಶಿಕ್ಷಣ ಕೊಡ್ಬೇಕು ಅಂದ್ರೆ ನನ್ನ ಅಭಿಪ್ರಾಯ. ಈ ದೇವಸ್ಥಾನ ಮಠ ಮಂದಿರಗಳಿಗೆ ದಾನ ಧರ್ಮ ಮಾಡೋ ಬದ್ಲಿ ಹುಡುಗರ ವಿದ್ಯಾಭ್ಯಾಸಕ್ಕೆ ಶಿಕ್ಷಣವನಿಗೆ ಸಹಾಯ ಮಾಡಿದ್ರೆ ನಮಗೊಂದು ಸಹಾಯ ಆಗುತ್ತೆ. ನಾನು ಹಾಗೆ ಮಾಡ್ತೇನೆ ಸರ್. ನಾನು
8: ಓಕೆ ಓಕೆ. ಈಗ ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಸಿಗಬೇಕು ಅಂತ ಪ್ರತಿಯೊಬ್ಬರ ಒಂದು
9: ಪ್ರತಿ ಒಬ್ಬ ಮಕ್ಕಳಿಗೂ ಶಿಕ್ಷಣ ಬೇಕು. ಎಲ್ಲರನ್ನೂ ಒಂದು ಮುಖ್ಯ ಶಿಕ್ಷಣ ವಾಹಿನಿಗೆ ನಾವು ತರಬೇಕು.
8: ಎಸ್, ಖಂಡಿತ ಖಂಡಿತ.
9: ಈಗ ನೀನು ಉಚಿತ ಶಿಕ್ಷಣ ಕೊಡಬೇಕು ಸರ್. ಹಾ
8: ಹಾ ಹಾ, ಓಕೆ.
9: ಉಚಿತ ಶಿಕ್ಷಣ ಕೊಟ್ರೆ ಮಕ್ಕಳಿಗೆ ಯೂನಿಫಾರ್ಮ್, ಬ್ಯಾಗ್ಸ್, ಬ್ಯಾಗ್ ಎಲ್ಲ ಕೊಟ್ಟು ಊಟವನ್ನ ಕೊಟ್ಟು ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಾಪನೆ ಮಾಡ್ಬೇಕು.
8: ಈಗ ಕೆಲವರು ಏನೋ ಮಧ್ಯದಲ್ಲಿ ಮಕ್ಕಳು ಬಿಡ್ತಿರ್ತವೆ.
9: ಹೌದು.
8: ಅವ್ರಿಗೆ ಯಾವ ರೀತಿ ನೀವು ಪ್ರೋತ್ಸಾಹ ನೀಡ್ತೀರಿ?
9: ಅವರಿಗೆ ಯಾವ ರೀತಿ ಪ್ರೋತ್ಸಾಹ ನೀಡಬೇಕು ಅಂತಂದ್ರೆ ಶಾಲೆಯಲ್ಲಿ ದೊರಕುವಂತಹ ಸೌಲಭ್ಯಗಳ ಬಗ್ಗೆ, ಆಮೇಲೆ ಅವರಿಗೆ ಸ್ಕಾಲರ್ಶಿಪ್ ಅಂದ್ರೆ ಧನ ಸಹಾಯ ಮಾಡುವುದರ ಬಗ್ಗೆ, ಆಮೇಲೆ ಶಿಕ್ಷಣವನ್ನ ಕಲಿತು ನಿಮ್ಮ ಜೀವನದಲ್ಲಿ ಮುಂದೆ ಎಷ್ಟು ಉಪಯೋಗ ಆಗತ್ತೆ ಅಂದ್ರೆ ನಿಮ್ ಕಾಲ್ ಮೇಲೆ ನಿಂತು ನೀವು ಉದ್ಯೋಗವನ್ನ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ನೀಡಬೇಕು ಸರ್ ಅವರಿಗೆ.
8: ಈಗ ಪ್ರತಿಯೊಂದು ಮಗುವಿಗೂ ಕಳಿಸಿದ್ದಾಯ್ತು, ಸ್ಕೂಲ್ಗೆ ಹೋದದ್ದಾಯ್ತು, ಅವರಲ್ಲಿ ಯಾವ ರೀತಿ ಮತ್ತೆ ಶಿಸ್ತು, ಸಂಯಮತೆ ಮತ್ತು ಅವರಿಗೆ ವಿನಯತೆ ಇದು ಕೂಡ
9: ಅದನ್ನ ಮೇನ್ ಮನೆಯಲ್ಲಿ ತಂದೆ ತಾಯಿ ಹೇಳ್ಕೊಡ್ಬೇಕು.
8: ಎಸ್, ಖಂಡಿತ ಖಂಡಿತ.
9: ನಂತರ ಗುರುಗಳು.
8: ಎಸ್, ಖಂಡಿತ ಖಂಡಿತ. ಸುಧೀಂದ್ರ,
9: ಮನೆಯೇ ಮೊದಲು ಪಾಠ ಶಾಲೆ, ತಾಯಿಯೇ ಮೊದಲು ಗುರು ಅಂತ ನಾವು ಹೇಳ್ತೇವೆ.
8: ಹೌದು ಹೌದು, ಖಂಡಿತ.
9: ಫಸ್ಟ್ ತಂದೆ ತಾಯಿ, ಆಮೇಲೆ ಗುರುವಿಗೆ.
8: ಖಂಡಿತ ಖಂಡಿತ ಖಂಡಿತ.
9: ಇದರಲ್ಲಿ ತಂದೆ ತಾಯಿ ಪಾತ್ರ ಇದೆ ಸರ್. ಒಬ್ಬ ಮಗು ಶಿಕ್ಷಣದಿಂದ ಬೆಳಿಬೇಕಾದ್ರೆ ಗುರುವಿನ ಪಾತ್ರ ಇದೆ, ಸ್ನೇಹಿತರ ಪಾತ್ರ ಇದೆ, ಬಂಧು ಬಳಗದ ಪಾತ್ರ ಇದೆ, ಮತ್ತು ದಾನಿಗಳ ಶ್ರೀಮಂತರ ಪಾತ್ರನೂ ಇದೆ ಸರ್. ಒಂದು ಮಗುವಿಗೆ ಶಿಕ್ಷಣವನ್ನ ನಾವು ಕೊಟ್ರೆ ಮಹಾ ಯಜ್ಞ ಮಾಡ್ದಂಗೆ ಸರ್.
8: ಹೌದು ಹೌದು, ಖಂಡಿತ ಖಂಡಿತ.
9: ಈಗ ದೇವಸ್ಥಾನದಲ್ಲಿ ಡೊನೇಷನ್ಸ್ ಕೊಡಬಾರದು ಸರ್, ದೇವರಲ್ಲಿ ಇಲ್ಲೇ ಇಲ್ಲ, ಮಕ್ಕಳಲ್ಲಿ ದೇವರು ಇರ್ತಾರೆ.
8: ಮಕ್ಕಳಲ್ಲಿ, ಓಕೆ, ಜೀವಂತ ದೇವರು.
9: ಎಸ್ ಸರ್.
8: ಓಕೆ, ಬಹಳಷ್ಟು ಖುಷಿ ಆಯ್ತು ಜಗದೇವರು ಹೀಗೆ.
9: ತುಂಬಾ ಧನ್ಯವಾದಗಳು ಸರ್, ಥ್ಯಾಂಕ್ ಯು.
8: ಓಕೆ, ನಮಸ್ಕಾರ.
9: ಓಕೆ,
8: ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ.
10: ಹಲೋ ಹಲೋ, ಬಿಎಸ್ನಿಂದ ಬಾಬುರಾವ್ ಕುಲಕರ್ಣಿ.
8: ಹೇಳ್ರಿ ಬಾಬುರಾವ್ ಕುಲಕರ್ಣಿ ಅವರೇ, ಇವತ್ತು ಶಿಕ್ಷಣ ಬಗ್ಗೆ, ಮಕ್ಕಳ ಶಿಕ್ಷಣ ಪ್ರತಿ ಮಗುವಿಗೂ ಶಿಕ್ಷಣ ಅಂತ ಮಾತಾಡ್ತಾ ಇದ್ದೀವಿ. ಉಲಿನಲ್ಲಿ
10: ಶಿಕ್ಷಣ ನಮ್ಮ ಜೀವನದಲ್ಲಿ ಅತಿ ಮಹತ್ವವಾದಂತಹ ಪಾತ್ರ ವಹಿಸ್ತದೆ. ಅವ್ರು ಶಿಕ್ಷಣ ಕೊಡೋ ಜೊತೆಗೆ ಮಕ್ಕಳಿಗೆ ನೈತಿಕತೆ ಶಿಕ್ಷಣ ಕೊಡೋದು ಅತಿ ಅವಶ್ಯಕ.
8: ಎಸ್, ಖಂಡಿತ. ಇವತ್ತಿನ ಒಂದು ಪ್ರೆಸೆಂಟ್,
10: ಯಾಕಂದ್ರೆ ನಾವು ಮಕ್ಕಳನ್ನ ಇಂಜಿನಿಯರ್ ಮಾಡಬಹುದು, ಡಾಕ್ಟರ್ ಮಾಡಬಹುದು, ಬೇಕಾದ ಮಾಡಬಹುದು, ಆದ್ರೆ ಅವರಲ್ಲಿ ಮನುಷ್ಯತ್ವವನ್ನ ಕಲಿಸಿಕೊಳ್ಬೇಕು.
8: ಎಸ್, ಖಂಡಿತ ಖಂಡಿತ.
10: ಮನುಷ್ಯತ್ವ ಇಲ್ಲದೆ ಹೋದರೆ ಮನುಷ್ಯರಿಗೆ ಮತ್ತು ಜನ ಪಶುಗಳಿಗೆ
8: ಯಾವುದು ವ್ಯತ್ಯಾಸ ಇಲ್ಲ,
10: ಸಂಬಂಧ ಉಳಿಯುವುದಿಲ್ಲ.
8: ಹೌದು ಹೌದು, ಖಂಡಿತ.
10: ಈ ದಿಶೆಯಲ್ಲಿ ಪಾಲಕರು ಇಂದಿನ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಮ್ಮ ಅನೇಕ ಸಮಸ್ಯೆಗಳ ಮಧ್ಯವೂ ಕೂಡ ಮಕ್ಕಳಿಗಾಗಿ ಕೆಲ ಸಮಯ ಇಟ್ಟು ಅವರ ಭಾವಿ ಜೀವನ ಒಳ್ಳೆಯ ರೀತಿಯಾಗಿ ಆಗಲಿ ಶ್ರಮಿಸಬೇಕು. ಇದೊಂದೇ ನನ್ನ ಸಲಹೆ.
8: ಓಕೆ, ಖಂಡಿತ ಬಾಬುರಾವ್ ಕುಲಕರ್ಣಿ ಅವರೇ.

0: ಭಾಳಷ್ಟು ಖುಷಿ ಆಯಿತು ನಿಮ್ಮೊಂದಿಗೆ ಮಾತಾಡಿ, ಹೀಗೆ ಕರೆ ಮಾಡ್ತೀರಿ. ಧನ್ಯವಾದಗಳು, ನಮಸ್ಕಾರ.
1: ನಮಸ್ಕಾರ ನಮಸ್ಕಾರ.
0: ಹಲೋ, ಆಕಾಶವಾಣಿ ವಿಜಯಪುರ.
1: ಹಲೋ ನಮಸ್ಕಾರ ಸರ್.
0: ನಮಸ್ಕಾರ, ಹೇಳ್ರಿ, ತಮ್ಮ ಹೆಸರು
1: ಸರ್ ರೋಹನ್ ಅಂತ.
0: ಹೇಳಿ
1: ಸರ್ ರೋಹನ್ ಅಂತ.
0: ರೋಹನ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ರೋಹನ್?
1: ವಿಜಯಪುರದ ಕರೆ ಮಾಡ್ತಾ.
0: ಓಕೆ ರೋಹನ್, ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದ್ವಿ. ಮಕ್ಕಳ ಶಿಕ್ಷಣ, ಪ್ರತಿ ಮಗುವಿಗೂ ಶಿಕ್ಷಣ ಅಂತ.
1: ಸರ್ ನಮ್ಮ ಸಂವಿಧಾನದಲ್ಲಿ, ಭಾರತದ ಸಂವಿಧಾನದಲ್ಲಿ,
0: ಹಾಂ ಹಾಂ,
1: ಶಿಕ್ಷಣ ಅನ್ನತಕ್ಕಂಥದ್ದು
0: ಹಾಂ ಹಾಂ
1: ಮಕ್ಕಳ ಹಕ್ಕು ಸರ್.
0: ಹಲೋ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ.
1: ಸರ್ ಶಿಕ್ಷಣ ಅನ್ನೋದು
0: ಹಾಂ ಹಾಂ
1: ಮಕ್ಕಳ ಹಕ್ಕು ಸರ್.
0: ಎಸ್, ಮೂಲಭೂತ ಹಕ್ಕು,
1: ಮೂಲಭೂತ ಹಕ್ಕು ಮತ್ತು ಅದು ಕರ್ತವ್ಯ.
0: ಕರ್ತವ್ಯ,
1: ಮೂಲಭೂತ ಕರ್ತವ್ಯಗಳನ್ನು ಕೂಡ ಸಂವಿಧಾನದಲ್ಲಿ ಸೇರಿಸಿದ್ದಾರೆ.
0: ಹೌದು ಹೌದು.
1: ಪ್ರತಿಯೊಬ್ಬ ಪೋಷಕರು ಅಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ತಮ್ಮ ಮಕ್ಕಳನ್ನ
0: ನಮ್ಮ
1: ಜವಾಬ್ದಾರಿ
0: ಕರ್ತವ್ಯನೂ ಹೌದು, ಮಕ್ಕಳ ಮೂಲಭೂತ ಹಕ್ಕೂ ಹೌದು.
1: ಮೂಲಭೂತ
0: ಎಸ್,
1: ಹಕ್ಕು
0: ಖಂಡಿತ ಖಂಡಿತ.
1: ಇವತ್ತು ಶಿಕ್ಷಣ ಅನ್ನೋದು ಬರೀ ಭೌತಿಕ ಶಿಕ್ಷಣ ಉಳಿದಿಲ್ಲ ಸರ್. ಇವತ್ತು ಶಿಕ್ಷಣ ಅನ್ನೋದು ಭೌತಿಕ ಶಿಕ್ಷಣವಾಗಿ ಉಳಿದಿಲ್ಲ ಸರ್. ಅದು ಇವತ್ತಿನ ಶಿಕ್ಷಣ ಬಹಳಷ್ಟು ಮಜಲುಗಳನ್ನ ದಾಟ್ತಾ ಇದೆ ಸರ್. ಇವತ್ತು ಯಾಕೆ ಅಂತಂದ್ರೆ, ನಮ್ಮ ವಿದ್ಯಾರ್ಥಿಗಳು ಡಿಗ್ರಿ ಮಾಡಿದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ದಾರೆ, ಆದರೂ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ ಸರ್. ಕಾರಣ ಏನು ಅಂತಂದ್ರೆ, ಅವರಲ್ಲಿ ಕೌಶಲ್ಯ ಇಲ್ಲ ಸರ್.
0: ಈ ಕೌಶಲ್ಯ,
1: ಸ್ಕಿಲ್ ಇರ್ಲಿಲ್ಲ ಅಂದ್ರೆ ನಾವು ಕಲಿತ ಶಿಕ್ಷಣಕ್ಕೂ ಬೆಲೆ ಇರಲ್ಲ.
0: ಬೆಲೆ ಇರಲ್ಲ
1: ಶಿಕ್ಷಣ. ನಾವು ಯಾವ ಶಿಕ್ಷಣ ಕಲಿತು ಆ ಶಿಕ್ಷಣದಿಂದ ನಮ್ಗೆ ಉದ್ಯೋಗನ ಸಿಗ್ಲಿಲ್ಲ ಅಂದ್ರೆ ಆ ಶಿಕ್ಷಣಕ್ಕೆ ಏನ್ ಮಹತ್ವ ಇದೆ ಅಂತ ವಿದ್ಯಾರ್ಥಿಗಳಲ್ಲಿ ಪ್ರಶ್ನೆ.
0: ಇಲ್ಲ, ಸಮಾಜದಲ್ಲಿ ಬದುಕತಕ್ಕಂಥದ್ದು, ತನ್ನ ಒಂದು ನಿಲುವಿನಲ್ಲಿ ತಾನು ನಿಲ್ತಕ್ಕಂಥದ್ದು, ಆ ತರ ಒಂದು.
1: ಅದು ನಿಜಾನೇ ಸರ್. ಯಾಕಂತಂದ್ರೆ ಶಿಕ್ಷಣದಿಂದ ಉದ್ಯೋಗ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಶಿಕ್ಷಣ, ಒಂದು ಶಿಕ್ಷಣ ಕಲ್ತ್ರೆ ಅವರು ಸ್ವಾವಲಂಬಿ ಆಗ್ಬೋದು, ಅವರು ಒಂದು ಕ್ರಿಯೇಟಿವಿಟಿ, ಒಂದು ಸೃಜನಶೀಲ ವ್ಯಕ್ತಿಗಳಾಗ್ಬೋದು ಸರ್ ಅವರು. ಯಾಕಂದ್ರೆ ಹೆಣ್ಣು
0: ಸೃಜನಾತ್ಮಕತೆ ಇರಬೇಕು.
1: ಒಂದು ಕ್ರಿಯೇಟಿವಿಟಿ ಇರ್ಬೇಕು ಸರ್. ಒಬ್ಬ ಶಿಕ್ಷಣ ಇವತ್ತು ಮೊದ್ಲಿನ್ಕಿಂತ ಇವತ್ತು ಇವಾಗ ನೋಡಿ ಸರ್, ಇವಾಗ ಎಲ್ಲದರಲ್ಲೂ ಕೃತಕ ಬುದ್ಧಿಮತ್ತೆ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹಾಗಾಗಿ ಶಿಕ್ಷಣ ಕೂಡ ಗುರುಗಳಿಲ್ಲದೆ ವಿದ್ಯಾರ್ಥಿಗಳು ಕೂಡ ಫಾರ್ವರ್ಡ್ ಆಗ್ಬಿಟ್ಟಿದ್ದಾರೆ ಸರ್. ಈಗ
0: ಖಂಡಿತ
1: ಗುರುಗಳನ್ನ ಹೆಚ್ಚಿಗೆ ಪ್ರಶ್ನೆ ಮಾಡುವಂತ ಸಾಮರ್ಥ್ಯ ವಿದ್ಯಾರ್ಥಿಗಳು
0: ಬೆಳೆಸ್ಕೊಂಡಿದ್ದಾರೆ. ಹೌದು.
1: ಅದರಿಂದ ಶಿಕ್ಷಣ ವಿದ್ಯಾರ್ಥಿ ಶಿಕ್ಷಕರು ಕೂಡ ಮೊದ್ಲಿನ ತರ ಇವಾಗ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು ಪಾಠ ಮಾಡ್ಬೇಕಾಗತ್ತೆ ಸರ್. ಈಗ
0: ಹೌದು ಹೌದು,
1: ಅವಾಗ ಮೊದ್ಲು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಓದ್ಕೊಂಡು ಪಾಠ ಮಾಡ್ಬೇಕಾಗುತ್ತೆ. ಇವಾಗ ಹಾಗಿಲ್ಲ, ಇವಾಗ ಪರಿಸ್ಥಿತಿ ಬದಲಾಗಿದೆ ಸರ್.
0: ಬದಲಾಗಿದೆ, ಹೌದು
1: ಬದಲಾಗಿದೆ. ತಂತ್ರಜ್ಞಾನ ಬೆಳೆದ ಹಂಗಿಲ್ಲ, ಶಿಕ್ಷಣ ವ್ಯವಸ್ಥೆನೂ ಬದಲಾಗಿದೆ ಸರ್.
0: ಓಕೆ, ನೋಡಿ ಇಂದಿನ ವಿದ್ಯಾರ್ಥಿ, ನೋಡಿ ರೋಹನ್, ಇಂದಿನ ವಿದ್ಯಾರ್ಥಿ ನಾಳೆ ಒಬ್ಬ ಶಿಕ್ಷಕ, ವಿಜ್ಞಾನಿ, ರೈತ, ವೈದ್ಯ, ಅಧಿಕಾರಿ. ಹೌದಾ? ಅವನ ಕನಸಿಗೆ ಮೊದಲ ಒಂದು ಹೆಜ್ಜೆ ಹಚ್ಚೋಣ.
1: ಶಿಕ್ಷಕರಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಆಗಿರ್ಬೋದು,
0: ಹೌದು,
1: ಆಮೇಲೆ ಎಪಿಜೆ ಅಬ್ದುಲ್ ಕಲಾಂ, ಒಳ್ಳೊಳ್ಳೆ ಶಿಕ್ಷಕರಾಗಿದ್ದರು ಸರ್.
0: ಹೌದು.
1: ಯಾಕಂದ್ರೆ ಶಿಕ್ಷಣ ಅನ್ನೋದು ಬಹಳಷ್ಟು ದಾರಿಗಳಿಗೆ ಅದೊಂದು ರಹದಾರಿ ಆಗಿದೆ ಸರ್.
0: ಖಂಡಿತ ಖಂಡಿತ ಖಂಡಿತ.
1: ಪ್ರತಿಯೊಬ್ಬ ಮಗುವಿನ ಶಿಕ್ಷಣದ ಹಕ್ಕ ಸರ್. ಯಾಕಂದ್ರೆ ಶಿಕ್ಷಣಕ್ಕೆ ಅದರದೇ ಆದಂತ ಒಂದು ಮೌಲ್ಯ ಇದೆ ಸರ್, ಒಂದು ವ್ಯಾಲ್ಯೂ ಇದೆ. ಅವರು ಒಬ್ಬ ಅವಾಗಲೇ ಒಬ್ಬರು ಕೇಳಿದ್ರೆ ಹೇಳ್ದಂಗೆ, ಶಿಕ್ಷಕರಲ್ಲಿ ಒಬ್ಬ ನೈತಿಕತೆ ಕಡಿಮೆ ಆಗ್ತಾ ಇದೆ.
0: ಅದನ್ನ ಕಲಿಸುವಂತ,
1: ತಂದೆ ತಾಯಿಗಳಿಗೆ ಗೌರವ ಕೊಡೋದು, ಆಮೇಲೆ ಶಿಕ್ಷಕರಿಗೆ ಗೌರವ ಕೊಡೋದು, ಯಾರಾದ್ರೂ ಹಿರಿಯರಿಗೆ ಗೌರವ ಕೊಡೋದು, ಇದನ್ನೇ ಕಲಿಯಲಿಲ್ಲ ಅಂದ್ರೆ ಅವ್ರಿಗೆ
0: ಆ ಭಾವ ಬಿತ್ತಕ್ಕಂತ ಜವಾಬ್ದಾರಿ ನಮ್ಮ ಎಲ್ಲ ಗುರು ಬಳಗದ ಮೇಲೆ ಆಗ್ಲಿ, ನಮ್ಮ ಒಂದು ಸಮಾಜದ ಮೇಲೆ ಆಗ್ಲಿ, ಪಾಲಕರಲ್ಲಿ ಎಲ್ಲರ ಮೇಲೆ ಇದೆ ಆ ಮಕ್ಕಳ.
1: ಹಿಂದಾಗುತ್ತೆ ಸರ್. ಈಗ ನಾವು ಯಾವ ಡಿಗ್ರಿ ಮಾಡಿ ಅಂತ ಇದ್ದೀವಿ, ನಾವು ಒಳ್ಳೆ ಒಳ್ಳೆ ನೈತಿಕ ಶಿಕ್ಷಣ ಬೆಳೆಸ್ಕೊಳ್ಳಿಲ್ಲ, ಒಳ್ಳೆ ಮಾರಲ್ ಎಜುಕೇಶನ್ ಬೆಳೆಸ್ಕೊಳ್ಳಿ, ನಾವು ಯಾವ ಡಿಗ್ರಿ ಮಾಡಿದ್ರು ಬೆಲೆ ಇಲ್ಲ, ನಾವು ಯಾವ ಯಾವ ಹುದ್ದೆಯಲ್ಲಿ ಹೋದ್ರೂ ಬೆಲೆ ಇಲ್ಲ ಸರ್. ಯಾಕಂದ್ರೆ ನೈತಿಕ ಶಿಕ್ಷಣ ಅನ್ನೋದು ಬಹಳಷ್ಟು ಇವತ್ತಿನ ಕಾಲದಲ್ಲಿ ಬಹಳ ಇವತ್ತು ಇಂಪಾರ್ಟೆಂಟ್ ಸರ್.
0: ಎಸ್, ಖಂಡಿತ ಖಂಡಿತ. ರೋಹನ್ ರೋಹನ್ ಬಹಳಷ್ಟು ಮಾತಾಡ್ತಾರೆ ನಮ್ಮೊಂದಿಗೆ ಮಕ್ಕಳ ಶಿಕ್ಷಣ ಬಗ್ಗೆ. ಓಕೆ, ಮುಂದಿನ ಕರೆ ತಾ ಹೋಗ್ತಾ ಇದ್ದೀವಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರೋಹನ್, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಓಕೆ ಸರ್, ಧನ್ಯವಾದ. ನಿಮ್ಗೆ ಮಾತಾಡಿ ಬಹಳ ಖುಷಿ ಆಯ್ತು ಸರ್.
0: ಓಕೆ,
1: ಯಾಕಂದ್ರೆ ಆಕಾಶವಾಣಿಯ ಪ್ರತಿಯೊಂದು ಕಾರ್ಯಕ್ರಮನ ಕೇಳ್ತಾ ಇರ್ತೀನಿ ಸರ್ ನಾನು.
0: ಓಕೆ
1: ಆಕಾಶವಾಣಿ ನಿರಂತರ ಅಭಿಮಾನಿ.
0: ಓಕೆ, ಥ್ಯಾಂಕ್ ಯು ರೋಹನ್, ಕೇಳ್ತಾ ಇರಿ ಕಾರ್ಯಕ್ರಮ ಮುಗಿಯೋರಿಗೂ ಕೂಡ.
1: ಇನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮ ಬರ್ಬೇಕು, ಯಾಕಂದ್ರೆ ಆಕಾಶವಾಣಿಲಿ ಇನ್ನು ಮೊದಲಿನ ತರ ಕಾರ್ಯಕ್ರಮಗಳು ಬರ್ಬೇಕು ಸರ್. ಯಾಕಂದ್ರೆ ಅವಾಗ ಮೊದಲು ಸಂಡೇ ಸ್ಪೆಷಲ್, ಆಮೇಲೆ

0: ಬೇರೆ ಕಾರ್ಯಕ್ರಮಗಳು ಬರ್ತೈತಿ, ಇವಾಗ ಬರೀ ಆ ಕಾರ್ಯಕ್ರಮಗಳಲ್ಲೇ ನಿಂತೋಗಿದೆ. ಸ್ವಲ್ಪ ನೀವು ಮೇಲಾಧಿಕಾರಿಗಳ ಜೊತೆ ಮಾತಾಡಿ,
1: ಓಕೆ,
0: ಇನ್ನೂ
1: ನಮ್ಮ
0: ಒಳ್ಳೊಳ್ಳೆ
1: ಕಾರ್ಯಕ್ರಮ
0: ಕಾರ್ಯಕ್ರಮಗಳು.
1: ನಿರ್ವಾಹಕರು ಕೇಳ್ತಾ ಇರ್ತಾರೆ, ನಿಮ್ಮ ಒಂದು ಅನಿಸಿಕೆಗಳನ್ನು ಅವರು ಕೂಡ ನೋಟ್ ಮಾಡ್ಕೊಳ್ತಾರೆ ರೋಹನ್.
0: ಸರಿ,
1: ಓಕೆನೆ, ಓಕೆ.
0: ಯಾಕಂದ್ರೆ ವಾಟ್ಸಪ್ ಸಂದೇಶ ಗೀತೆ ಆಗಿರ್ಬೋದು, ಮನಮೆಚ್ಚಿದ ಹಾಡು, ಪತ್ರ ಆಧಾರಿತ, ಆಮೇಲೆ ನಿಮ್ಮೊಂದಿಗೆ ನಾವು ನೀವು ಕಾರ್ಯಕ್ರಮ ಮೊದಲು ಬರ್ತಾ ಇತ್ತು, ಆಮೇಲೆ ಕೇಳುಗರ ಒಂದು ರಿಕ್ವೆಸ್ಟ್ ಮೇರೆಗೆ ಕಾರ್ಯಕ್ರಮಗಳನ್ನ ಆಮೇಲೆ ಇದನ್ನೆಲ್ಲ ಪ್ರಸಾರ ಮಾಡಿದ್ರೆ ಕೇಳುಗರು ಇನ್ನು ಒಂದು ಒಂದು ರೀತಿ ಇದು ಇಂಟ್ರೆಸ್ಟ್ ಬರುತ್ತೆ ಸರ್.
1: ಖಂಡಿತ ಖಂಡಿತ ರೋಹನ್, ಖಂಡಿತ
0: ಓಕೆ
1: ರೋಹನ್,
0: ಸರ್,
1: ನಿಮ್ಮ
0: ಓಕೆ
1: ಒಂದು ಕೋರಿಕೆಯನ್ನು ನೋಟ್ ಮಾಡ್ಕೊಂಡಿರ್ತಾರೆ. ಓಕೆ,
0: ಓಕೆ
1: ನಮ್ಮ
0: ಸರ್, ಓಕೆ.
1: ಮೇಲಧಿಕಾರಿಗಳು ಹೀಗೆ.
0: ತುಂಬಾ ಖುಷಿ ಆಯ್ತು ಸರ್, ಯಾಕಂದ್ರೆ ನಿಮ್ ಜೊತೆ ಮಾತಾಡಿ ಬಹಳ
1: ಓಕೆ,
0: ದಿನ
1: ನಮಗೂ
0: ಆಯ್ತು
1: ಕೂಡ
0: ನಿಮ್
1: ಖುಷಿ
0: ಜೊತೆ
1: ಆಯಿತು ರೋಹನ್,
0: ಮಾತಾಡೋದು.
1: ಹೀಗೆ ಕರೆ
0: ಓಕೆ
1: ಮಾಡ್ತೀರಿ
0: ಸರ್,
1: ರೋಹನ್.
0: ಓಕೆ
1: ಒಂದಿನ ಕರೆ
0: ಓಕೆ
1: ಹೋಗೋಣ.
0: ಓಕೆ
1: ನಮಸ್ಕಾರ.
0: ಓಕೆ,
1: ಹಾಂ.
0: ಧನ್ಯವಾದ ಧನ್ಯವಾದ.
2: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
3: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
2: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನುಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
3: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
2: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
3: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
2: ಆಸಕ್ತ ರೈತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
3: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ. ಮೊಬೈಲ್ ಸಂಖ್ಯೆ 8904479100.
2: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
4: ಸ್ನೇಹಿತರೆ, ಊರಿನಲ್ಲಿ ನೇರ ಫೋನ್ ಕಾರ್ಯಕ್ರಮದಲ್ಲಿ ಬೆಟ್ಟದ ಹೂವು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳ್ಕೊಂಡು ಬರೋಣ.

0: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಕೇಳ್ತಾ ಇದ್ರಿ ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮ. ಇವತ್ತು ಮಕ್ಕಳ ಶಿಕ್ಷಣ, ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಅಂತ ಈ ವಿಷಯದ ಮೇಲೆ ಮಾತಾಡ್ತಾ ಮುಂದೆ ಸಾಗ್ತಾ ಇದ್ದೀವಿ. ಮಕ್ಕಳ ಒಂದು ಕೈಯಲ್ಲಿ ಕೆಲಸದ ಭಾರವಲ್ಲ ಸ್ನೇಹಿತರೆ, ಒಂದು ಪುಸ್ತಕದ ಭಾರ ಇರಲಿ ಅಂತ. ಮಕ್ಕಳ ಕಣ್ಣಲ್ಲಿ ಭಯವಲ್ಲ, ಕನಸು ಇರಲಿ ಅಂತ. ಮಕ್ಕಳ ಬದುಕಿನಲ್ಲಿ ಕತ್ತಲೆಯಲ್ಲ, ಶಿಕ್ಷಣದ ಬೆಳಕು ಇರಲಿ ಅಂತ. ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ, ಇದು ನಮ್ಮೆಲ್ಲರ ಜವಾಬ್ದಾರಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮುಂದಿನ ಕರೆ ಹೋಗೋಣ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ.
1: ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
1: ನಾವು ಸಿಂಧಗಿ.
0: ಸ್ಪಷ್ಟವಾಗಿ ಕೇಳ್ತಾ ಇಲ್ರಿ, ತಮ್ಮ ಹೆಸರು?
1: ಶ್ರೀಶೈಲ್.
0: ಹಾ, ಶ್ರೀಶೈಲ್ ಅವ್ರಿ, ಹೇಳ್ರಿ ಶ್ರೀಶೈಲ್, ಕಾರ್ಯಕ್ರಮ ಕೇಳ್ತಾ ಇದ್ರಿ ಶ್ರೀಶೈಲ್?
1: ಕೇಳ್ತೀವಿ ಸರ್.
0: ಹಾ, ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದ್ವಿ, ಒಂದು ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಅಂತ.
1: ಹೌದು ಸರ್, ಮತ್ತೆ ಪ್ರತಿಯೊಬ್ಬರು ತಾಯಿ ತಂದೆ
0: ಹಾ ಹಾ
1: ಮಕ್ಕಳಿಗೆ ಶಿಕ್ಷಣ ನೀಡಬೇಕಲ್ಲ. ಮಗು ಹೇಗಿದೆ ಅದನ್ನ ಮಾಡಿಸು, ಅವನು ಯಾವ ರೀತಿ ಶಿಕ್ಷಣ ಕೊಡಬೇಕು ಅನ್ನೋದು ತಾಯಿ ತಂದೆಯ ಕರ್ತವ್ಯ.
0: ಎಸ್, ಪ್ರತಿ ಮಗು ಒಂದು ಶಾಲೆಗೆ ಹೋಗ್ಬೇಕು, ಪ್ರತಿ ಒಂದು ಮನೆಗೆ ಒಂದು ಜ್ಞಾನವಾಗಬೇಕು ಅಂತ ಆಸೆ. ಹೌದಲ್ಲ,
1: ನಾನಂತೇಳಿ ಒಂದು ಮಗುಗೆ
0: ಹಾ ಹಾ
1: ಒಳ್ಳೆಯ ಪಾಲನ ಪೋಷಣೆ ಮಾಡಿ.
0: ಎಸ್, ಮಕ್ಕಳು ಓದಲಿ, ದೇಶ ಬೆಳೆಯಲಿ.
1: ಹಾ, ಇಲ್ಲ, ಒಂದು ಮಗುವಿನ ಪಾಲನ ಪೋಷಣೆ ಮಾತಾಪಿತರ ಒಂದು ವೇಳೆ ಅರ್ಥವೇ ಆಗಿದ್ದರೆ
0: ಹಾ ಹಾ
1: ಮಗನು ತಾಯಿ ತಂದೆಯ ಪಾಲನ ಪೋಷಣೆ ಮಾಡಿ ತೋರಿಸುತ್ತಾನೆ.
0: ಎಸ್, ಖಂಡಿತ ಖಂಡಿತ.
1: ಅದೇ ರೀತಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅರ್ಥ.
0: ಎಸ್, ಖಂಡಿತ ಖಂಡಿತ ಖಂಡಿತ ಶ್ರೀಶೈಲ. ಓಕೆ, ಶಿಕ್ಷಣ ಬಗ್ಗೆ ಬಹಳಷ್ಟು ವಿಷಯಗಳನ್ನ ನಮ್ಮೊಂದಿಗೆ ಮಾತಾಡಿದ್ರಿ, ಹೀಗೆ ಮಾತಾಡ್ತಾ ಇರಿ ಶ್ರೀಶೈಲ್, ಕರೆ ಮಾಡ್ತಾ ಇರಿ, ಧನ್ಯವಾದಗಳು, ನಮಸ್ಕಾರ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಹಲೋ, ಆಕಾಶವಾಣಿ ವಿಜಯಪುರ
4: ಸರ್. ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ, ತಮ್ಮ ಹೆಸರು?
4: ಅರಕೇರಿಯಿಂದ ರಮೇಶ್.
0: ಅರಕೇರಿಯಿಂದ ರಮೇಶ್. ರಮೇಶ್, ಕಾರ್ಯಕ್ರಮ ಕೇಳ್ತಿದ್ರಿ? ರಮೇಶ್
4: ಸದಾ ಕೇಳ್ತೀನಿ ಸರ್.
0: ಓಕೆ ರಮೇಶ್, ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದೀವಿ, ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಅಂತ. ಹಾ, ಮೊಬೈಲ್ ಕೊಡಬಾರ್ದು ಅಂತೀರಿ? ಯಾಕಂತೀರಿ
4: ಸರ್? ಮೊಬೈಲ್ ದಾಗ ಏನು ನೋಡ್ತಿರ್ತೀರಿ ಸರ್? ಅವರಿನ ವಿದ್ಯಾಭ್ಯಾಸ ಮಾಡ್ತಾರೆ.
0: ಹಾ ಹಾ, ಈಗ ಮಕ್ಕಳು ನೋಟ್ಸ್ ಮಾಡ್ತಿರ್ತಾರೆ.
4: ಮಕ್ಕಳು ನೋಟ್ಸ್ ಮಾಡೋದು ಬೇಡ.
0: ಹಾ ಹಾ,
4: ಅದರಲ್ಲಿ ಜಾಸ್ತಿ ಮಾಡೋದೇ ಅವ್ರು ಬೇರೆ.
0: ಹಾಂ, ಇಲ್ಲ, ಈಗ ನಾವು ಅದಕ್ಕೆ ಮಾರ್ಗದರ್ಶನ ಆಗಬೇಕಲ್ಲ. ಪಾಲಕರು ಮೊಬೈಲ್ ಕೊಡ್ತೀವಪ್ಪ ಅಂತಂದ್ರೆ ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ ಮಗು ಅಂತ.
4: ಹ್ಞೂ,
0: ಕೇಳ್ಬೇಕಲ್ಲ ರೀ, ಪಾಲಕರ ಮಾತು ಕೇಳಬೇಕು. ಹಾಂ,
4: ಕೇಳೋರು ಯಾವಾಗಲೂ ಇದ್ದಿಲ್ಲ ಸರ್ ಮೊಬೈಲ್ ಅವರು.
0: ಹಾಂ ಹಾಂ, ಇಲ್ಲ, ನಾನೇನಂತೇನೆ, ಒಳ್ಳೆಯದಕ್ಕೆ ಒಳ್ಳೆಯ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಒಂದು ಒಂದು ಯಾವುದೋ ಒಂದು ಹಾಡಿಗಾಗಿ, ಹಾಡಿಗೆ ಅಂದರೆ ಏನಪ್ಪ ಅಂತ ದೇಶಭಕ್ತಿ ಗೀತೆ, ತಮ್ಮ ಒಂದು ಏನಪ್ಪ ಅಂತ ಪಠ್ಯ ಪುಸ್ತಕ ಹಾಡುಗಳು ಇರ್ತವೆ
4: ಸರ್. 24 ಗಂಟೆ ಮೊಬೈಲ್ ಫೋನ್ ಕೊಟ್ಟಿರ್ತಾರೆ.
0: ಇಲ್ಲ, ಆ ಥರ ಮಾಡೋದು ತಪ್ಪು. ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ನಮ್ಮ ಒಂದು ಉನ್ನತ ಶಿಕ್ಷಣಕ್ಕೆ ಅದು ರಹದಾರಿ ಆಗಬೇಕೇ ಹೊರತು ಮತ್ತೊಂದು ಮಾರಕ ಆಗಬಾರ್ದು ಅಷ್ಟೇ. ಓಕೆ, ನಾವು ಅದಕ್ಕೆ ಮಾರ್ಗದರ್ಶನ ಆಗಬೇಕು ಅಷ್ಟೇ. ನಮ್ಮಲ್ಲಿ ಮೊಬೈಲ್ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ನಾವು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ
4: ನೋಡಿ ಸರ್, ಮಕ್ಕಳಿಗೆ ಮಾಡಬೇಡ್ರಪ್ಪ ಬಿಟ್ಟರೆ ಭಾಳ ಒಳ್ಳೇದ್ರಿ ಅದು.
0: ಹಾಂ ಹಾಂ ಹಾಂ, ಓಕೆ,
4: ಅವರು ಅವ್ರಿಗೋಸ್ಕರ ಹೇಳ್ಬೇಕಲ್ಲ.
0: ಹ್ಞೂ ಹ್ಞೂ, ಖಂಡಿತ ಖಂಡಿತ ಖಂಡಿತ ರಮೇಶ್. ಯಾವ್ದಕ್ಕಾಗ್ಲಿ ಹೇಳಿ,
4: ನೀನ್ ಮೊಬೈಲ್ಿಂದ ಕೇಳ್ತಾರೆ ಸರ್ ಮಕ್ಕಳು.
0: ಹಾ ಹಾ, ಮೊಬೈಲ್ ಕೊಡಬಾರ್ದು ಅಂತೀರಿ ಇರ್ಲಿ, ಆದ್ರೆ ಒಳ್ಳೇದಕ್ಕನ್ನ ಯೂಸ್ ಮಾಡೋಕೆ.
4: ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಸರ್.
0: ಓಕೆ.

0: ಓಕೆ.
1: ಏನು ಅಂತಂದಾಗಂತೂ ಏನಾದರೂ ಇರಲಿ,
0: ಮಕ್ಕಳೇ ನಮ್ಮ ದೇಶದ ಸಂಪತ್ತು
1: ಹೌದು
0: ರಮೇಶ್.
1: ಸರ್, ದೇಶದ ಸಂಪತ್ತು ಅವರೇ ಸರ್.
0: ಹಾಂ, ಮತ್ತು ಒಂದು ಅತ್ಯುತ್ತಮ ಉಡುಗೊರೆ
1: ಮಕ್ಕಳಿಗೆ
0: ಏನಪ್ಪಾ ಅಂದ್ರೆ ಆ ಮಕ್ಕಳಿಗೆ ನಾವು
1: ಇಂದಿನ
0: ಶಿಕ್ಷಣ
1: ಮಕ್ಕಳು
0: ಕೊಡಬೇಕಾದ
1: ನಾಳೆ
0: ನಮ್ಮ
1: ನಮ್ಮ
0: ಜವಾಬ್ದಾರಿ. ಹೌದಲ್ಲ,
1: ನಾಳೆ ರಾಜ್ಯ ಇರಲಿ,
0: ಹೌದು ಹೌದು. ಯಾಕಂದ್ರೆ
1: ಒಳ್ಳೇದು ಕೆಲಸ ಮಾಡಿ.
0: ಎಸ್, ಖಂಡಿತ ಖಂಡಿತ, ನಾವು ದುಬಾರಿಯಾಗಿ ಒಂದು ವಸ್ತು ಕೊಡಬೇಕಾಗಿಲ್ಲ ಆ ಮಕ್ಕಳಿಗೆ. ಒಂದು ಸರಿಯಾದಂಥ ಒಂದು ಶಿಕ್ಷಣ
1: ಹೌದು
0: ಕೊಟ್ಟರೆ ನಮ್ಗೆ ನಮ್ಮ ಜೀವನ ಕೂಡ ಸಾರ್ಥಕ ಆಗ್ತದೆ. ಹ್ಞೂ,
1: ಹಾಂ ಹೌದು ಸರ್.
0: ಓಕೆ ರಮೇಶ್, ಭಾಳಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡ್ರಿ
1: ಓಕೆ ಸರ್,
0: ರಮೇಶ್. ಹೀಗೆ ಕರೆ ಮಾಡ್ತಿದ್ರಿ ರಮೇಶ್,
1: ಹಾಂ
0: ಧನ್ಯವಾದಗಳು,
1: ಓಕೆ ಸರ್.
0: ನಮಸ್ಕಾರ. ಹಲೋ, ಆಕಾಶವಾಣಿ ವಿಜಯಪುರ.
1: ಸರ್ ನಮಸ್ತೆ.
0: ನಮಸ್ಕಾರ ರೀ, ಹೇಳಿ ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ?
1: ಸುರಿಗೇಣಿಯಿಂದ ಬಸವರಾಜ್ ಹುಡುಕಣ ಅಂತ
0: ಸುರಿಗೇಡಿಯಿಂದ
1: ಹೇಳ್ಬಿಟ್ಟು ಮಾತಾಡ್ತಾ.
0: ಬಸವರಾಜ್, ಹೇಳಿ ಬಸವರಾಜ್. ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತು.
1: ಹೌದು ಸರ್,
0: ಮಕ್ಕಳ
1: ಕಡ್ಡಾಯ
0: ಶಿಕ್ಷಣ, ಪ್ರತಿ
1: ಶಿಕ್ಷಣ
0: ಮಗುವಿಗೂ
1: ಇದೆ
0: ಕೂಡ
1: ಸರ್.
0: ಶಿಕ್ಷಣ ಅಂತ, ಪ್ರತಿ ಮಗುವಿಗೂ
1: ಇವತ್ತು
0: ಕೂಡ
1: ಸರ
0: ಸಿಗಲಿ ಅಂತ.
1: ಹಿಂದೆ ಸಾಕ್ಷರ ಸದನ ಅನ್ನೋದು ಕಾರ್ಯಕ್ರಮ ಮಾಡಿದ್ರು ಸರ್, ಅವತ್ತಿನ ಕಾಲದಲ್ಲಿ.
0: ಹಾಂ ಹಾಂ
1: ಈಗ ಪ್ರತಿಯೊಬ್ಬರು ಮಕ್ಕಳನ್ನು ಸರ್
0: ಹಾಂ
1: ಇಲ್ಲ
0: ಹಾಂ
1: ಮಾತು ಬರಲ್ಲ ಸರ್
0: ಹ್ಞೂ
1: ಕುರಿ ಸರ್ ಸರ್. ಇವತ್ತು ರೀ
0: ಹೌದು
1: ನಮ್ಮ
0: ಹೌದು,
1: ಸರ್ಕಾರ ಬಹಳ ಆದ್ಯತೆ ಕೊಟ್ಟಿದೆ ಸರ್ ಶಿಕ್ಷಣಕ್ಕೆ.
0: ಎಸ್, ಖಂಡಿತ.
1: ಅಂಗನವಾಡಿ ಶಿಕ್ಷಣ ಮಾಡಿದ್ರೆ ಸರ್, ಅವರಿಗೆ
0: ಹಾಂ ಹಾಂ
1: ಪೌಷ್ಟಿಕಾಹಾರ ಕೊಡ್ಬೇಕು ಸರ್,
0: ಎಸ್,
1: ಆಟಿಗೆ ಸಾಮಾನುಗಳು ಕೊಡ್ತಾರೆ ಸರ್, ಮನೆಗೆ ಬಂದು ಮಕ್ಕಳಿಗೆ ಕರ್ಕೊಂಡೋಗಿ ಫಸ್ಟ್ ಅವರಿಗೆ ಶಾಲೆಯ ಬಗ್ಗೆ ಒಂದು ತಿಳುವಳಿಕೆ ಕೊಡೋದು ಸರ್ ಅಂಗನವಾಡಿಯಿಂದ ಸರ್.
0: ನೋಡ್ರಿ, ನಮ್ಮ ಸರ್ಕಾರದು ಏನಪ್ಪ ಅಂತಂದ್ರೆ ಶಾಲೆಯ ಬಾಗಿಲು ಎಲ್ಲ ಮಕ್ಕಳಿಗೂ ತೆರೆದಿರಲಿ ಅಂತ,
1: ಹೌದು
0: ಜ್ಞಾನದ
1: ಸರ್.
0: ಬೆಳಕು ಎಲ್ಲರ
1: ಆದ್ರೆ
0: ಬದುಕಿಗೂ ಬೆಳಕಾಗಲಿ
1: ಅವ್ರಿಗೆ
0: ಅಂತ.
1: ಸರ್ 5ನೇ ಶಿರಡಿಗೆ ಅಂಗನವಾಡಿ ಸರ್ ಫಸ್ಟ್ ಸರ್,
0: ಹ್ಞೂ ಹ್ಞೂ ಹ್ಞೂ ಹ್ಞೂ
1: ಅಂಗನವಾಡಿಯಿಂದ ರೂಢಿ ಆಗುತ್ತೆ ಸರ್.
0: ಅಂಗನವಾಡಿ ಕಳಿಸ್ಬೇಕು,
1: ಅದು
0: ತದನಂತರ
1: 1ನೇ ಕ್ಲಾಸ್ ಸರ್,
0: ಒಂದನೇ ಕ್ಲಾಸು,
1: ಹೌದು
0: ತದನಂತರ 6ನೇ ಕ್ಲಾಸು,
1: ಸರ್
0: 10ನೇ ಕ್ಲಾಸು, ಹೀಗೆ.
1: ಅಂಗನವಾಡಿ ಕೊಡ್ತಾರೆ ಸರ್, ಉಚಿತ ಊಟ ಕೊಡ್ತಾರೆ ಸರ್,
0: ಖಂಡಿತ ಖಂಡಿತ,
1: ಸಮವಸ್ತ್ರಗಳು ಕೊಡ್ತಾರೆ ಸರ್, ಶೂ
0: ಸಮವಸ್ತ್ರ
1: ಕೊಡ್ತಾರೆ,
0: ಕೊಡ್ತಾರೆ,
1: ಟ್ಯೂಬ್ ಹಾಕಿ
0: ಬಿಸಿ
1: ಅವ್ರು
0: ಊಟ
1: ಕೊಡ್ತಾರೆ,
0: ಓಕೆ ಓಕೆ,
1: ಸಾಲ ಟ್ಯೂಬಲ್ ಸರ್,
0: ಹ್ಞೂ ಹ್ಞೂ,
1: ಉಚಿತ ಬಸ್ ಪಾಸ್ ಸರ್, ಇವತ್ತು
0: ಖಂಡಿತ ಖಂಡಿತ,
1: ಶಿಕ್ಷಣ ಸರ್ಕಾರ ಸಾಕಷ್ಟು ಸಲಹೆಗಳು
0: ಸಾಕಷ್ಟು
1: ಕೊಟ್ಟಿದೆ ಸರ್,
0: ಸಾಕಷ್ಟು
1: ಎಷ್ಟೋ ಮಠ
0: ಸಹಾಯ.
1: ಮಂದಿರಗಳು ಸರ್, ಇವತ್ತು ಉಚಿತವಾದ ಶಿಕ್ಷಣ ಕೊಡ್ತಾರೆ ಸರ್, ಇವತ್ತು
0: ಖಂಡಿತ ಖಂಡಿತ ಖಂಡಿತ ರಮೇಶ್.
1: ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ ಮೆಡಿಕಲ್ ತಿಳಿಸಿದ್ರೆ ಅವ್ರ ಪರ್ಸೆಂಟೇಜ್ ಮೇಲೆ ಕೊಟ್ಬಿಡ್ತಾರೆ ಸರ್, ಬಡವರ ಶ್ರೀಮಂತ ಸಂಬಂಧ ಇಲ್ಲ ಸರ್. ಇವತ್ತು ರೀ
0: ಹ್ಞೂ ಹ್ಞೂ ಹ್ಞೂ ಹ್ಞೂ
1: ಪ್ರತಿಭಾವಂತ ವಿದ್ಯಾರ್ಥಿಗಳು ಸರ್, ಅವ್ರು ಸಾಕಷ್ಟು ಎಲ್ಲ ರಂಗಗಳ ಕೂಡ ಅವಕಾಶ ಕೊಡ್ತಾರೆ ಶಿಕ್ಷಣದ ಸರ್. ಇವತ್ತು ರೀ
0: ಖಂಡಿತ ಖಂಡಿತ,
1: ಇವತ್ತು ಶ್ರೀಮಂತರ ಮಕ್ಕಳು ಕಲಿಸಬೇಕಂದ್ರೆ ಸರ್, ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸರ್ ಬಡವ್ರ ಮಕ್ಕಳು ಸರ್ ಎಂತೆಂಥ ವಿದ್ಯಾವನ್ನು
0: ಎಲ್ಲ ಮಕ್ಕಳಿಗೂ ಕಟ್ಟ
1: ನಮ್ಮ
0: ಕಡೆಯ
1: ರಾಷ್ಟ್ರ
0: ಮಗುವಿಗೂ
1: ಗಮನ
0: ಕೂಡ ಶಿಕ್ಷಣ
1: ಸರ್
0: ಸಿಗ್ತದೆ. ಹೌದು, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ, ಇನ್ನೊಮ್ಮೆ ಹೇಳಿ.
1: ಬಸವರಾಜ್
0: ಓಕೆ, ಬಸವರಾಜ್
1: ಸರ್.
0: ಬಸವರಾಜ್
1: ಇವತ್ತು ಪ್ರತಿಯೊಬ್ಬರು ಸರ್ 99% ಮಕ್ಕಳಿಗೆ ಸರ್ ಎಲ್ಲಾ ಕಡೆ ಶಿಕ್ಷಣ ಕೊಡ್ತಾರೆ, ಬಡವರು ಯಾರು ಇಲ್ಲ ಸರ್. ಇವತ್ತು ಎಲ್ಲರೂ ಶಿಕ್ಷಣಕ್ಕೂ ಒತ್ತು ಕೊಟ್ಟಿದ್ದಾರೆ ಸರ್. ಇವತ್ತು ಸಾಕಷ್ಟು ಖರ್ಚು ಮಾಡಿದ್ರು ಸರ್, ಸೌಲಭ್ಯಗಳು ಮಾಡಿದ್ರು ಸರ್, ಮಕ್ಕಳಿಗೆ ಎಲ್ಲೆಲ್ಲೋ ಬಿಟ್ಟು ಸರ್ ಕೆಲಸ ಸರ್. ಸರ್ ಸಾಕಷ್ಟು ತಂದೆ ಸಂಸ್ಥೆಗಳು ಸರ್, ಸರ್ಕಾರದವರು ಸರ್, ಇವತ್ತಿನ ಶಿಕ್ಷಣಕ್ಕಾಗಿ ಸರ್.
0: ಬಸವರಾಜ್, ಮಕ್ಕಳ ಶಿಕ್ಷಣವೇ ಒಂದು ದೇಶದ ಪ್ರಗತಿಯ ಮೊದಲ ಹೆಜ್ಜೆ ಅದು. ಹೌದಾ?
1: ಹೌದು ಸರ್.
0: ಓಕೆ,
1: ಬಹಳ
0: ನಮ್ಮ
1: ಸರ್
0: ಎಸ್ ಈ ಶಿಕ್ಷಣ ಕೊಡು, ಖಂಡಿತ ಖಂಡಿತ ಖಂಡಿತ ಬಸವರಾಜ್.
1: ಪ್ರತಿಭಾವಂತ ರಾಜಕಾರಣ ಆಗ್ಬೋದು ಸರ್,
0: ಹಾಂ
1: ನೌಕರಿ ಸಿಗ್ಬೋದು, ಎಲ್ಲ ರಂಗಗಳು ಬೇಕಂತ ಶಿಕ್ಷಣ ಬಹಳ ಮಹತ್ವ.
0: ಖಂಡಿತ ಖಂಡಿತ ಖಂಡಿತ ಬಸವರಾಜ್,
1: ಪ್ರತಿಯೊಂದು
0: ಮಗುವಿಗೂ ಕೂಡ ಶಿಕ್ಷಣ ಕೈ ಜೋಡಿಸ್ಬೇಕು. ಹ್ಞೂ,
1: ಹೌದು ಸರ್.
0: ಓಕೆ ಬಸವರಾಜ್, ಭಾಳಷ್ಟು ಖುಷಿಯಾಯಿತು ನಮ್ಮೊಂದಿಗೆ ಮಾತನಾಡಿ. ಹೀಗೆ ಕರೆ ಮಾಡ್ತಾ ರೀ, ಧನ್ಯವಾದಗಳು, ನಮಸ್ಕಾರ. ಹ್ಞೂ,
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಸ್ನೇಹಿತರೆ, 101.8 ಮೆಗಾಹರ್ಟ್ಸ್ ಕಂಪನಗಳ ಮೇಲೆ ಮೂಡಿ ಬರ್ತಾ ಇದೆ ಉಲಿನಲ್ಲಿ ನೇರ ಫೋನ್ ಕಾರ್ಯಕ್ರಮ. ಇರಲಿ, ಒಂದು ಚಿತ್ರಗೀತೆಯನ್ನು ಕೇಳ್ಕೊಂಡು ಬರೋಣ. ಚಿನ್ನಾರಿ ಮುತ್ತ ಚಿತ್ರದಿಂದ ಆಯ್ದ ಗೀತೆಯನ್ನು ದೇವಿ ರೇಖಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ಹಲೋ, ಆಕಾಶ್ಮಣಿ ವಿಜಯಪುರ.
1: ನಮಸ್ಕಾರ ಸರ್.
0: ನಮಸ್ತೆ, ಹೇಳ್ರಿ, ತಮ್ಮ ಹೆಸರು
1: ನಾವು ಸರ್ ವಿಜಯಪುರ ಜಿಲ್ಲೆಯಿಂದ ಬುಡಾಪುರಿಂದ ಮುದಕಪ್ಪ ಮಾತಾಡ್ರಿ ಸರ್.
0: ಹೇಳ್ರಿ. ಮುದಕಪ್ಪ ಅವರೇ, ಕಾರ್ಯಕ್ರಮ ಕೇಳ್ತಾ ಇದ್ರಿ,
1: ಹಾಂ ಕೇಳತ್ತೇವ್ರಿ ಸರ್.
0: ಮಾತಾಡಿ. ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದ್ವಿ, ಮಗುವಿನ ಶಿಕ್ಷಣ, ಪ್ರತಿ
1: ಈಗ
0: ಮಗುವಿಗೂ
1: ನಿಮಗೆ
0: ಶಿಕ್ಷಣ.
1: ಸ್ವಾತಂತ್ರ್ಯೋತ್ಸವ ನಾಗರಿಕ ಹಬ್ಬದ ಶುಭಾಶಯಗಳು ಮೇಡಮ್.
0: ಥ್ಯಾಂಕ್ ಯು, ಸೇಮ್ ಟು ಯು.
1: ಸರ್ ಈ ಮಕ್ಕಳ ಶಿಕ್ಷಣ ಕೊಡ್ತಾರೆ ಸರ್, ಗೌರ್ಮೆಂಟ್ನವರು ಭಾಳ ಹೆಲ್ಪ್ ಮಾಡ್ಯಾರ ಸರ್. ಶಿಕ್ಷಣ ತಗೋಬೇಕು ಸರ್.
0: ಇನ್ನೊಮ್ಮೆ ತಮ್ಮ ಹೆಸರು ಹೇಳಿ.
1: ಮುದಕಪ್ಪ ಅಂತ ಸರ್.
0: ಮುದುಕಪ್ಪ. ಓಕೆ,
1: ಹೌದು ಸರ್.
0: ಮುದುಕಪ್ಪ ಅವರೇ, ಹೇಳಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣ ಬಗ್ಗೆ ಮಾತಾಡ್ತಾ ಇದ್ದೀವಿ.
1: ಮಕ್ಕಳ ಶಿಕ್ಷಣ ಕೊಡಿಸ್ಬೇಕು ಸರ್.

0: ಯಾರು ಉಳಿ ಬರುತ್ತಾರೆ ಆ ತರ ಶಿಕ್ಷಣ ಪಡಿಬೇಕು.
1: ಪ್ರತಿ ಮಗು ಮಗು ಕೂಡ ಶಿಕ್ಷಣ ಪಡಿಬೇಕು.
0: ಹೌದ್ರಿ ಸರ್,
1: ಖಂಡಿತ ಖಂಡಿತ. ಈಗ ಶಿಕ್ಷಣ ಕಲಿತ್ರೆ ಏನಪ್ಪಾ ಅಂತಂದ್ರೆ ತಮ್ಮ ಒಂದು ನೈತಿಕ ಶಿಕ್ಷಣ ಆಗಲಿ, ಸೃಜನಾತ್ಮಕತೆ ಮತ್ತು ಮಕ್ಕಳಲ್ಲಿ ಜ್ಞಾನ, ಸಂಯಮತೆ, ಶಿಸ್ತು ಇವೆಲ್ಲವೂ ಕೂಡ ಬರ್ತದೆ ಶಿಕ್ಷಣದಿಂದ.
0: ಹೇಳ್ಕೊಡ್ತಾರೆ ಸರ್ ಅವರು.
1: ಓಕೆ, ಯಾಕಪ್ಪ ಅಂತಂದ್ರೆ ಹಾಂ ಇದು ಹಾಂ ಈಗ ಪ್ರತಿ ಮಗು ಕೂಡ ಏನಪ್ಪಾ ಅಂತಂದ್ರೆ ಕೇವಲ ಒಂದು ಕುಟುಂಬದ ಕಣ್ಣಲ್ಲ, ಒಂದು ದೇಶದ ಕಣ್ಣು. ಯಾಕಪ್ಪ ಅಂದ್ರೆ ಪ್ರತಿ ಮಗು ಕೂಡ ಶಿಕ್ಷಣ ಸಿಗಬೇಕು ಅಂತ. ಓಕೆ ಮುದುಕಪ್ಪ ಅವರೇ, ಭಾಳಷ್ಟು ಖುಷಿ ಆಯ್ತು ನಿಮ್ಮೊಂದಿಗೆ ಮಾತಾಡಿ. ಹೀಗೆ ಕರೆ ಮಾಡ್ತಾ ಇರಿ ಮುದುಕಪ್ಪ ಅವರೇ, ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ ಸರ್.

0: ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣ, ಪ್ರತಿ ಮಗುವಿಗೂ ಕೂಡ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಸಮಾಜದ ಒಂದು ಭವಿಷ್ಯಕ್ಕೆ ಸಂಬಂಧಿಸಿದ ಒಂದು ಮಹತ್ವದ ವಿಷಯ ಪ್ರತಿಯೊಂದು ಮಗುವಿಗೂ ಶಿಕ್ಷಣ. ಮಗು ಅಂದರೆ ಕೇವಲ ಒಂದು ಕುಟುಂಬದ ಭವಿಷ್ಯವಲ್ಲ ಸ್ನೇಹಿತರೆ, ಅದು ನಮ್ಮ ಒಂದು ದೇಶದ ಭವಿಷ್ಯ. ಓಕೆ, ಶಿಕ್ಷಣ ಬಗ್ಗೆ ಮತ್ತಷ್ಟು ಕೇಳುಗರ ಕರೆಯೊಂದಿಗೆ ಮುಂದೆ ಸಾಗೋಣ. ಬನ್ನಿ ಸ್ನೇಹಿತರೆ. ಹಲೋ, ಆಕಾಶವಾಣಿ ವಿಜಯಪುರ. ಹಲೋ, ನಮಸ್ತೆ
1: ಸರ್. ನಮಸ್ಕಾರ.
0: ನಮಸ್ಕಾರ ರೀ, ಹೇಳ್ರಿ, ತಮ್ಮ ಹೆಸರು?
1: ಸರ್, ನಾನು ವಿಜಯಪುರ ಜಿಲ್ಲೆ ಹಿಂದೆ ತಾಲೂಕು ಹಂದಿ ಗ್ರಾಮ.
0: ಹೇಳ್ರಿ ಸುರೇಶ್. ಹೇಳ್ರಿ ಸುರೇಶ್, ಇವತ್ತಿನ ಕಾರ್ಯಕ್ರಮ ಕೇಳ್ತಾ ಇದ್ರಿ ಸುರೇಶ್?
1: ಸರ್, ಮಕ್ಕಳ ಶಿಕ್ಷಣ ಬಗ್ಗೆ ಹೇಳಿದ್ರೆ,
0: ಮಕ್ಕಳ ಶಿಕ್ಷಣ ಪ್ರತಿ ಮಗುವಿಗೂ ಕೂಡ ಶಿಕ್ಷಣ ಅಂತ.
1: ಸರ್, ಶಿಕ್ಷಣ ಬಹಳ ಮಹತ್ವ ಇದೆ ಸರ್. ಈಗ ನಾವ್ ಎಲ್ಲೇ ಹೋಗ್ಬೇಕು ಮಾಡ್ಬೇಕಾದ್ರೆ ಶಿಕ್ಷಣ ಅಂತಕ್ಕಂಥ ಬಹಳ ಮಹತ್ವ.
0: ನಮ್ ಜವಾಬ್ದಾರಿ ಏನದರಿ ಸುರೇಶ್?
1: ನಮ್ ಜವಾಬ್ದಾರಿ ಅಂತ ಸರ್, ಈಗ ಶಿಕ್ಷಕರದು 30% ಅದರ, ಪಾಲಕರ 50% ಮನೆಯಲ್ಲಿ ಬೇಕು ಸರ್. ಯಾಕಂದ್ರೆ ಮಕ್ಕಳು ಕಲಿಬೇಕು, ನನ್ನ ಮಗ ಕಲಿಬೇಕು, ಪ್ರೈವೇಟ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಎಲ್ಲೇ ಕಲ್ಸಲಿ ಅವರು, ನನ್ನ ಮಗ ಇವತ್ತು ಏನ್ ಕಲ್ತು ಬಂದಂತಕ್ಕಂಥ ಪಾಲಕರ ಕಡೆ ಇರ್ಬೇಕು ಸರ್.
0: ಇರಬೇಕು.
1: ಈ ಹಳ್ಳಿಗಳಿಗೆ ಹೆಂಗ್ ಮಾಡ್ತಾರೆ, ನಮ್ಮಲ್ಲೇ
0: ಸಾಲಿ ಬಿಡಿಸಬಾರ್ದು ಯಾವುದೇ ಒಂದು ಕೆಲಸ.
1: ಬೆಳಗ್ಗೆ 6 ಗಂಟೆಗೆ ಕುರಿ ದನ ಬಿಟ್ಕೊಂಡ್ ಹೋದ್ರೆ 9:30 ಹುಡುಗರಿಗೆ ದನ ಕುರಿ
0: ಬಿಟ್ಟು
1: 10 ಗಂಟೆಗೆ ಹುಡುಗರು ಏನ್ ಮಾಡ್ತಾವ್ರಿ, ಅಲ್ಲಿ ಹೋಗ್ಬಿಟ್ಟು ಸುಸ್ತಾಗಿ ಓದೋದು ಆಗದಲ್ಲ. ಇವತ್ತ ಶಿಕ್ಷಕರು ಏನ್ ಹೇಳ್ತಾರ ನಾವ್ ತಲೆ ಒಳಗೆ
0: ನಮ್ಮ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ಮಕ್ಕಳನ್ನ ಶಾಲೆಗೆ ಸೇರಿಸಬೇಕು, ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸ್ಬೇಕು, ಮತ್ತ ಶಿಸ್ತನ್ನ ಕಲಿಸಬೇಕು ಮನೆಯೊಳಗ.
1: ಈಗ ಮಕ್ಕಳ ಬಳಿ ಸರ್ ಹೆಂಗ್ ಗೊತ್ತಂತ, ಈಗ ಕಲಿಬೇಕಂತ ಅವ್ರ ಬಳಿ ಹವ್ಯಾಸ ಬೇಕು ಸರ್.
0: ಅದು ಬೆಳೆಸ್ಬೇಕಪ್ಪ ಅಂತಂದ್ರೆ ನಾವು ರೂಢಿ ಹಾಕ್ಬೇಕಲ್ರಿ.
1: ಅದು ನೋಡ್ರಿ, ಪಾಯ ಕಟ್ಟಿದ್ರೆ ಮನೆ ಚೆನ್ನಾಗಿ ಮೊದಲು ಪಾಯನ ಗಟ್ಟಿರ್ಬೇಕಂದ್ರೆ ಪಾಲಕರು ಗೊತ್ತಾಗಿದ್ರೆ ಅಂದ್ರೆ ಮಕ್ಕಳು ಸರಿಯಾಗಿ ಸರಿಯಾಗಿ ಸಾಲಿ ಕಲ್ತಾರೆ.
0: ಖಂಡಿತ ಸುರೇಶ್, ಅವರ ಒಂದು ಕನಸುಗಳಿಗೆ ಬೆಂಬಲ ನೀಡೋಣ. ಪ್ರತಿ ಹೆಣ್ಣು ಗಂಡು ಅಲ್ಲಾರದೆ ಅವ್ರಿಗೆ ಶಿಕ್ಷಣ ಕೊಡೋಣ ಸುರೇಶ್.
1: ಎಲ್ಲಿ ಭೇದ ಶಿಕ್ಷಣದಲ್ಲಿ ಭೇದ ಭಾವ ಇಲ್ಲ ಸರ್.
0: ಯಾವುದು ಭೇದ ಭಾವ ಮಾಡದೆ ಒಂದು ಪೀಳಿಗೆ ಒಂದು ಶಿಕ್ಷಣ ಪಡೆದ್ರಪ್ಪ ಅಂತಂದ್ರೆ ಒಂದು ಸಮಾಜ ಬಹಳಷ್ಟು ಒಂದು ಮುಂಚೂಣಿ ಒಳಗಿರ್ತದ.
1: ಆಕಾಶವಾಣಿಯಿಂದ ಎಷ್ಟು ಜನ ಕೇಳ್ತಾ ಇರ್ತಾರೆ ಸರ್, ಎಲ್ಲರಿಗೂ ಪಾಲಕರಿಗೆ ಇದನ್ನೇ ಹೇಳ್ಕೊಳ್ಳೋ ಸರ್.
0: ಖಂಡಿತ ಖಂಡಿತ,
1: ಮಕ್ಕಳು ಸಾಲಿ ಬಿಡಿಸ್ಬಿಟ್ಟು ಚೆನ್ನಾಗಿ ಸಾಲಿ ಕಳಿಸ್ರಿ. ಯಾವುದೇ ಕಲಿಸಲಿ, ಅವ್ರು ಗೌರ್ಮೆಂಟ್ ಕಲಿಸಲಿ, ಪ್ರಾರ್ಥನೆಗಳು ಹೋಗಿ ಹುಡುಗರು ಚೆನ್ನಾಗಿ ಸಾಲಿ ಕಲಿಸ್ಬೇಕು ಸರ್. ಕಲಸೋದಾದ್ರೆ ಪಕ್ಕ ಕಲಿಸ್ಬೇಕು, ಕಲಸೋದ್ರೆ ಬಿಡಿಸ್ಬೇಕು ಅಷ್ಟೇ.
0: ಓಕೆ, ಎಲ್ಲರೂ ಕಲಿಸೋಣ, ಮಗು ಒಂದು ಶಾಲೆಗೆ ಶಿಕ್ಷಣದ ಕಡೆಗೆ ಆಗ್ಲಿ, ಶಿಕ್ಷಣದಿಂದ ಜ್ಞಾನದ ಕಡೆಗೆ ಆಗ್ಲಿ, ಜ್ಞಾನದಿಂದ ಅಭಿವೃದ್ಧಿ ಕಡೆ ಆಗ್ಲಿ ಸುರೇಶ್. ಓಕೆ ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ಓಕೆ, ಹೀಗೆ ಕರೆ ಮಾಡ್ತಾ ಇದ್ರಿ ಸುರೇಶ್. ಧನ್ಯವಾದಗಳು, ನಮಸ್ಕಾರ.
1: ಥ್ಯಾಂಕ್ ಯು ಸರ್.

ಸ್ನೇಹಿತರೆ, ಉಲಿನಲ್ಲಿಯ ನೇರ ಫೋನ್ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ ಕಂಪನಾಂಕಗಳ ಮೇಲೆ ಇದುವರೆಗೆ ಮೂಡಿ ಬಂತು. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಶಿಕ್ಷಣ, ಪ್ರತಿ ಮಗುವಿಗೂ ಶಿಕ್ಷಣ ಅಂತ ಮಾತಾಡ್ತಾ ಇದ್ದೆ. ಒಂದು

ಮಗುವಿನ ಒಂದು ಶಿಕ್ಷಣ ನಿಂತರೆ ಒಂದು ಕನಸಿನ ಪಯಣ ನಿಲ್ಲುತ್ತದೆ ಸ್ನೇಹಿತರೆ. ಆದ್ದರಿಂದ ಯಾವುದೇ ಒಂದು ಮಗು ಶಾಲೆಯಿಂದ ದೂರವಾಗದಿರಲಿ, ಶಿಕ್ಷಣದಿಂದ ದೂರವಾಗದಿರಲಿ ಅಂತ ಅನಿಸಿಕೆ. ಅಂಕಗಳಿಂತ ಅಂದರೆ ಅಂಕಗಳಿರ್ತಾವಲ್ಲ, ಅಂಕಗಳಿಗಿಂತ ಜ್ಞಾನ ಮುಖ್ಯ, ಸ್ಪರ್ಧೆಗಿಂತ ಕಲಿಕೆ ಮುಖ್ಯ, ಶಿಕ್ಷಣಕ್ಕಿಂತ ಒಂದು ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಸ್ನೇಹಿತರೆ. ಮಕ್ಕಳಿಗೆ ಪುಸ್ತಕ ಕೊಡಿ, ಪ್ರಶ್ನೆ ಕೇಳಲು ಅವಕಾಶ ಕೊಡಿ, ಉತ್ತರ ಹುಡುಕಲು ಪ್ರೋತ್ಸಾಹಿಸಿ. ಅದೇ ನಿಜವಾದಂಥ ಶಿಕ್ಷಣ. ಇಂದಿನ ವಿದ್ಯಾರ್ಥಿ ನಾಳೆಯ ಒಂದು ಶಿಕ್ಷಕ, ವಿಜ್ಞಾನಿ, ರೈತ, ವೈದ್ಯ, ಅಧಿಕಾರಿ, ಯಾವುದೋ ಒಂದು ದೊಡ್ಡದಾಗಿರ್ತಕ್ಕಂಥ ಆ ಕನಸು, ಆ ಕನಸಿಗೆ ಮೊದಲು ಒಂದು ಹೆಜ್ಜೆ ನಮ್ಮಿಂದ ಆಗಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂಥ ಸಮಯ ಕೂಡ ಹತ್ತಿರ ಬಂದುಬಿಡ್ತು ಸ್ನೇಹಿತರೆ. ಇವತ್ತಿನ ಕಾರ್ಯಕ್ರಮಕ್ಕೆ ತಾಂತ್ರಿಕ ನಿರ್ವಹಣೆ ನೀಡಿದವರು ಚಂದ್ರಶೇಖರ್ ಪತ್ತಾರ್ ಹಾಗೂ ರಮೇಶ್ ಮುಗ್ದೂಮ್. ಇಷ್ಟೊತ್ತು ನಾನು ನಿಮ್ಮ ಜೊತೆ ಇದ್ದೆ ಪಿ ಬಿ ಡೋಳೆ. ಯಾರಿಗೆ ಕಾಲ್ ಸಿಕ್ಕಿಲ್ಲ ಬೇಜಾರು ಬೇಡ, ಇಂದು ಕರೆ ಮಾಡಿ ಮಾತನಾಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ವಾರ ಮತ್ತೆ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.

0: ಕೆಳಗರೆ ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6 ಗಂಟೆ. ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡು ಬರೋಣ. ಇನ್ನು ಮುಂದೆ ಅಂದರೆ 6:05 ಕೇಳಲಿದ್ದೀರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 6:10 ಕೇಳಲಿದ್ದೀರಿ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ. ನಂತರ 6:20 ಸಂಸ್ಕೃತದಲ್ಲಿ ವಾರ್ತೆಗಳು. ಇನ್ನು 6:51 ಕಿಸರವಾಣಿ ಕಾರ್ಯಕ್ರಮ, ಇದರಲ್ಲಿ ಸೈಂಧವಪ್ಪದ ದೊಡ್ಡಾಟ ಮೂಡಿಬರಲಿದೆ. ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಅಲಗಬಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ತಂಡದವರು. 7:45 ಕನ್ನಡದಲ್ಲಿ ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 8:00 ಯುವವಾಣಿ, ಇದರಲ್ಲಿ ಶರಣು ಚಟ್ಟಿ ಅವರ ಮಾತುಕತೆ. ಇನ್ನು 8:30 ಪುಷ್ಪಹಾರಿ ಹಿಂದಿ ಚಿತ್ರಗೀತೆಗಳು. 9:15 ಭಾವಗೀತೆಗಳನ್ನು ಕೇಳಿದ್ರಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇನ್ನು 9:30 ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ, ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ, ಕನ್ನಡಕ್ಕೆ ಅನುವಾದ ಮಾಡಿದರೆ ಡಾಕ್ಟರ್ ಕುಲದೀಪ್ ಎನ್, ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 10:00 ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಕೇಳುಗರೆ, ನಮ್ಮ ನಾಳಿನ ಪ್ರಸಾರಕ್ರಮದಲ್ಲಿ ಬೆಳಗ್ಗೆ 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ, ಇನ್ನು 6:30 ಚಿಂತನ ಡಾಕ್ಟರ್ ಶಿಕಾರಿಪುರ ಕೃಷ್ಣಮೂರ್ತಿ ಅವರಿಂದ, ಇನ್ನು 6:35 ರೈತರಿಗೆ ಸಲಹೆಗಳು, 6:40 ಜನಪದ ಸಂಗೀತ ಕಾರ್ಯಕ್ರಮ, 7:15 ಭಾವಗೀತೆಗಳು, 7:45 ಹಾಗೂ 8:35 9:30 ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 9:00 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮದ ಮರು ಪ್ರಸಾರ, ತದನಂತರ ಸ್ಪೆಷಲ್ ಮಿಕ್ಸ್ ಮಿಶ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ಕೆಳಗರೆ, ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ, ಇದರಲ್ಲಿ ನಾಗರ ಪಂಚಮಿ

ಹಬ್ಬ ಕುರಿತಂತೆ ಧಾರವಾಡದ ಅಕ್ಕನ ಬಳಗದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. 12:30 ಆರೋಗ್ಯ ಸಂಚಿಕೆ, ಇದರಲ್ಲಿ ಪತಂಜಲಿ ಮಹರ್ಷಿಗಳ ಯೋಗಸೂತ್ರ ಹಾಗೂ ಸಕಾರಾತ್ಮಕ ಆರೋಗ್ಯ ಕುರಿತು ಮಂಡ್ಯ ಜಿಲ್ಲೆ ಬೆಳ್ಳೂರಿನ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮನಾಥ್ ಶೆಣೈ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಎನ್ ಕೇಶವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಇನ್ನು 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಆಯ್ದ ಯೋಜನೆಗಳು ಕುರಿತ ಕಾರ್ಯಕ್ರಮ ಮೂಡಿಬರಲಿದೆ. 5:00 ಸಭಿಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು 6:00 ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುತ್ತಿದ್ದೀರಿ. 6:10 ಛಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ತದನಂತರ ನೀತಿಕತೆ. ಕೇಳುಗರೆ, ನಾಳೆ 6:51 ಕಿಸಾನವಾಣಿ ಕಾರ್ಯಕ್ರಮ. ಇದರಲ್ಲಿ ಸಮಗ್ರ ಕೃಷಿಯ ಅನುಭವ ಕುರಿತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಗ್ರಾಮದ ರೈತರಾದ ಸಂಜೀವ್ ಸುಕುಮಾರ್ ನಾಗೇಂದ್ರಕರ್ ಅವರೊಡನೆ ಸಂದರ್ಶನವಿದೆ. ಸಂದರ್ಶಕರು ಸಿದ್ದರಾಯನ್ ಸೋಳಂಕಿ. ಕೆಳಗರೆ, ಇದುವರೆಗೆ ನಮ್ಮ ನಿಧಿಯಿಂದ ಇಂದು ಸಂಜೆ ಹಾಗೂ ನಾಳೆ ಬಿತ್ತರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ಕೇಳಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: Nepal. Tomorrow, General Seth will lay a wreath at the Army Pavilion, Tundikhel, and receive a guard of honor at the Nepali Army headquarters. He will interact with the Chief of the Army Staff, Nepali Army, and will be briefed by the Director General Military Operations, Nepali Army, on issues of mutual interest. In Jammu and Kashmir, the much-awaited Sungal Tunnel on the Jammu-Poonch National Highway has been opened for public movement, providing a major boost to connectivity with Rajouri, Poonch and Nowshera. Constructed by the Border Roads Organization through the Kalidhar Range, the 2.79 kilometer tunnel will bypass a difficult stretch of the existing route, reducing the travel distance by around 13 kilometers and saving considerable time. Built at a cost of around 600 crore rupees, the tunnel is currently open only to light vehicles from 8 a.m. to 8 p.m. In basketball, China defeated Qatar 118-66 in the FIBA Under-18 Asia Cup competition at the Veer Savarkar Sports Complex in Ahmedabad, Gujarat today. The Chinese team dominated from the opening quarter and maintained its control throughout the game, securing a convincing 52-point victory. The BWF Badminton World Championship is set to begin at the Indira Gandhi Indoor Stadium in New Delhi tomorrow. India is hosting the World Championships after 17 years. Shuttlers PV Sindhu, Lakshya Sen, Ayush Shetty, Satvik Sairaj, Ranki Reddy, and Chirag Shetty, Trisha Jolly, and Gayatri Gopi Chand will be leading the charge for the Indian contingent. And with that, we end this news bulletin.
1: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:10.
2: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
3: ಶೆಟ್ರ
4: ಬರ ಸರ ಬರ್ರಿ.
3: ಏನಪ್ಪ ಬಹಳ ದಿನ ಆಯ್ತು ನೋಡಪ್ಪ ನಿನ್ನ ನೋಡಿ.
4: ಏನು ನೀವೇ ಕಾಣಿಸಾಕ್ತಿಲ್ರ, ನಮ್ಮ ಅಂಗಡಿ ಇಲ್ಲೇ ನೋಡಾಕ್ತಿರ್ರಿ, ಒಂದು 20 ವರ್ಷದಿಂದ ನೋಡಾಕ್ತಿರ್ರಿ, ನಮ್ಮ ಅಂಗಡಿ ಇಲ್ಲೇ ಐತಿ. ನೀವೇ ಕಾಣಿಸಲ್ಲ, ಯಾವಾಗ ಕೇಳಿದ್ರು ನಿಮ್ಮ ಕಾಕನ ಮಗ ಅದರಲ್ರಿ, ಅವರು ಭೇಟಿ ಆಗ್ತಿರ್ತಾರೆ ಇಲ್ಲಿ. ಅವ್ರು ಕೇಳ್ತಿರ್ತಾರೆ ಎಲ್ಲ ಅದಾರಿಲ್ಲಪ್ಪ ಸರ್, ಪ್ರತಿದಿನ ಬರ್ತಿದ್ರು.
3: ಒಂದು
4: ಕೇಳ್ತಿದ್ದೆ ಇಲ್ರಿ, ಊರಾಗ ಅದಾರಾಗ ಎಲ್ಲ ರಿಟೈರ್ಡ್ ಆಗ್ಯಾರ್ರಿ, ಊರಾಗ ಇರ್ತಾರ ಅಂತ ಅಂದ್ರು. ಭಾಳ ನೀವು ಬಂದಿರ್ರಿ, ಭಾಳ ಸಂತೋಷ ಐತ್ರಿ, ಬರ್ರಿ ಕೂಡ ಬರ್ರಿ.
3: ಭಾಳ ರಿಟೈರ್ಡ್ ಆಗಿದೆವಪ್ಪ, ಈಗೆಲ್ಲ ಮಂಡಿ ನೋವು, ಕಾಲು ನೋವು, ಭಾಳ ಅಡ್ಡಾಡೋಕ್ಕಾಗಲ್ಲ. ಸೋಮ್ ಹಿಂಗೆ ಅಡ್ಡಾಡ್ಕೋತ ನಿನ್ನ ಕಡೆ ಬಂದೆ.
4: ಬರ್ರಿ ಬರ್ರಿ.
3: ವ್ಯಾಪಾರ ಹೆಂಗಿದೆಪ್ಪ ನಿಂದು?
4: ಏ ಚೆನ್ನಾಗಿದೆ ಸರ್, ಭಾಳ ಚಂದ ನಡೆದೈತ್ರಿ. ನಮ್ಮ ಮಗ ಅದನಲ್ರಿ, ಈಗ ಅವನಿಗೂ ತೊಗೊಂಡಿನ್ರಿ ಜೋಡಿ, ನನಗೆ ಆಧಾರ ಆಗಲತ್ತಂತ ಈಗ.
3: ಅಲ್ಲಪ್ಪ ಅವ್ನ ವಯಸ್ಸಿನ ಈಗಿನ ಎಸ್ ಎಸ್ ಎಲ್ ಸಿ ಇದ್ದಂಗೆ ಅದಾನ ಅವನು.
4: ಹೌದು ಸರ್, ಹೌದು ರೀ. ಈಗ ಎಕ್ಸಾಮ್ 10th ಅದಾನ ರೀ, ಈಗ ಈ ವರ್ಷ 10th ಅದಾನ ರೀ. ಮತ್ತು ನನಗೂ ಏನೈತ್ರಿ, ವ್ಯಾಪಾರ ಭಾಳ ಅಲ್ರಿ, ಕಸ್ಟಮರ್ಸ್ ಭಾಳ ಇರ್ತಾರೆ, ಗಿರಾಕಿಗಳು. ಹಂಗಾಗಿ ಒಬ್ಬನೇ ಮೆಂಟೇನ್ ಮಾಡೋದು ಭಾಳ ತ್ರಾಸೈತ್ರಿ. ಅದಕ್ಕೆ ಹುಡುಗಗೆ ನೋಡು ಸ್ವಲ್ಪ ಬಾ, ಸ್ವಲ್ಪ ಆಮೇಲೆ ಸಾಲಿ ಹಂಗೆ ಇರ್ತೈತಿ, ಈಗ ಬಂದು ಸ್ವಲ್ಪ ಕೆಲಸ ಅನ್ನೋಗಳ ಮಾಡು, ಹೆಲ್ಪ್ ಆಗು ಅಂತ ಅಂದ್ರೆ.
3: ಹಂಗೆ ಮಾಡಬೇಡ, ಅವಾಗ ಅವನಿಗೆ ಇದು ರುಚಿ ತಗೋತಂದ್ರೆ, ಹಣದ ರುಚಿ ತಗೋತಂದ್ರೆ ಅವ ಇಲ್ಲೇ ಕೂತ್ ಬಿಡ್ತಾನೆ. ಸಾಲಿದ ಹೆಂಗೆ ಮಾಡ್ತಿ?
4: ಸಾಲಿ ಇರ್ತೈತಲ್ಲ ಸರ್, ಈಗ ಕಲ್ತು ಯಾರಿಗೆ ನೌಕರಿ ಸಿಕ್ಕೈತ್ರಿ? ಈಗ ನಮ್ಮ ಹುಡುಗ ಎಷ್ಟೋ ಮಂದಿ ಕಲ್ತಾರೆ, ಈಗ ನೌಕರಿ ಯಾರಿಗೆ ಐತೆ ಹೇಳ್ರಿ? ಅದಕ್ಕೆ ನಮ್ಮ ಹುಡುಗ ಇಲ್ಲಿ ಹಚ್ಚಿದ್ರೆ ಸ್ವಲ್ಪ ದಿನ ರೊಕ್ಕ ಕಾಣ್ತಾನೆ ರೀ, ಇದು ಬಿಸ್ನೆಸ್ ಬೆಳಿತೈತೆ ನಮ್ಮದು. ಆ ವಿಚಾರ ನಂದು.
3: ನಿನಗೆ ನೋಡಪ್ಪ, ಇದು ಹಣ ಬರ್ತೈತಿ ಹೋಗ್ತೈತಿ, ಒಡವೆನೂ ನೀ ಗಳಿಸ್ಬೋದು. ಆ ಜ್ಞಾನ, ಅಕ್ಷರ ಜ್ಞಾನ ಬೇಕಲ್ಲ ಮಕ್ಕಳಿಗೆ, ಅಕ್ಷರ ಜ್ಞಾನ ಬೇಕು. ಅದಕ್ಕೆ ನೀವು ಅವ್ರಿಗೆ ಹಣದ ರುಚಿ, ಹಣ ಆದಮೇಲೆ ಒಡವೆ ರುಚಿ, ಅವರೆಲ್ಲ ಕೈಯಲ್ಲಿ ಆಡ್ತಾಯಿದ್ರೆ ಅವರು ಬೇರೆ ಕಡೆ ಸೆಳಿತದೆ ಅವರಿಗೆ. ಅವರಿಗೆ ಮತ್ತೆ ಶಾಲೆಗೆ ಹೋಗುವ ಒಂದು ಮನಸ್ಸು ಬರಲ್ಲ ಅವರಿಗೆ. ಅವ್ರಿಗೆ ಕಲಿಯಕ್ಕೆ ಬಿಡು, ಇನ್ನೊಂದು ಸ್ವಲ್ಪ ಕಲೀಲಿ, ಇನ್ನಷ್ಟು ಜ್ಞಾನ ತೊಗೊಳ್ಳಿ. ಈಗ ವ್ಯಾಪಾರ ಅಂದರೆ ನೀನು ವ್ಯಾಪಾರ ಅರ್ಧಂಬರ್ಧ ವ್ಯಾಪಾರ ಕಲಿತಾನೆ ಅವನು, ಮುಂದೆ ಅದನ್ನು ಹೆಂಗೆ ಇದು ಮಾಡ್ತಾನೆ, ಬೇರೆ ಭಾಷೆಯನ್ನು ಸ್ವಲ್ಪ ಕಲಿಬೇಕಲ್ಲ. ಆ ರೀತಿ ಒಂದು ಸ್ವಲ್ಪ ಜ್ಞಾನ ಬೇಕಲ್ಲ ಅವನಿಗೆ, ಲೆಕ್ಕಪತ್ರದ ಜ್ಞಾನ ಬೇಕು. ಇನ್ನೂ ಈ ಎಸ್ ಎಲ್ ಸಿ ಅದಾನಂತ ಹೇಳ್ತೀವಿ, ಕಲೀಲ ಅವನು, ಇನ್ನೂ ಕಲಿಯಕ್ಕೆ ಬಿಡು ಅವನಿಗೆ. ಇನ್ನು ಆಮೇಲೆ ಇದ್ದೇ ಇರ್ತದಲ್ಲ, ಇಲ್ಲೇ ಇರ್ತದೆ ಹಣ ಒಡವೆ ಎಲ್ಲ ಮುಂದೆ ಗಳಿಸೋದು, ಇಲ್ಲೇ ಇರ್ತದಲ್ಲ, ಯಾಕೆ ಅವಸರ ಮಾಡ್ತೀಯ?
4: ನಾ ಹೆಂಗೆ, ನಂದು ವಿಚಾರ ಏನು ಸರ್, ಈಗ ಶಾಲೆಗರು ಹೋದಿರ್ತಾನೆ ರೀ, ಅಲ್ಲಿ ಶಾಲೆಗೆ ಅಷ್ಟು ನೀವು ಹೇಳೋದಂಗೆ ಅಷ್ಟು ಕ್ಷಣ ಇಲ್ಲರಿ ಅವ. ಏನ್ರಿ, ನಾನು ಸ್ವಲ್ಪ ಮನೆಯಾಗ ಒಂದು ವರ್ಷ ಮೇಲೆ ಐತ್ರಿ, ಇಲ್ಲೇ ಇರ್ತದೆ ಕೆಲಸಕ್ಕೆ ತೊಗೊಂಡಿನ್ರಿ ಅವನಿಗೆ. ಏನು ಮಾಡ್ತಾನೆ ರೀ, ಅಭ್ಯಾಸದಾಗಲ್ಲಿ ಸರ್ ಹೇಳ್ತಿರ್ತಾರೆ ಅವ್ರು ಟೀಚರ್ಸ್ ಭೇಟಿ ಆದಾಗ ರೀ, ಹುಡುಗ ಯಾಕೋ ನೋಡಿರಿ ಮೊದಲೇ ನಂಗೆ ಆಸಕ್ತಿ ತೋರ್ಸಾಕ್ತಿಲ್ಲ ಅಂತಿದ್ರಿ. ಅದಕ್ಕೆ ನಾ ಏನು ಮತ್ತೆ ಬಿಸ್ನೆಸ್ದಾಗ ರೊಕ್ಕ ಐತೆ ಅಂದಾಗ ಅವನಿಗೆ ಯಾಕೆ ಸಾಲಿ
3: ಅವಾಗವಾಗ ಬಂದು ಹೋಗ್ತಿದ್ದಿಲ್ಲ ಅಂಗಡಿಗೆ?
4: ಹೌದು ಹೌದು,
3: ಅವನಿಗೆ ಅದೇ ಹಣದ ರುಚಿ ಎತ್ತದ ಅವನಿಗೆ, ಅವನಿಗೆ ಅದರ ಆ ಕಡೆ ಆಸಕ್ತಿ ಇಲ್ಲ.

0: ತನಗೆ ಬೇಗ ಗಲ್ಯಾನ್ ತೋದನ್ರಿ ರೊಕ್ಕ ತೊಗೊಂಡು ಹೋದನ್ರಿ. ಎಲ್ಲ ಸ್ವಲ್ಪ ಅಪ್ಪ ಇಲ್ಲ ಕೆಲಸ ಐತಿ ಅದು ಹೋದನ್ನು ದೋಸರುಗಳ ತಿರುಗಾಡ್ತಾನ್ರಿ ಸರ್ ಅಷ್ಟೇ ರೀ. ಆದ್ರೂ ಬರ್ತಾನೆ ಕೆಲಸ ಮಾಡ್ತಾನ್ರಿ ಅಂಗಡಿಯಾಗ
1: ಮಾಡಲಿ ಕೆಲಸ ಮಾಡಲಿ ಕಲೀಲಿ ಇಲ್ಲಿ ಕಲಿಯಕ್ಕೆ ಬೇಡ ಅಂದಿಲ್ಲ ಸ್ವಲ್ಪ ವ್ಯವಹಾರ ಜ್ಞಾನ ಕಲೀಲಿ ಇರಲಿ ಬೇಕೇ ಬೇಕಾದ ವ್ಯವಹಾರ ಜ್ಞಾನ. ಆದರೆ ಇದಕ್ಕೆ ಅವ ಅಟ್ಕೊಂಡು ಇರಬಾರ್ದು. ನೀನೇನಿಲ್ಲ ಒಂದು 2 ತಿಂಗಳಿಗೆ 4 ತಿಂಗಳು ಸಾಲಿಗೆ ಯಾಕೆ ಹೋಗ್ತಿ ಅಂತಂದು ಅವನು ಬಿಡಿಸಿದಂದ್ರೆ ಅವನು ಇದಕ್ಕೆ ಅಂಟ್ಕೊಂಡ್ಬಿಡ್ತಾನೆ. ಮುಂದೆ ಆ ಕಡೆ ಅವನಿಗೆ ಆಸಕ್ತಿ ಬರಲ್ಲ. ಇದು ನೀ ಹಣದ ರುಚಿ ಅಂತಂದು ಅನ್ಕೋಬೇಡ. ಅವನಿಗೆ ಆದಷ್ಟು ಇಲ್ಲಿ ವ್ಯಾಪಾರಪ್ಪ ಇಷ್ಟೇ ವ್ಯಾಪಾರ ಇಷ್ಟು ಕಲ್ಕೊ ಮುಂದೆ ನಿಂದ ಸಾಲಿ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡುವಂತ ಅಂತ ಹೇಳವನಿಗೆ.
0: ಅಂದ್ರೆ ಎಷ್ಟು ಒಂದು ಪಿಯುಷಿತನ ಕಲ್ತ್ರೆ ಸಾಕು ಸರ್?
1: ಇಲ್ಲ ಆಗಲಿ ಡಿಗ್ರಿ ಒಂದು ಡಿಗ್ರಿ ಅಂತ ಆಗಲಿ. ನಾಳೆ ಏನೇ ಅವ್ನಿಗೆ ಹೆಣ್ಣು ಕೊಡೋರು ಕೇಳ್ತಾರಲ್ಲ ಅವ್ನು ಸಾಲಿ ಎಷ್ಟು ಕಲ್ತಾನ ಅಂತಾರೆ ಕೇಳ್ತಾರಲ್ಲ.
0: ಹೌದು ಹೌದು.
1: ಅದಕ್ಕಾದರೂ ಸ್ವಲ್ಪ ಕಲಿಸು.
0: ಕಲಿಸು ಆಯ್ತು ಆಯ್ತು ಸರ್. ಹೇಳ್ದಂಗೆ ರೀ ನನಗೂ ಅನಿಸಿದ್ರು ಒಮ್ಮೊಮ್ಮೆ ಮನಸ್ಸಾಗ ಏನಪ್ಪ ಹುಡುಗಿಗೆ ಸಾಲಿ ಕಲಿಸೋದು ಬಿಟ್ಟು ದಂಧ ಕಚ್ಚಿಲ್ಲ
1: ಹಿಂಗೆ ಅನಿಸ್ ಮನಸ್ಸನ್ನ ನಾಳೆ ಮುಂದೆ ಮನಸ್ಸನ್ನ ಅದೇ ಉಳಿಬಾರ್ದು. ಯಾಕೆ ಹುಡುಗ ಕಲೀಲಿಲ್ಲ ಮುಂದೆ ಹೋಗಲಿಲ್ಲ ಏನೋ ಒಂದು ನಶೀಬ್ ಚಲೋ ಐತೆ ಮುಂದೆ ಯಾಕಾಗಬಾರ್ದು ಮುಂದೆ ಅವನೇ ಒಂದು ಯಾವುದು ಕಂಪ್ನಿ ತೆಗಿಬಾರ್ದು.
0: ಹೌದ್ರಿ.
1: ಆ ರೀತಿ ಒಂದು ಅವನ ಕೈಗೆ ಒಂದು 20 ಮಂದಿ ಆಳುಗಳು ಹಾಕಿರಬಾರ್ದು. ಸ್ವಲ್ಪ ಕಲಿಸಿ ನೋಡಲ್ಲ.
0: ಆಯ್ತು ಆಯ್ತು ಸರ್. ಅಷ್ಟು ಮಾಡ್ತೀನಿ ರೀ. ಆಯ್ತು ರೀ. ಈಗ 10th ಇದೆ ನಾನು ಎಕ್ಸಾಮ್ ಸನಿ ಬಂದರು ಇನ್ನೊಂದು 3-4 ತಿಂಗಳು ಐದು ಹೊರಟ ಇದು
1: ನೋಡು
0: ಸ್ವಲ್ಪ ಬಿಡ್ತೀನಿ ರೀ. ನಿಮ್ಮೆಲ್ಲ ಅಂಗಡಿಗೆ ಏನು ಬರಕ್ಕೆ ಹೊರಟದೆ ನಿಮ್ಮ ಎಕ್ಸಾಮ್ ಮುಗಿಸ್ಕೊ ಮೊದಲು ಅಂತಂದು ಚಲೋ ಮಾಡ್ತಿಲ್ಲ ರೀ. ಇಲ್ಲ
1: ನಾನು ಬಗ್ಗೆ ಸ್ವಲ್ಪ ಗಮನ ಕೊಡಲಿ ಒಂದು ಸ್ವಲ್ಪ ಆದಷ್ಟು ಚಲೋ ಹೊತ್ತಿಗೆ ಒಂದು ಒಂದು ಭವಿಷ್ಯವನ್ನು ರೂಪಿಸು.
0: ಆಯ್ತು ಆಯ್ತು ಸರ್.
1: ನಾನು ಬರ್ತೀನಿ. ನನಗೂ
0: ಕೂಡ್ರಿ ಕೂಡ್ರಿ ಸರ್. ಭಾಳ ವರ್ಷಕ್ಕೆ ಮೇಲೆ ಬಂದಿರಿ, ಭೇಟಿಯಾಗಿರಿ. ಒಂದು 5 ನಿಮಿಷ ಕೊಡ್ರಿ. ಅದು ಬಿಸಿಲು ಸ್ವಲ್ಪ ಭಾಳ ಐತ್ರಿ. ಸ್ವಲ್ಪ ಶರ್ಬತ್ ತರಿಸಿನ ಕೊಡ್ರಿ ತರಿಸಿನಿ ಕುಡಿದು
1: ಅದೆಲ್ಲ ಆಗ್ತಿರ್ತಪ್ಪ. ಸ್ವಲ್ಪ ಮಜ್ಜಿಗೆ ತೊಗೊಂಬರು ಸರ್. ಆದ್ರೆ ನಿಮ್ಮ ಸಮಾಧಾನಕ್ಕೆ ಒಂದು ಮಜ್ಜಿಗೆ ತರಿಸ್ಬಿಡು ಸಾಕು ಕೊಡ್ಬೋಣ.
0: ಏಕಾಂತು ಅದ್ರ ಮಜ್ಜಿಗೆ ತೊಗೊಂಬಾರ ಸರ್ಗ.
2: ಇದುವರೆಗೆ ಕಾರ್ಯಕ್ರಮ ಚಚ್ಚಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
0: ಕಾರ್ಯಕ್ರಮ ಪ್ರಸ್ತುತಿ ಬಿ ಆನಂದ್ ಹಾಗೂ ಶ್ರೀಶೈಲ್ ಚಿಂತಾಮಣಿ.
2: ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಏಯ್ ಇವತ್ತಿನ ನ್ಯೂಸ್ ಪೇಪರ್ ಎಲ್ಲೈತಿ ಕೊಡಿಲೆ?
6: ಅದನ್ನ ಯಾಕೆ ಜಬರಿಸ್ ಕೇಳ್ತೀರಿ? ಸಾವಕಾಶ ಕೇಳ್ರಲ್ಲ.
5: ಏಯ್ ಎಷ್ಟು ಹೇಳ್ತೀನಿ ಅಷ್ಟು ಮಾಡ, ಇಲ್ಲಾಂದ್ರೆ ಇಲ್ಲೋಡ. ನಿಂದು ಬರೀ ಬಾಯಿ ಮಾತಾಡಿದ್ರೆ ನನ್ನ ಕೈ ಮಾತಾಡ್ತಾವ.
6: ಅಯ್ಯೋ ದೇವ್ರ, ಏನ್ ಮಾತಾಡ್ತೀರಿ? ಹೊಡಿಸ್ಕೊಳ್ಳೋ ಅಂತ ಕೆಲಸ ನಾ ಏನ್ ಮಾಡೀನಿ?
5: ವಾದ ವಾದ ಮಾಡ್ಬೇಡ ನನ್ನ ಜೊತೆ. ಇಲ್ಲೋಡ, ಈಗಿಂದೀಗ ಮನೆ ಬಿಟ್ಟು ಹೊರಗಾಗ್ತೀನಿ. ಎಚ್ಚರಲ್ಲಿ
7: ಎಚ್ಚರ ನಿಮಗಿರ್ಲಿ ಯಜಮಾನ್ರ. ನಿಮ್ ಹೆಂಡತಿ ಮೇಲೆ ಕೈ ಮಾಡೋದು, ಅವಾಚ್ಯ ಶಬ್ದದಿಂದ ಬೈಯೋದು, ಮಾನಸಿಕವಾಗಿ ಹಿಂಸೆ ಕೊಡೋದು, ಇವೆಲ್ಲ ಕೌಟುಂಬಿಕ ದೌರ್ಜನ್ಯ ಅಧಿನಿಯಮ 2006 ಇದರ ಪ್ರಕಾರ ಶಿಕ್ಷಾರ್ಹ ಅಪರಾಧ.

0: ನಿಯಮ ಮೀರಿದ್ರ ಮನಿ ಅನ್ನೋ ಸುಖದ ಅರಮನೆಯಿಂದ ಸೆರೆಮನಿಯತ್ತ ಸರಸರ ಹೆಜ್ಜೆ ಹಾಕ್ಬೇಕಾಗ್ತದ. ಎಚ್ಚರಿರ್ಲಿ,
1: ಎಚ್ಚರವಿರಬೇಕು, ಮೈಯಲ್ಲಿ ಎಚ್ಚರವಿರಬೇಕು.
2: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ ನ ಇವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
3: ಹಲೋ, ಎಲ್ಲಿದ್ಯಪ್ಪ?
2: ತಗೊಂಡ ಬಿಟ್ಟ ಕಾಲ್ ಅನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದನ್ನ ನೋಡ್ಲೇ ಇಲ್ಲ.
4: ಕಥೆ ಮುಗಿಯಿತೆ,
2: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
0: ಪೆಟ್ರೋಲ್ ಸುಡುವಿಕೆ ನಿರಂತರ, ಭೂತಾಯಿಯ ರೋದನ.

0: ಆತಂಕಕರ. ಮನುಜನ ಪಾಡು ಭಯಂಕರ. ಪೆಟ್ರೋಲ್ ಡೀಸೆಲ್ ಅಂತೂ ಆಗುವ, ಯಾಕಂದ್ರ ವಾಹನಗಳ ಬಳಕೆ ಇವತ್ತಾಗ್ಯದ. ಸಮಸ್ಯೆ ಏನೋ ಗಂಭೀರ, ಆದ್ರೆ ಇದಕ್ಕೇನದ ಪರಿಹಾರ? ವಾರದಾಗ ಅಟ್ಲೀಸ್ಟ್ ಒಂದು ದಿನ ಬ್ಯಾಡ ಇಂಧನದ ವಾಹನ, ಬರೀ ಎಲ್ಲರೂ ಸೈಕಲ್ ಬಳಸೋಣ, ಪೆಟ್ರೋಲ್ ಡೀಸೆಲ್ ಅಷ್ಟರೇ ಉಳಿಸೋಣ. ಕಾಳಜಿ ಇರ್ಲಿ ಆರೋಗ್ಯದ ಬಗ್ಗೆ, ಮತ್ತ ಈ ಭೂಮಿನೂ
1: ಉಳಿಯಲಿ ಉಳಿಯಲಿ ನಾಳೆಗೆ.
2: ಧೂಮಪಾನ ತಂಬಾಕು ಸೇವನೆ ನಿಮ್ಮನ್ನು ಅನಾರೋಗ್ಯದ ಕಡೆ ತಳ್ಳಿ ಸಾವಿಗೆ ಹತ್ತಿರವಾಗಿಸುತ್ತದೆ. ದಯವಿಟ್ಟು ನಿಮ್ಮ ಹಾಗೂ ನಿಮ್ಮ ಪ್ರೀತಿಯ ಕುಟುಂಬಕ್ಕಾಗಿ ಹಿಂದೆ ತಂಬಾಕು ನಿಲ್ಲಿಸಿ ಆರೋಗ್ಯವನ್ನ ಕಾಪಾಡಿಕೊಳ್ಳಿ.
3: ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:20 ಆಗುತ್ತಲಿದ್ದು ಇನ್ನು ಮುಂದೆ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ

0: ಇದು ಆಕಾಶವಾಣಿ
1: ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ಸಾಯಂಕಾಲದ 6:30.
2: ಹಚ್ಚ ಹಸಿರ ಪಚ್ಚೆ ಕಾಡು,
3: ಹಸಿರೇ ಉಸಿರು, ಉಸಿರೇ ಬದುಕು, ಉಸಿರೆಲ್ಲ ಹಸಿರಾದಾಗ
4: ಉಸಿರಾಗುವೆ
3: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
4: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
3: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
5: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ ಒಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
6: ಸಿಗ್ಲಿ ತಡಿಯ, ನನ್ನ ಮಗ ಆಮೇಲೆ ಹೊಕ್ಕಾನ, ದಿನ ಪೇಟೆಗಿರ್ತಾನ.
7: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
6: ಏನ್ ಹಂಗಂದ್ರೆ ಸುಮ್ನಿರಿ, ಸಾಕಿನ.
7: ಅಲ್ಲ, ನೀ ಕಿಡ್ಕೆ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಲ್ಲ ಪಾಪ, ಬಿಳಿ ಅಂಗಿ ಅಲ್ಲ ಹಾಳಾಗುತ್ತು.
6: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ,
7: ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗ್ಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
6: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
8: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಏ, ಬುದ್ಧಿಗಿದ್ದೆ ಐತೇ ಇಲ್ಲ ಅಂತ ನಮಗ.
7: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
5: ನೀವೇನಂತೀರಿ ಡ್ರೈವರ್?
9: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
5: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
10: ಆ ರೈಟ್ ರೈಟ್.

0: ಗಿಡ ಕಡಿಬೇಡ, ಕಡಿಬೇಡ.
1: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
0: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವ್ರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
1: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ ಸಸಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರ್ ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
2: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
3: ಪುಟ್ಟು, ಇಲ್ಲಿ ನೋಡಿಲ್ಲಿ ಏನ್ ತಂದಿನ ನೋಡು ನಿನಗಾಗಿ. ಯಾಕೆ ಪುಟ್ಟು, ನನ್ ಕೂಡ ಮಾತಾಡುದಿಲ್ಲ ನೀ?
4: ಏನು ಬನ್ನಿ ತಂದಿದ್ದ ಬೇಡ, ಸರಿ ದೂರ.
3: ನಿನಗ ಹೊಸ ಫ್ರಾಕು, ಕೇಕು ಎಲ್ಲ ತಂದಿದ್ ನೋಡಿಲ್ಲ.
4: ನೀ ತಂದಿದ್ದೇನು ಬೇಡ.
3: ಯಾಕಷ್ಟೊಂದು ಬ್ಯಾಸರ ನನ್ ಮೇಲೆ?

0: ಅಂಗಿ ಸತಕ್ ಚುಟ್ಟ ವಾಸನೆ.
1: ಏ ರಾಣಿ
0: ಬಿಡು, ನನ್ ಕೈ ಬಿಡು, ದೂರ್ ಸರಿ. ಮನೆ ತುಂಬಾ ಚುಟ್ಟ ವಾಸನೆ, ಸಾಕಾಗ್ ಹೋಗಿ ನೋಡಲ್ಲ. ಪಪ್ಪು ಸಹಿತ ಮೊದ್ಲೋಗಿ ಕೈಯಾಗಿನ ಚುಟ್ಟನ್ನ.
1: ಆಯ್ತು ಆಯ್ತು, ಇವತ್ತು ನನ್ ಕಣ್ ತೆರಿತು ಪುಟ್ಟ, ಇವತ್ತು ನನ್ ಕಣ್ ತೆರಿತು.
0: ನನ್ ಶಾನಿಯೇಪ್ಪ ಹಂಗ್ ಭಜನ.
2: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
3: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
2: ಅನ್ನ ಚೆಲ್ಲಲು ನಿಮಿಷ ಸಾಕು,
3: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
2: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ಬೆವರಹಣಿ ಇದೆ.
3: ಅನ್ನ ಪರಬ್ರಹ್ಮನ ಸ್ವರೂಪ,
2: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
3: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
2: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
3: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
2: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 6:35.
1: ಆತ್ಮೀಯರೇ, ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:35. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆಗಳು. ಕಾಣೆಯಾದ ಮಹಿಳೆಯ ಹೆಸರು ರೇಷ್ಮಾ, ತಂದೆ ಶ್ರೀಸೆಲ್ ಗಡಿಗೆನವರ್, ವಯಸ್ಸು 21 ವರ್ಷ ಆಗಿದ್ದು ವಿಜಯಪುರ ಜಿಲ್ಲೆಯಿಂದ ಕಾಣೆಯಾಗಿರುತ್ತಾಳೆ. ಇವಳು ಕಪ್ಪು ಮೈಬಣ್ಣ ಹೊಂದಿದ್ದು ತಲೆಯಲ್ಲಿ ಕಪ್ಪು ಕೂದಲು ಇದ್ದು ಅಂದಾಜು 4.6 ಅಡಿ ಎತ್ತರ ಇರುತ್ತಾಳೆ. ಮಹಿಂದ ಸಾಧಾರಣ ಮೈಕಟ್ಟು, ದುಂಡು ಮುಖ, ನೆಟ್ಟನೆ ಮೂಗು ಹೊಂದಿರುತ್ತಾಳೆ. ಇವಳು ವಾಕ್ ಮತ್ತು ಶ್ರವಣ ದೋಷ ಹೊಂದಿರುತ್ತಾಳೆ. ಇವಳಿಗೆ ಸೈನ್ ಭಾಷೆ ಅಂದರೆ ಸಂಜ್ಞಾ ಭಾಷೆ ಮಾತನಾಡುತ್ತಾಳೆ. ಸಂಸ್ಥೆಯಿಂದ ಹೋಗುವಾಗ ನೀಲಿ ಬಣ್ಣದ ಟಾಪ್ ಮತ್ತು ಹಸಿರು ಬಣ್ಣದ ಲೆಗಿನ್ಸ್ ಧರಿಸುವುದು ಇರುತ್ತದೆ. ಈ ತರಹ ಚಹರೆಪಟ್ಟೆ ಉಳ್ಳ ಮಹಿಳೆಯ ಬಗ್ಗೆ ಕಂಡುಬಂದಲ್ಲಿ ಹತ್ತಿರದ ಗೋಲ್ ಗುಂಬಜ್ PSI ಠಾಣೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಜಿಲ್ಲಾ ಕಂಟ್ರೋಲ್ ರೂಮ್ ಫೋನ್ ನಂಬರ್ಗಳನ್ನು 08352250715. ಕೆಳಗರೆ, ಇದುವರೆಗೆ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:37 ಆಗುತ್ತಲಿದ್ದು ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ತದನಂತರ 6:40 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ
0: ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ. ಇದು ಆಕಾಶವಾಣಿ. ಈಗ ಕೆಲವೊಂದು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ 6:40 ಪ್ರಸಾರವಾಗಲಿದೆ.
2: ಅಕಾಲಿಕ ಮಳೆಗೆ ಮಿಂಚು

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्राम अवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ

0: ಅವರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ನಿಮ್ಗೆ ಕಾಲೇಜ್ನ ದಿನಗಳು ನೆನಪಿದೆಯಾ?
2: ಅರೆ ಕಾಲೇಜಿನ ನೆನಪು ಬಿಡು, ಎಷ್ಟೆಲ್ಲ ವಿಷಯ ಮರ್ತಿದ್ದೇನೆ. ಆವಾಗಿನ ಬ್ಯಾಂಕ್ ಅಕೌಂಟ್ ಕೂಡ ನೆನಪಿಲ್ಲ.
1: ಬ್ಯಾಂಕ್ ಅಕೌಂಟ್ ಹಳೇದು ಕೂಡ ಹುಡುಕಬಹುದು.
3: ಎಲ್ಲಿ ಹುಡುಕೋದು?
1: ಉದ್ಗಮ್ ನಲ್ಲಿ. RBI ನ ಉದ್ಗಮ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಮಾಡಿ ಲಾಗಿನ್ ಮಾಡಿ ಮತ್ತು ನಿಮ್ಮ ವಿವರ ಹಾಕಿ 10 ವರ್ಷ ಅಥವಾ ಅದಕ್ಕಿಂತ ಹಳೆಯ ನಿಷ್ಕ್ರಿಯ ಖಾತೆಗಳನ್ನು ಹುಡುಕಬಹುದು.
3: ಓ,
1: ಬ್ಯಾಂಕ್ ಅನ್ನು ಸಂಪರ್ಕಿಸಿ ಖಾತೆಯನ್ನು ಸಕ್ರಿಯಗೊಳಿಸಿ.
3: ಇಂದೇ ಸರ್ಚ್ ಮಾಡ್ತೀನಿ.
1: ಇವತ್ತು ಚಹಾ ನೀನ್ ಕುಡಿಸ್ಬೇಕು.
4: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 12 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ, ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕ್ಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿ ಬರ ಮತ್ತು ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿರುವ ರೈತರಿಗೆ ಅಗತ್ಯ ನೆರವು ನೀಡಬೇಕು ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆಯಿಂದ ಜನರು ಸಂಕಷ್ಟದ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ವಿವಿಧ ಭಾಗಗಳಲ್ಲಿ ಜನರು ಉದ್ಯೋಗಕ್ಕಾಗಿ ಗುಳೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಜನರ ಬದುಕಿನ ಬಗ್ಗೆ ವಿಶೇಷ ಗಮನಹರಿಸಬೇಕು ಎಂದು ಹೇಳಿದರು. ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮತ್ತು ಸಚಿವರು ಸ್ಥಳಗಳಿಗೆ ಭೇಟಿ ನೀಡಿ ವಾಸ್ತವ ಪರಿಸ್ಥಿತಿಯನ್ನು ಪರಿಶೀಲಿಸುವುದು ಅಗತ್ಯವಾಗಿದೆ. ರೈತರಿಗೆ ಅಗತ್ಯ ಪರಿಹಾರ, ಬೆಳೆ ನಷ್ಟಕ್ಕೆ ನೆರವು ಹಾಗೂ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಸಹಾಯ ದೊರೆಯುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಅವರು ತಿಳಿಸಿದರು. ನೈಸ್ ಯೋಜನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಆದೇಶಗಳನ್ನು ಕಾನೂನು ವ್ಯಾಪ್ತಿಯಲ್ಲಿ ಜಾರಿಗೊಳಿಸುವ ಅಗತ್ಯವಿದೆ. ರೈತರಿಗೆ ನ್ಯಾಯ ದೊರೆಯುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಹೇಳಿದರು.
1: ಸಹಕಾರಿ ಕ್ಷೇತ್ರದಲ್ಲಿ ಅವರೇನು ಇವತ್ತು ಒಂದು ಉತ್ತಮವಾದಂತಹ ಒಂದು ರೈತರಿಗೆ ಉಪಯುಕ್ತ ಆಗ್ತಕ್ಕಂತ ಒಂದು ಮಳಿಗೆಗಳನ್ನ, ಖರೀದಿ ಕೇಂದ್ರಗಳನ್ನ ಪ್ರಾರಂಭ ಮಾಡತಕ್ಕಂಥದ್ದೇನಿದೆ, ಒಂದು ವಿಶೇಷವಾಗಿ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಒಂದು ಸೊಸೈಟಿಯನ್ನು ಮಾಡ್ಕೊಳ್ಳೋದ್ರ ಮುಖಾಂತರ ರೈತರು ಅದರಲ್ಲಿ ಪಾಲ್ಗೊಂಡು ಬಳಕೆ ಮಾಡ್ಕೊಳ್ತಕ್ಕಂಥದಕ್ಕೆ ಒಂದು ಉತ್ತಮವಂತ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ.
0: ಕಾವೇರಿ ವಿಚಾರದಲ್ಲಿ ರೈತರ ಹಿತ ಕಾಯುವುದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಭಾಗಮಂಡಲದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಕಷ್ಟದ ಸಮಯದಲ್ಲಿ ನೀರು ಹಂಚಿಕೆಗೆ ಪ್ರತ್ಯೇಕ ನಿಯಮಗಳಿಗೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ಈ ಬಗ್ಗೆ ಅಗತ್ಯ ನಿರ್ದೇಶನಗಳನ್ನು ನೀಡಿದೆ ಎಂದು ತಿಳಿಸಿದರು. ಮೇಕೆದಾಟು ನಿರ್ಮಾಣದಿಂದ ತಮಿಳುನಾಡಿಗೆ ನಿಗದಿಯಾಗಿರುವ 177.25 ಟಿಎಂಸಿ ನೀರಿನ ಹಂಚಿಕೆಗೆ ತೊಂದರೆಯಾಗುವುದಿಲ್ಲ. ನಾವು ಕಾನೂನು ಪಾಲಿಸದಿದ್ದರೆ ಅಣೆಕಟ್ಟು ನಿಯಂತ್ರಣವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದರು. ಕಾವೇರಿ ವನ್ಯಜೀವಿಧಾಮದಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಶಾಸಕ ಎಂಆರ್ ಮಂಜುನಾಥ್ ತಿಳಿಸಿದ್ದಾರೆ. ಹನೂರಿನಲ್ಲಿ ಮೃತರ ಕುಟುಂಬಸ್ಥರು ನಡೆಸುತ್ತಿದ್ದ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಪ್ರಕರಣವನ್ನು ನ್ಯಾಯಾಂಗದ

0: ತನಿಖೆಗೆ ವಹಿಸಿದೆ. ತಪ್ಪಿತಸ್ಥ ಅಧಿಕಾರಿಗಳ ಅಮಾನತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಸರ್ಕಾರದಿಂದ ತಾತ್ಕಾಲಿಕವಾಗಿ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ ವೈಯಕ್ತಿಕವಾಗಿ ತಾನು 10 ಲಕ್ಷ ರೂಪಾಯಿ ಪರಿಹಾರ ನೀಡಲಿದ್ದು ಒಟ್ಟು 15 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದರು. ಗುಂಡು ಹಾರಿಸಿದ ಪ್ರಕರಣ ಸಂಬಂಧ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ದ ಎಫ್ಐಆರ್ ದಾಖಲಾಗಿದೆ. ತನಿಖಾ ತಂಡವನ್ನು ರಚಿಸಲಾಗಿದ್ದು ವರದಿ ಸಲ್ಲಿಕೆಯಾದ ಬಳಿಕ ಸತ್ಯಾಂಶ ತಿಳಿಯಲಿದೆ ಎಂದು ಹೇಳಿದರು. ಶಾಸಕರು ಭರವಸೆ ನೀಡಿದ ಬಳಿಕ ಹೋರಾಟವನ್ನು ವಾಪಸ್ ಪಡೆಯುತ್ತಿದ್ದೇವೆ ಎಂದು ರೈತ ಮುಖಂಡರು ತಿಳಿಸಿದರು. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಯಿಂದ ನಡೆದ ಗುಂಡಿನ ಚಕಮಕಿ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಮೇಲ್ವಿಚಾರಣೆಯಲ್ಲಿ ವಿಶೇಷ ತನಿಖಾ ತಂಡ ರಚಿಸಿ ಸಮಗ್ರ ತನಿಖೆ ನಡೆಸಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿಯ ಘಟನೆಗಳು ಆತಂಕಕಾರಿ ಸಂಘಟನೆಯಾಗಿದ್ದು ಇಲಾಖೆಯ ಅಧಿಕಾರಿಗಳು ನೀಡುತ್ತಿರುವ ಸಮರ್ಥನೆಗಳು ಹಾಗೂ ಕಾರಣಗಳು ಅನುಮಾನ ಮೂಡಿಸುತ್ತಿವೆ. ಹೀಗಾಗಿ ನಿಷ್ಪಕ್ಷಪಾತ ಹಾಗೂ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಎಂದು ಹೇಳಿದರು. ಘಟನೆಯ ಹಿಂದಿನ ನೈಜ ಸತ್ಯಾಂಶಗಳನ್ನು ಹೊರತಂದು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಬೆಳೆದಿರುವ ಆಹಾರ ಉದ್ಯಮವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯವಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳಪೆ ಆಹಾರ ಪೂರೈಸಿದ ಆರೋಪದ ಮೇಲೆ ಮಂಗಳೂರಿನ ಕೆಎಸ್ ರಾವ್ ರಸ್ತೆಯಲ್ಲಿರುವ ಕೆಎಫ್ಸಿ ಮಳಿಗೆಯನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಧಿಕಾರಿಗಳು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ. ಘನೀಕೃತ ಮಾಂಸ ಉತ್ಪನ್ನಗಳ ಮೇಲೆ ಸ್ಪಷ್ಟ ಲೇಬಲಿಂಗ್ ಕಡ್ಡಾಯಗೊಳಿಸುವ ಹೊಸ ನಿಯಮ ತರುವುದಾಗಿ ಹೇಳಿದರು. ಬಹುರಾಷ್ಟೀಯ ಸಂಸ್ಥೆಗಳು ಫ್ರೋಜನ್ ಮಾಂಸವನ್ನು ಸುದೀರ್ಘ ಅವಧಿಗೆ ಸಂಗ್ರಹಿಸಿರುವ ಪದ್ದತಿಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಸಚಿವ ಖಾದರ್, ಗ್ರಾಹಕರಿಗೆ ತಾವು ಸೇವಿಸುವ ಆಹಾರದ ನಿಖರ ಅವಧಿಯನ್ನು ತಿಳಿದುಕೊಳ್ಳುವ ಹಕ್ಕಿದೆ ಎಂದರು. ಮಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ ಮತ್ತು ಬಹುರಾಷ್ಟೀಯ ಮಳಿಗೆಗಳಲ್ಲಿ ತಪಾಸಣೆ ಮುಂದುವರಿಯಲಿದ್ದು, ಪ್ರಯೋಗಾಲಯದ ವರದಿ ಬಂದ ನಂತರ ಬಂದ್ ಮಾಡಲಾದ ಮಳಿಗೆಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಯುಟಿ ಖಾದರ್ ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಗಾರು ಮಳೆ ಕೊರತೆಯಿಂದ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳಲ್ಲಿ ಬರ ಪರಿಸ್ಥಿತಿ ಉಂಟಾಗಿದ್ದು, ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಇಂದು ರಾಮದುರ್ಗ, ಯರಗಟ್ಟಿ, ಸವದತ್ತಿ ತಾಲೂಕುಗಳಲ್ಲಿ ಬೆಳೆಹಾನಿ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ಶಾಸಕ ವಿಶ್ವಾಸ್ ವೈದ್ಯ, ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೇರಿದಂತೆ ಕಂದಾಯ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ರೈತರು ಉಪಸ್ಥಿತರಿದ್ದರು. ನಂತರ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಮಳೆ ಕೊರತೆಯಿಂದಾಗಿ ಈಗಾಗಲೇ ಶೇಕಡಾ 90%ರಷ್ಟು ಬೆಳೆ ಹಾನಿಯಾಗಿದ್ದು, ರೈತರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ 2 ದಿನದಲ್ಲಿ ವರದಿ ಸಲ್ಲಿಸಲಾಗುವುದು ಎಂದರು. ಸೂಕ್ತ ಪರಿಹಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಲಾಗುವುದು, ಜಿಲ್ಲೆಯಲ್ಲಿ ಬೆಳೆಹಾನಿ ಬಗ್ಗೆ ಶೇಕಡಾ 65%ರಷ್ಟು ಸರ್ವೆ ಮಾಡಲಾಗಿದೆ ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್, ಜಿಲ್ಲೆಯ 12 ತಾಲೂಕುಗಳಲ್ಲಿ ಶೇಕಡಾ 30%ರಷ್ಟು ಮಳೆ ಕೊರತೆ ಇದ್ದು, ಗೋವಿನ ಜೋಳ, ಹೆಸರು, ಉದ್ದು ಬೆಳೆಗಳು ಸಂಪೂರ್ಣ ಹಾನಿಯಾಗಿವೆ. ಪ್ರಾಥಮಿಕ ವರದಿ ಹಿನ್ನೆಲೆಯಲ್ಲಿ ತುರ್ತಾಗಿ ಎಕರೆಗೆ 2,500 ರೂಪಾಯಿ ಪರಿಹಾರ ದೊರೆಯುವುದು ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಮಲಪ್ರಭಾ ಜಲಾಶಯದಲ್ಲಿರುವ ಪ್ರಸಕ್ತ ನೀರಿನ ಸಂಗ್ರಹ, ಮಳೆಯ ಪ್ರಮಾಣ ಮತ್ತು ಮುಂದಿನ ದಿನಗಳಲ್ಲಿ ಉಂಟಾಗಬಹುದಾದ ನೀರಿನ ಅಗತ್ಯವನ್ನು ಪರಿಗಣಿಸಿ ನೀರು ನಿರ್ವಹಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಲೋಕೋಪಯೋಗಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ರಾಮದುರ್ಗ ತಾಲೂಕಿನ ಚಂದರಗಿಯಲ್ಲಿ ಇಂದು ನಡೆದ ಮಲಪ್ರಭಾ ಯೋಜನೆ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಅವರು, ರೈತರು ಲಭ್ಯವಿರುವ ನೀರನ್ನು ಮಿತವಾಗಿ ಹಾಗೂ ವೈಜ್ಞಾನಿಕವಾಗಿ ಬಳಸಿಕೊಂಡು ನೀರಿನ ಸಂರಕ್ಷಣೆಗೆ ಸಹಕರಿಸಬೇಕು ಎಂದರು. ಮಳೆ ಕೊರತೆಯಾದಲ್ಲಿ ನೀರಿನ ಸಮರ್ಪಕ ಬಳಕೆ, ಪರ್ಯಾಯ ನೀರಿನ ಮೂಲಗಳ ಸದ್ಬಳಕೆ ಹಾಗೂ ಅಗತ್ಯವಿರುವ ಪ್ರದೇಶಗಳಿಗೆ ಆದ್ಯತೆ ಮೇರೆಗೆ ನೀರು ಪೂರೈಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದಾಗಿದೆ.

ಎಂದು ಕೈಗಾರಿಕೆ ಮೂಲ ಸೌಲಭ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಾತ್ರಾಳ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ ನೀರಾವರಿ ಯೋಜನೆಗಳ ಅಭಿವೃದ್ದಿಗೆ ಸರ್ಕಾರ ಆದ್ಯತೆ ನೀಡಿದ್ದು ರೈತರು ಸಹಕಾರಿ ಸಂಘಗಳ ನೆರವನ್ನು ಪಡೆಯಬೇಕು ಎಂದರು. ಬಸವನ ಬಾಗೇವಾಡಿ ಶಾಸಕ ಶಿವಾನಂದ ಎಸ್ ಪಾಟೀಲ್ ಮಾತನಾಡಿ, ರಾಜ್ಯದಲ್ಲಿ 65 ಲಕ್ಷ ರೈತರಲ್ಲಿ 35 ಲಕ್ಷ ರೈತರು ಸಹಕಾರಿ ಸಂಘಗಳಲ್ಲಿ ಸಾಲ ಪಡೆಯುತ್ತಿದ್ದು ಸಹಕಾರಿ ಸಂಘಗಳು ರೈತರ ಪಾಲ್ಗೆ ವರದಾನವಾಗಿವೆ. ದೇಶದಲ್ಲಿ ರೈತರ ಬೆಳೆಗಳಿಗೆ ಸ್ಥಿರ ಬೆಲೆ ನಿಗದಿಯಾದರೆ ಅವರ ಪ್ರಗತಿ ಸಾಧ್ಯ ಎಂದು ತಿಳಿಸಿದರು. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಸ್ ಡಿಪೋ ನಿರ್ಮಾಣಕ್ಕೆ ಮಾದರಿಯಲ್ಲಿ 4.5 ಎಕರೆ ಜಮೀನನ್ನು ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ

ಗುರುತಿಸಲಾಗುವುದು ಎಂದು ಪೌರಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಎಸ್ಸಿ ಬಾಲಕೃಷ್ಣ ತಿಳಿಸಿದ್ದಾರೆ. ಮಾಗಡಿಯಲ್ಲಿಂದು ನೂತನ ಬಿಎಂಟಿಸಿ ಸಾರಿಗೆ ಸೇವೆಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಿಎಂಟಿಸಿ ಬಸ್ ಡಿಪೋ ನಿರ್ಮಾಣಕ್ಕೆ ತಾಲೂಕಿನಲ್ಲಿ 4-5 ಎಕರೆ ಜಮೀನನ್ನು ಗುರುತಿಸಲಾಗಿದ್ದು ಬಿಎಂಟಿಸಿ ಅಧಿಕಾರಿಗಳು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕೆಲವೆಡೆ ಮಳೆಯಾಗಿದೆ. ಕೊಲ್ಲೂರು ನಿಲ್ಕುಂದದಲ್ಲಿ 5 ಸೆಂಟಿಮೀಟರ್, ಆಗುಂಬೆ ಆಂಕೋಲಾ ಗೋಕರ್ಣದಲ್ಲಿ 4 ಸೆಂಟಿಮೀಟರ್, ಕುಂದಾಪುರದಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಬೇಕು, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಒತ್ತಾಯ. ಕಾವೇರಿ ವನ್ಯಜೀವಿ ಗ್ರಾಮದಲ್ಲಿ ಗುಂಡಿನ ಚಕಮಕಿಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎಸ್ಐಟಿ ತನಿಖೆಗೆ ಬಿಜೆಪಿ ಒತ್ತಾಯ. ಆಹಾರ ಉದ್ಯಮ ನಿಯಂತ್ರಿಸಲು ಆರೋಗ್ಯ ಇಲಾಖೆಗೆ ನಾಗರಿಕ ಸಮಾಜದ ಬೆಂಬಲ ಅಗತ್ಯ, ಸಚಿವ ಯುಟಿ ಖಾದರ್. ರೈತರ ಅಭಿವೃದ್ಧಿಯಲ್ಲಿ ಸಹಕಾರಿ ಬ್ಯಾಂಕುಗಳ ಕೊಡುಗೆ ಮಹತ್ವದ್ದು, ಸಚಿವ ಎಂಬಿ ಪಾಟೀಲ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ರೀ, ನಮ್ ತಾತಂಗೆ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವ್ರು ತುಂಬಾ ಕುಗ್ಗೋಗಿದ್ದಾರೆ. ಈಗ ಅವರಿಗೆ ಕೆಮ್ಮು, ರೇಡಿಯೇಷನ್, ಆಪರೇಷನ್ ಇದೆಲ್ಲ ಸಹಿಸ್ಕೊಳಕ್ ಆಗ್ತಿಲ್ಲ.
1: ಅಯ್ಯೋ, ನೀನು ಚಿಂತೆ ಮಾಡಬೇಡ. ಕ್ಯಾನ್ಸರ್ ರೋಗಿಗಳಿಗೆ ಇಲೆಕ್ಟ್ರೋಪ್ಯಾಥಿ ವನ ಔಷಧ ಉಪಚಾರದಿಂದ ಜೀವದಾನ ಸಿಕ್ಕಾಯಿತೆ. ಕೀಮೋ ಇಲ್ಲ, ರೇಡಿಯೇಷನ್ ಇಲ್ಲ, ಆಪರೇಷನ್ ಕೂಡ ಇಲ್ಲ.
0: ಹೌದಾ, ನಿಜವಾ? ಈ ವಿಷಯ ನಮ್ ತಾತಂಗೆ ಗೊತ್ತಾದ್ರೆ ಬಹಳ ಖುಷಿ ಪಡ್ತಾರೆ.
1: ಹಾಗಾದ್ರೆ ಇವತ್ತೇ ಬನ್ನಿ ಸೋಲಾಪುರದ ಯುವರಾಜ ಇಲೆಕ್ಟ್ರೋಪ್ಯಾಥಿ ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಗೆ.
0: ಇಂಜಗಿರಿ ಮಠದ ಎದುರು, ಕುಬೇರ್ ಚೇಂಬರ್ಸ್, ಮೊದಲ ಮಹಡಿ, ವಿಜಯಪುರ ರಸ್ತೆ, ಸೋಲಾಪುರ್.
1: ಮೊಬೈಲ್ ನಂಬರ್ 7387242525
0: ಅಥವಾ 9689646218.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800-420-2233.
4: ನೀವು ಕೂಡ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಮಾಡಬೇಕಾ?
5: ನಿಮಗೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಎಲ್ಲಾ ಕಚ್ಚಾ ವಸ್ತುಗಳು ಬೇಕಾ?
4: ಹಾಗಾದ್ರೆ ಬನ್ನಿ ಪುಣ್ಯಕೋಟಿ ಕೃಷಿ ಆಶ್ರಮ ಮನಗುಳಿಯ ರೆಡ್ಡಿ ಫಾರ್ಮ್ ಹೌಸ್ಗೆ.
5: ಇಲ್ಲಿ ಎಲ್ಲ ತರಹದ ದೇಸಿ ಜವಾರಿ ಮತ್ತು ಗಿರ್ ಆಕಳಿನ ಗೋ ಆಧಾರಿತ ಗೋಮೂತ್ರ, ಗಂಜಲು, ಸಗಣಿ, ದೇಸಿ ಮಜ್ಜಿಗೆ,
4: ಸಂಪೂರ್ಣ ಸಾವಯವ ಬೆಲ್ಲ, ಜವಾರಿ ತುಪ್ಪ, ವಿಶೇಷವಾಗಿ ಪಂಚಗವ್ಯ, ಜೀವಾಮೃತ ಹಾಗೂ ಗೋಕೃಪಾಮೃತ ಎಲ್ಲವೂ ಸಿಗುತ್ತವೆ.
5: ಇಲ್ಲಿ ಎಲ್ಲಾ ಕಚ್ಚಾ ವಸ್ತುಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಯೋಗ್ಯ ದರದಲ್ಲಿ ಸಿಗುತ್ತವೆ.
4: ಆಸಕ್ತರ

0: ಮತ್ತಿತರರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ
1: ಶ್ರೀಮತಿ ಅಶ್ವಿನಿ ಚಂದ್ರಶೇಖರ್ ರೆಡ್ಡಿ, ಮೊಬೈಲ್ ಸಂಖ್ಯೆ 8904479100.
0: ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 8904479100.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
8: ಆತ್ಮೀಯಲ್ಲ ಕಿಸಾನ್ವಾಣಿ ಕೇಳುಗ ರೈತ ಮಿತ್ರರಲ್ಲಿ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳೋಣ ದೊಡ್ಡಾಟ ಸೈಂಧವದ ಅಲಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ತಂಡದವರಿಂದ.

0: ಮೇಲೆ ನಮ್ಮ ಉಳಿದ ಪರಾಕ್ರಮಗಳ ಪಾಡೇನು? ದ್ರೋಣಾಚಾರ್ಯ ಬಟ್ಟ ಕಟ್ಟುವ ಮುಹೂರ್ತವನ್ನು ನೆರವೇರಿಸಿರಿ.
1: ಸುಯೋಧನ ಭೂಪತಿಯೇ, ವೃದ್ಧನಾದ ನನ್ನಿಂದ ಯಾವ ಕಾರ್ಯವೂ ಆಗಲಾರದು.
0: ದೇವ, ಧರ್ಮರಾಜನನ್ನು ಸೆರೆ ಹಿಡಿದು ಕೊಟ್ಟರೆ ಸಾಕು, ಇನ್ನೇನು ಬೇಕಾಗಿಲ್ಲ.
1: ದುರ್ಯೋಧನ,
2: ಸುಮ್ಮನೆ ಇಲ್ಲನ ಹಂಬನಕ್ಕೆ ಬಿದ್ದು ಕೆಟ್ಟು ಹಾಳಾಗಿ ಹೋಗಬೇಡ. ಧರ್ಮರಾಜನು ಸಾಮಾನ್ಯ ಮನುಷ್ಯನಲ್ಲ, ಆತನು ರುದ್ರಾಂಸ ಸಂಭೂತದವನು. ಆತನನ್ನು ಸೆರೆ ಹಿಡಿಯುವುದು ಯಾರಿಂದಲೂ ಸಾಧ್ಯವಾಗಲಾರದು. ಪಾಂಡವರು ನಿನ್ನ ಪಕ್ಷಪಾತಗಳಾದದ್ದರಿಂದ ನನಗೆ ನೀವು ಅಷ್ಟೇ, ಅವರು ಅಷ್ಟೇ. ಸುಮ್ಮನೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಬಿಡುವಂತವನಾಗಯ್ಯ ಸುಯೋಧನ ಭೂಪತಿಯೇ.
3: ವಹವ್ವ ವೀರ ಕಲಿಯೇ, ನೀವು ಆಡುವುದು ವಿಹಿತವೇ? ದೇಹವು ಕೌರವನಲ್ಲಿ, ಪ್ರಾಣವು ಪಾಂಡವರಲ್ಲಿ ಇಟ್ಟಂತೆ ಕಾಣುತ್ತದೆ. ಅಂತೆಯೇ ಹೀಗೆ ಮಾತನಾಡುವಿರಿ, ಕೌರವನ ಉಪ್ಪ ಉಂಡ ಉಪಕಾರ ಮರೆತಿರುವರೇ ಹೇಗೆ?
1: ಧಿಕ್ಕಾರ ಧಿಕ್ಕಾರ, ಈ ದ್ರೋಣನ ಜನ್ಮಕ್ಕೆ ಧಿಕ್ಕಾರವಿರಲಿ. ಇವನ ರಾಜ್ಯ ಆಶ್ರಯ ಮಾಡಿದ್ದರಿಂದಲೇ ಈ ಪ್ರಕಾರ ನಿಂದಾಸ್ಪದಕ್ಕೆ ಗುರಿಯಾಗಬೇಕಾಯಿತು. ಇರಲಿ, ನಾಳಿನ ದಿವಸ ನನಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿರಿ, ನಾನೇ ಯುದ್ಧಕ್ಕೆ ಹೋಗುವೆ.
0: ಆಗಲಿ, ಗುರುಗಳಾದ ದ್ರೋಣಾಚಾರ್ಯ ಪಟ್ಟ ಕಟ್ಟುವ ಮುಹೂರ್ತವನ್ನು ನೆರವೇರಿಸಿರಿ. ದ್ರೋಣಾಚಾರ್ಯ, ಈ ಸಿಂಹಾಸನ ಮೇಲೆ ಕೂಡಿರುವಂತವರಾಗಿರಿ.
1: ಯಾಕಾಗಲಲ್ಲದು?
4: ದ್ರೋಣಾಚಾರ್ಯ,
1: ನಾನಂತೂ ಚಕ್ರಕೋಟೆಯನ್ನು ಸಿದ್ಧ ಮಾಡಿದನು, ಅದನ್ನು ಮುರಿಯಲಿಕ್ಕೆ ಯಾರು ಬರುವರೋ ನೋಡುವ.
5: ಹೊಲ ಹೊಲ ಸೋ ಸ್ವಲ್ಪ

0: ಸ್ವಾಮಿಯು ಪೂರ್ವ ದಿಕ್ಕಿನಿಂದ ಭಯಂಕರವಾದ ಕೋಲಾಲಗೆಯುತ್ತ ಬರುತ್ತಿರುವನು. ಬರಲಿ, ಬಂದ ನಂತರ ತಾನೇ ತಿಳಿಯುವುದು.
1: ಎಲೇ ಕುರು ವಂಶದವರೇ, ನಿಮ್ಮ ಒಡಲನ್ನು ಕಿತ್ತು ಈ ತರನೆಗೆ ಅಪ್ಪಳಿಸದಿದ್ದರೆ ಭೀಮನೆಂಬ ಸಾಮರ್ಥ್ಯವು ಎತ್ತಕ್ಕೆ ಬೇಕು. ತಡೆಯಿರಿ, ನಾನೇ ಬರುವೆನು.
0: ಓಹೋ, ಈತನು ಭೀಮಸೇನಂತೆ ಕಂಡು ಬರುವುದು. ಚೆನ್ನಾಗಾಯಿತು. ಜಾತಕವು ಸ್ವಾತಿ ಮಳೆ ಬಯಸದಂತೆ ನಾನಾದರೂ ಇದನ್ನೇ ಬಯಸುತ್ತಿದ್ದೆ. ಎಲೈ ಚಕ್ರದ ಒಳಗಡೆ ಹೊರಭಾಗದಲ್ಲಿ ಇರತಕ್ಕಂಥ ಜೈದ್ರತ ಕರ್ಣ ದುಶ್ಯಾಸನ ದುರ್ಯೋಧನಾದಿಗಳಿರ ಬಹು ಎತ್ತರ. ನಾನು ಸಾಂಕೇತ ಮಾಡಿದ ಕ್ಷಣವೇ ನೀವೆಲ್ಲರೂ ಚಕ್ರವನ್ನು ನುಗ್ಗಿ ಬಿಡತಕ್ಕದ್ದು. ಮುಂಬೇಗನೆ ನುಗ್ಗಿರಿ.
2: ಹಾಗೆ ಮಾಡುತ್ತೇವೆ ದೇವ.
1: ಎಲೋ, ಎಲ್ಲಿ ಅಡಗಿರುವಿರಿ? ಹೊರಬೀಳಿರಿ. ಈ ಜೈ ಕೃಷ್ಣ ಮುರಾರಿ.
0: ಭೀಮಸೇನಂತೂ ಪಲಾಯನ ಮಾಡಿದನು. ಮುಂದೆ ಯಾರು ಬರುವರೋ ನೋಡುವಾ.

0: ಸಮಾನವಾಗುವ.
1: ಅಗ್ರಜ ಒಂದನೇ ಬರ್ರಿ
0: ಭೀಮಸೇನ ನಿನಗೆ ಜೈವಾಗಲಿ ಮೇಲಕ್ಕೆ ಎದ್ದೇಳುವಂತವನಾಗುತ್ತೆ. ಭೀಮಸೇನ ಹೀಗೇಕೆ ಗಾಬರಿಯಾಗಿರುವಿ? ನೀನು ಹೋದ ಕೆಲಸವು ಚೆನ್ನಾಗಿ ಆಯ್ತು.
1: ಅದನ್ನೇನು ಹೇಳಲಿ, ನನಗೆ ಭಯ ಹೋಗುತ್ತದೆ. ಅದು ಮಾಯಾಜಾಲವಾದ ಕೋಟೆಯು. ನಿನ್ನ ಮಾತು ಮೀರಿ ವ್ಯರ್ಥವಾಗಿ ಹೋಗಿ ಸಾಯುತ್ತಿದ್ದೆ.
0: ಭೀಮಸೇನ ನಾನು ಮೊದಲೇ ಹೇಳಲಿಲ್ಲವೇ, ನೀನು ಉಳಿದು ಬಂದದ್ದು ನಮ್ಮ ಸುದೈವವು ಆಯಾಸವಾಗಿರುವುದು. ಅದನ್ನು ತ್ಯಜಿಸುವಂತ ಶಿವಸಪ್ತಕವು ಸ್ವಪ್ನವು ಶಿವಸಪ್ತಕಗಳನ್ನು ಒಡಗೂಡಿ ಭಗವಂತನ ಒಡಗೂಡಿ ಯುದ್ಧಕ್ಕೆ ಹೋಗಿರುವುದು.
1: ಏನು ತಾತ, ಭೀಮ ತಾತನಿಗೆ ಆಯಾಸವಾಗಿರುವುದು ಕುಳಿತುಕೋ. ಸಿಂಹವು ಯುದ್ಧಕ್ಕೆ ಹೋಗಿರುವುದೆಂದು ನುಡಿದಿರಲ್ಲ, ಅದು ಯಾವ ಸಿಂಹವು ಹೇಳಬೇಕ ತಾತ? ತಾತ
0: ಚಕ್ರ ಕೋಟೆಯನ್ನು ರಚಿಸಿರುವನು, ಅದನ್ನು ಮುರಿಯತಕ್ಕ ಸಿಂಹವು ಇಲ್ಲವೆಂದು ನಿಮ್ಮ ದೊಡ್ಡಪ್ಪನಾದ ಭೀಮಸೇನನಿಗೆ ಹೇಳಿದನು.
1: ಸಿಂಹ ಅಂದರೆ ಯಾವುದು?
0: ನಿಮ್ಮ ತಾತ ತಾತನಾದ ಅರ್ಜುನ.
1: ತಾತ ಸಿಂಹವು ಹೋದರೇನಾಯಿತು? ಈ ಸಿಂಹದ ಮರಿ ಇಲ್ಲವೆಂದು ತಿಳಿದ

0: ಮಾಡಿ ಈ ಸಂಕಟದಿಂದ ಪಾರು ಮಾಡುತ್ತೇನೆ. ಬೇಗನೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ.
1: ಆನಂದವಾಯಿತು, ಹಂಬಲವೇ ಬೇಗ ಒಂದೊಟ್ಟು ಸುಖದಿಂದ ಇರುವಂತವನಾಗುತ್ತಂದ.
0: ತಾತ, ನಾನು ಮುಂದಿಟ್ಟ ಕಾಲು ಹಿಂದಕ್ಕೆ ಸರಿಸಿದರೆ ಸುಭದ್ರೆಯ ಮಗನೇ ಅಲ್ಲ. ಬೇಗನೆ ಅಪ್ಪಣೆಯನ್ನು ಕೊಡುವಂತವರಾಗಿರಿ.
2: ಮಗು, ಏನೆಂದು ಅಪ್ಪಣೆ ಕೊಡಲೆ? ನಾನು ಹೋಗಿ ಬರಬೇಕಾದರೆ ಸಾಕು ಸಾಕಾಗಿದೆ. ನೀನು ಹೋಗುವುದಾದರೆ ನಿನ್ನ ತಾಯಿ ಮಡದಿಯಾದ ಸುಭದ್ರ ದೇವಿಯನ್ನು ಕೇಳಿಕೊಂಡು ಹೋಗುವಂತವನಾಗು. ನಾನು ಮಾತ್ರ ಅಪ್ಪಣೆಯನ್ನು ಕೊಡಲಾರೆ.
0: ತಾತ, ನೀವು ಏನು ಹೇಳುತ್ತಿರುವಿರಿ, ಹಾಗೆ ಆಗಲಿ.
3: ಭಾವಯ್ಯನವರೇ, ನಿಮಗೆ ವಂದನೆಗಳನ್ನು ಮಾಡುತ್ತೇನೆ.
0: ಮಾತೋ ಸ್ತ್ರೀಯವರೇ, ತಮ್ಮ ಮಂಗಲ ಪಾದಕ್ಕೆ ಈ ಬಾಲಕನ ವಂದನವಿರಲಿ.
3: ಮಗು, ಮಂಗಲವಾಗಲಿ, ಎದ್ದೇಳುವಂತವನಾಗು ಕಂದ.
0: ಯಾಕಾಗಲ ತಾಯಿ?
1: ಅಮ್ಮ ಸುಭದ್ರ ದೇವಿ, ನಿನ್ನ ಕುಮಾರನಾದ ಅಭಿಮನ್ಯವು ಚಕ್ರ ಕೋಟೆಯನ್ನು ಛೇದಿಸಲು ಸಿದ್ಧನಾಗಿ ನಿಂತಿರುವನು. ಅವನಿಗೆ ನೀನಾದರೂ ಸ್ವಲ್ಪ ಬುದ್ಧಿಯನ್ನು ಹೇಳಮ್ಮ.
3: ಮಗು, ಅಭಿಮನ್ಯು
0: ಅಮ್ಮ
3: ಹಿರಿಯರ ಮಾತನ್ನು ಮೀರುವುದುಂಟೇ ಕಂದ? ಸುಮ್ಮನೆ ಗ್ರಹಕ್ಕೆ ಹೋಗುವ ನಡೆಯಪ್ಪ ಎಣ್ಣ ಮೋಹದ ಮಗನೇ.
0: ಅಮ್ಮ ಸುಭದ್ರ ದೇವಿ,
3: ಕಂದ
0: ನೀ ಹೇಳುವುದಂತೂ ಕರೆ. ನಾನು ಸಣ್ಣವನು, ಹಾಲು ಕುಡಿದ ಪೂತಕಿಯನ್ನು ಕೊಂದ ಶ್ರೀಕೃಷ್ಣ ಪರಮಾತ್ಮನು ಸಣ್ಣವನಲ್ಲವೇ
3: ಕಂದ?
0: ಕೌರವರ ಸೈನ್ಯವನ್ನು ಕಾಳ ಸರ್ಪಗಳ ರಾಶಿಯನ್ನು ಹೊಡೆದುರುಳಿಸಿ ಶತ್ರುಗಳ ನಿರ್ಮೂಲ ಮಾಡಿ ಬರುತ್ತೇನೆ. ಬೇಗನೆ ಅಪ್ಪಣೆಯನ್ನು ಕೊಡುವಂತವಳಾಗು.
3: ಕಂದ, ನಾನು ನಿನಗೆ ಅಪ್ಪಣೆಯನ್ನು ಕೊಡಲಾರೆ. ಕಂದ, ನಿನ್ನ ಮೋಹದ ಮಡಿದಿಯಾದ ಉತ್ತರಿಯ ವಚನ ತೆಗೆದುಕೊಂಡು ಹೋಗುವಂಥವನಾಗು ಬಾಲ ಸುಶೀಲ.
0: ಯಾಕಾಗಲದ ತಾಯಿ? ಪ್ರಿಯೇ
3: ವಲ್ಲಭ,
0: ಇಂದಿನ ದಿವಸದಲ್ಲಿ ದ್ರೋಣನು ರಚಿಸಿದ ಚಕ್ರವನ್ನು ಮುರಿಯುವುದಕ್ಕಾಗಿ ತಾತನು ಮತ್ತು ಮಾತೆಯು ನಿನ್ನ ಅಪ್ಪಣೆಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಹೋಗಬೇಕೆಂದು ದೂತನಿಂದ ನಿನ್ನನ್ನು ಕರೆ ಕಳಿಸಿದೆ. ಬೇಗನೆ ಜಯದ ಆರತಿಯನ್ನು ತಂದು ಬೆಳಗಿ ಮಾಂಗಲ್ಯ ಎಲೆಯನ್ನು ಕೊಡುವಂತವಳಾಗು.
3: ವಲ್ಲಭ ಹೇಳುತ್ತೇನೆ, ಕೇಳುವಂತವಳಾಗು.
0: ವಲ್ಲಭಿ ಅದೇನಿರುವುದು, ಹೇಳುವಂತವಳಾಗು.

0: ಪ್ರಾಣ ಮನೋಹರನೇ.
1: ರಮಣೆ,
0: ಗುರು ಹಿರಿಯರ ಮಾತನ್ನು ಮೀರಿ ನನ್ನೊಡನೆ ಸರಸಲಾಪವನ್ನು ಆಡುವುದನ್ನು ಬಿಟ್ಟು ಹೋಗಬಾರದೆಂದು ಶರಗೊಡ್ಡಿ ಬೇಡಿಕೊಳ್ಳುವೆನು ದೇವ.
1: ಎಲೈ ಸೆಟಲಿ, ನಿನಗೆ ಅನೇಕ ಪ್ರಕಾರ ಹೇಳಿದರೂ ಕರುಣೆ ಬರಲಿಲ್ಲವೇ?

0: ಹಿಂದಕ್ಕೆ ಹೋಗುವೆ. ನಾಥ ನಿಲ್ಲು ನಿಲ್ಲು, ನಾನೆಂದಿಗೂ ನಿನ್ನನ್ನು ಬಿಡಲಾರೆ. ದೇವ ಸ್ವಲ್ಪ ಸಮಾಧಾನವನ್ನು ತಾಳರಿ, ತಮಗೆ ಜಯದ ಆರತಿಯನ್ನು ಬೆಳಗುವೆ. ನಾಥ ಆರತಿಯನ್ನು ಬೆಳಗುವ ಸಮಯದಲ್ಲಿ ಅಪಶಕುನವಾಯಿತು. ಪ್ರಯಾಣ ಕಾಲದಲ್ಲಿ ಅಪಶಕುನವಾದರೆ ಮುಂದಡಿ ಇಡಬಾರದೆಂದು ಗುರು ಹಿರಿಯರು ಹೇಳುತ್ತಾರೆ. ಪ್ರಯುಕ್ತ ಗ್ರಹಕ್ಕೆ ತೆರಳುವ ನಡೆಯುವರಾಗಿರಿ.
1: ಇಂಥ ಬಲ್ಲಿದ ವೀರನಿಗೆ ಶಕುನ ಅಪಶಕಗಳೇನು ಮಾಡುವವು? ಸುಮ್ಮನೆ ಗ್ರಹಕ್ಕೆ ತೆರಳಿರಿ. ಜೈ ಕೃಷ್ಣ ಮುರಾರಿ.

0: ಕಳಿಸಿಕೊಳಿಸುವುದಕ್ಕಾಗಿ ಚಕ್ರಕೋಟಿಯನ್ನು ರಚಿಸಿದನು. ಅದನ್ನು ಮುರಿಯಲಕ್ಕೆಂದ ಮಂದ ಭೀಮಸೈನ್ಯನು ಪಲಾಯನ ಮಾಡಿದನು. ಯಾರು ಬರುವ ನೋಡುವ. ಓಹೋ, ಇತ್ತು ಕಡೆ ಏನೋ ಭಯಂಕರವಾದ ಗರ್ಜನೆ ಕೇಳಿ ಬರುವುದು. ಬರಲಿ, ಬಂದ ನಂತರ ತಾನೇ ತಿಳಿಯುವುದು.
1: ಓಹೋ, ದ್ರೋಣನು ರಚಿಸಿದ ಚಕ್ರ ಕೋಟೆ ಬಲಹಲೇ. ಹೊರ ಬೀಳಿರಿ ಮೂರ್ಖರೇ, ಮೂರ್ಖರು ಹೊರಗೆ ಬರುವಂತೆ ಕಾಣುವುದಿಲ್ಲ, ನಾನೇ ಒಳಗೆ ಹೋಗುವೆ. ಜೈ ಕೃಷ್ಣ ಮುರಾರಿ. ಇದೇ ಚಕ್ರದ ಮುಂಭಾಗವು, ಇಲ್ಲಿ ಮಾತ್ರ ದ್ರೋಣನು ನಿಂತಂತೆ ಕಾಣುವುದು, ಒಳಗೆ ಹೋಗುವೆನು.
0: ಓಹೋ, ಇವನು ಮಾತ್ರ ವೀರ ಪ್ರತಾಪಶಾಲಿಯಾದ ಅಭಿಮನ್ಯುವು. ಇವನ ಕೂಡ ಹೋರಾಡತಕ್ಕಂತ ವೀರರು ಈ ದಳಾತರದಲ್ಲಿ ಹೋಗುವುದನ್ನು ಕಾಣೆನು. ಶ್ರೀ ಮುರಾಂತಕನ ಕಪಟ ತಂತ್ರವು ಯಾರಿಗೆ ತಿಳಿಯದು? ಕುಮಾರ ಎನ್ನಯ ಮೊಮ್ಮಗನೇ, ಸುಮ್ಮನೆ ಅರಮನೆಗೆ ತೆರಳುವಂತವನಾಗು.
1: ದ್ರೋಣಾಚಾರ್ಯರೇ, ನಿಮ್ಮ ಪಂಚಾಂಗವನ್ನು ನಾನು ಕೇಳಲಿಕ್ಕೆ ಬಂದಿರುವುದಿಲ್ಲ. ಕುರುಡನ ಹಣ್ಣೊಂದು ಅಕ್ಷೋಹಿಣಿ ಮಾರ್ಬಲ್ಲವನ್ನು ಸಂಹರಿಸಿ ಜಯ ಪತಾಕೆಯನ್ನು ತಂದು ಇಂದ್ರಪ್ರಸ್ಥದಲ್ಲಿ ತಂದು ಕಟ್ಟುವೆ. ಬೇಗನೆ ಅಪ್ಪಣೆಯನ್ನು ಇದ್ದಕ್ಕೆ ರೋಗವಂತವನಾಗು.
0: ಸಿಂಹ ಸ್ವರೂಪಿಯಾದ ಅಭಿಮನ್ಯು, ನಿನ್ನೊಡನೆ ನಾನು ಹೋರಾಡತಕ್ಕವನಲ್ಲ. ಚಕ್ರಕೋಟಿಯಲ್ಲಿ ಬೇಕಾದಂತ ವೀರ ಕಲಿಗಳು ಅವಿತುಕೊಂಡು ಕುಳಿತಿರುವರು. ಅವರನ್ನು ಸಂವರಿಸಿ ಜಯಗಳಿಸುವಂತವನಾಗು. ನನ್ನನ್ನು ಮಾತ್ರ ಸರ್ವತಾ ಕೊಲ್ಲಬೇಡ, ತಿಳಿಯಿತೇ ಕುಮಾರ?
1: ಎಲೈ ಕೌರವನ ಮಕ್ಕಳೇ, ನನ್ನ ಕಡು ಶೌರ್ಯದ ಸಡಗರವನ್ನು ತೋರಿಸಲಕ್ಕೆ ಬಂದಿರುವೆನು. ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿರಿ.
2: ಯುದ್ಧಕ್ಕೆ ಎದುರಾಗುವಂತವನಾಗು.

0: ಬೇರೆ ದ್ರೋಣಾಚಾರ್ಯರು ಹೋಗೇ ಬಿಟ್ಟರು. ಇವನು ವೀರ ಅಭಿಮನ್ಯವು, ನನ್ನ ಪ್ರಾಣವನ್ನು ಹೀರಲಿಕ್ಕೆ ಬಂದ ಮೃತ್ಯುವು. ನಾನು ಯಾರು ಮೊರೆ ಹೋಗಲಿ, ಯಾರು ಬೆನ್ನು ಬೀಳಲಿ, ನಾನು ಇಲ್ಲಿಂದ ಓಡಿ ಹೋದರಾಯಿತು.
1: ಎಲೈ ಜೀವ ಕಳ್ಳನೆ, ನಿನ್ನನ್ನು ಕೊಲ್ಲದೆ ಬಿಟ್ಟು ನಾನು ಒಳಗೆ ಹೋಗಲೆ. ನನಗೆ ಎಲ್ಲರೂ ಮೃತ್ಯು ವಶವಾಗಬೇಕೆನ್ನುವಿರಿ. ಆದಮಣೆ ಬಿಡು ನನ್ನ ಪಾದವನ್ನು.
0: ಮಹಾರಾಯಣೇ, ಹೇಗಾದರೂ ಮಾಡಿ ನನ್ನ ಓರ್ವನನ್ನು ಬಿಡು, ಜೀವದಾನ ಕೊಡು, ಶರಣು ಬಂದವರನ್ನು ರಕ್ಷಿಸಬೇಕು ದೇವ.
1: ಎಲೈ ಭರತ ಕುಲಕ್ಕೆ ಕಲಂಕ ಹಚ್ಚುವ ಹುಟ್ಟು ಕುರುಡರ ಸಹಾಯವನ್ನು ಬಯಸಲು ಬಂದ ಪಶುಗಳೇ, ಎಲೈ ಚಾಂಡಾಲ ದುರಿವಾದನ ಕರ್ಣ, ತೋರು ನಿಮ್ಮಯ ಪೌರುಷವನ್ನು, ಬೇಗನೆ ಯುದ್ಧಕ್ಕೆ ಸಿದ್ಧರಾಗಿರಿ.
2: ಎಲೈ ಚಿಕ್ಕ ಬಕ್ಕಿನವರೇ,
1: ಶಬೌಜ್
2: ಅಕ್ಕರದ ಹೆಣ್ಣುಡನೆ ಯುದ್ಧ ಮಾಡಬೇಕೆಂಬ ಶುದ್ಧ ಪಶುವೆ. ನೀನು ಎಲ್ಲ ಕಲೆಗಳ ಮುಂದೆ ತೋರಿದ ನಿನ್ನ ಪರಾಕ್ರಮವನ್ನು ಎಣ್ಣ ಮುಂದೆ ತೋರಿಸಬೇಡ. ಒಂದೇ ಕಲೆ ಹೊಡೆತಕ್ಕೆ ನಿನ್ನನ್ನು ಸಂಹಾರ ಮಾಡಿಬಿಡುತ್ತೇನೆ, ಬೇಗನೆ ಯುದ್ಧಕ್ಕೆ ಸಿದ್ಧನಾಗು.
1: ಎಲೈ ಚಾಂಡಾಲ ದುರ್ಯೋಧನ, ನಾನು ಮಾತ್ರ ಚಿಕ್ಕ ಬೆಕ್ಕಿನ ಮರೆಯು,

0: ಶುಲುಕಿರುವನು. ಇವನು ನಿನ್ನಿಂದ ಮೃತ್ಯು ಆಗಲಾರನು. ಇವನೊಡನೆ ಯುದ್ಧ ಮಾಡಬೇಡ, ತಿಳಿಯಿತೇ ಕುಮಾರ?
1: ಅಹ್ಹಾ, ಏನು ಆಶ್ಚರ್ಯವು! ನನ್ನ ದೊಡ್ಡಪ್ಪನ ಪ್ರತಿಜ್ಞೆಯ ತುತ್ತಿಗೆ ಈಡಾಗತಕ್ಕವರೇ. ಎಳೈ, ನಿನ್ನನ್ನು ಜೀವದಾನ ಬಿಟ್ಟಿರುವೆನು, ಎಲ್ಲಿಯಾದರೂ ಬದುಕಿಕೊ ಹೋಗು, ನಿಲ್ಲಬೇಡ.
2: ಓಹೋ, ಈತನು ಬಲ್ಯದ ಪರಾಕ್ರಮಿ, ಈ ಚಕ್ರದಲ್ಲಿ ಎಲ್ಲಾದರೂ ಹೋಗಿ ಅಡಿಯಿಕೊಳ್ಳುವೆನು.
1: ಎಳೈ ಸೂರ್ಯನಂದನ, ನಿನ್ನನ್ನು ಜೀವದಾನ ಬಿಟ್ಟಿರುವೆನು, ಎಲ್ಲಿಯಾದರೂ ಬದುಕಿಕೊ ಹೋಗು, ನಡೆ, ಇಲ್ಲಿ ನಿಲ್ಲಬೇಡ, ಯುದ್ಧಕ್ಕೆ ಸಿದ್ಧನಾಗು.

0: ಅವರನ್ನು ಕೊಲ್ಲುವಂತೆ ಮಾಡಾಗು.
1: ಅಯ್ಯೋ ದ್ರೋಣಾಚಾರ್ಯ, ನಿಮ್ಮ ಮೇಲೆ ವಿಶ್ವಾಸ ಬಿಟ್ಟು ಕೆಟ್ಟನು, ನಿಮಗೆ ಸೇನಾಧಿಪತಿ ಪಟ್ಟವನ್ನು ಕಟ್ಟಿ ಕೆಟ್ಟನು ಕೆಟ್ಟನು ಕೆಟ್ಟನು.
2: ಎಲೈ ಮೂರ್ಖನಾದ ದುರ್ಯೋಧನ, ಮೂರ್ಖ, ನನಗೆ ಸರ್ವಾಧಿಕಾರ ಕೊಟ್ಟು ನೀನು ಕೆಡಲಿಲ್ಲ, ಅದಕ್ಕಿಂತ ಪೂರ್ವದಲ್ಲೇ ಕೆಟ್ಟಿರುವೆ. ಶ್ರೀಕೃಷ್ಣ ಪರಮಾತ್ಮನು ಸಂಧಾನಕ್ಕೆಂದು ಬಂದಾಗ ಅವನ ಮಾತಿಗೆ ಮನ್ನಣೆ ಮಾಡಿದ ಹಠ ಹಿಡಿದು ಕೆಟ್ಟಿ, ಭೀಷ್ಮರ ಬುದ್ಧಿ ಮಾತನ್ನು ಹೇಳಿದಾಗ ತಿರಸ್ಕರಿಸಿ ಕೆಟ್ಟಿ, ಈಗ ನಿನ್ನಿಂದ ನೀನೇ ಕೆಟ್ಟು ನನ್ನನ್ನು ದೂಷಿಸುವ ಮೂರ್ಖ.
1: ದೇವ ಹೇಗಾದರೂ ಮಾಡಿ ನನ್ನನ್ನು ಉದ್ಧರಿಸಬೇಕು. ದೇವ ಇವನನ್ನು ಗೆಲ್ಲುವ ಬಗೆ ಯಾವುದು?
2: ಹಾಗಾದರೆ ಅವನ ಅಂಬುಗಳನ್ನು ಕತ್ತರಿಸುವಂತವರಾಗಲಿ, ಅವನು ಸಹಜವಾಗಿ ಮೃತನಾಗುವನು.
3: ಇವು ಒಳ್ಳೆಯ ಉಪಾಯ, ಬೇಗನೆ ಹಿಡಿಯಿರಿ ಅವನು ಬಿಲ್ಲನ್ನು ಕಸೇರಿ.
4: ಎಲೈ ಬುದ್ಧಿ ಗೇಡಿಗಳೇ, ಕ್ಷೇತ್ರತನೇ ನನಗೆ ಮೋಸ ಮಾಡಿದೆಯಾ?
3: ಎಲೋ ಮೂರ್ಖನಾದ ಅಭಿಮನ್ಯು, ನನಗೆ ಪಾದ ಪ್ರಯೋಗ ಮಾಡಿದೆಯಾ? ನೀತನಾದ ಕರ್ಣ, ಕೌರವರ ಹಿತವನ್ನು ಬಯಸುವ ಕುಲಗಾತುಕ ಜೀವಗಳ ಈ ವೀರ ಅಭಿಮನ್ಯದ ಕರಗಳನ್ನು ಕತ್ತರಿಸಿರಿ.
0: ಕುರುಪಣೆ, ಬಲ್ಲಿದ ಕ್ಷತ್ರಿಯನಾದ ನಾನು ನಿಜಸ್ತ್ರಧಾರಿಯಾದ ಈ ಅಭಿಮನ್ಯುವಿನ ಕರವನ್ನು ಸರ್ವತಾ ಕತ್ತರಿಸಲಾರೆನು. ಆತನ ಆಯುಧವನ್ನು ಮಾತ್ರ ಕಡಿಮೆ ನೋಡಿ ನೋಡುವಂಥವನಾಗು.
4: ಎಲೈ ರಣ ಹೇಳಿ ಕರ್ಣ, ಹಿಂದಿನಿಂದ ಬಂದು ನನ್ನ ಖಡ್ಗವನ್ನು ಕಡಿದೆಯ? ಆಯುಧ ಇಲ್ಲದೆ ನಿಮ್ಮೆಲ್ಲರನ್ನು ಬುದ್ಧಿ ಕೆಡುತ್ತೇನೆ.
2: ಎಲೈ ಕರ್ಣ, ಹಿಂದಿನಿಂದ ಹೋಗಿ ಆತನ ಕರಗಳನ್ನು ಕತ್ತರಿಸುವಂತವನಾಗು.
4: ಹಾಯ್ ಕೃಷ್ಣ, ಮೋಸ ಮಾಡಿದರು. ಅಯ್ಯೋ ದೊಡ್ಡಪ್ಪ ಗಳಿರ, ಅಮ್ಮ ಸುಭದ್ರಾ ದೇವಿ, ಮಡದಿಯಾದ ಉತ್ತರ ಕಣಕಾಂಗಿಯರು, ನೀವಾದರೂ ನನಗೆ ನೀರನ್ನು ತಂದು ಹಾಕಿ. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು.
3: ಸಾಯಿ ಹೀಗೇಕೆ ಹೊರಳಾಡುತ್ತಿರುವೆ?
4: ಎಲೈ ಕಳ್ಳ ಸೈಂಧವ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು.
0: ಅಯ್ಯೋ ಅರಹನ ನಾಥ, ಕೃಷ್ಣ ಪರಮಾತ್ಮ, ಪೌರ್ಣಿಮೆ ಚಂದ್ರ, ನನ್ನನ್ನು ಬಿಟ್ಟು ಹೋಗಬೇಡವಲ್ಲವ? ನೀನು ರಕ್ತದ ಮಡುವಿನಲ್ಲಿ ಬಿದ್ದು ರಕ್ತ ಸಿಕ್ತವಾದ ನಿನ್ನ ದೇಹವನ್ನು ನೋಡಿ ನನಗೆ ಸಂಕಟವಾಗುತ್ತದೆ. ಕನ್ನ, ಈ ಭೂಮಿಯಲ್ಲಿ ಹೇಗೆ ಜೀವಿಸಲಿ? ಅಯ್ಯೋ ರಾಧ.
1: ಎಲೈ ಅಸನ ಘಾತಕರೇ, ನನ್ನ ಮಗನನ್ನು ಕೊಲ್ಲಿಸಿದೆಯೋ? ಎಲೈ ಭಂಡನೆ, ಬಂಡಿ ಅನ್ನವನ್ನು ಉಂಡು ಖಂಡವನ್ನು ಬೆಳೆಸಿಕೊಂಡು ರೋದನ ಕೈಯುತ್ತ ಕುಳಿತಿರುವ, ಈಗಲೇ ನಿಮ್ಮೆಲ್ಲರನ್ನು ಈ ಧನಸ್ಸಿನಿಂದ ಸಂವರಿಸಿ ಬಿಡುತ್ತೇನೆ.
5: ಆ ತಡೆ ಅರ್ಜುನ, ವಿಚಾರಹೀನಂತೆ ಮಾಡಲಾಗದು. ನಿನ್ನ ಕುಮಾರನನ್ನು ವಿಚಾರಿಸುವಂಥವನಾಗು.
6: ಅಯ್ಯೋ, ಏನು ಸತ್ತ ಮಗನು ನನ್ನ ಕೂಡ ಮಾತನಾಡುವನಿ?
5: ನಿನ್ನ ಕುಮಾರನು ನಿನ್ನ ಮುಂದೆ ಮಾಡಿದ ಶೌರ್ಯವನ್ನು

0: ಬಿತ್ತರಿಸುವುದಕ್ಕಾಗಿ ಪ್ರಾಣವನ್ನು ಮಸ್ತಕಕ್ಕೆ ಏರಿಸಿರುವನು. ಈಗಲೇ ವಿಚಾರಿಸು.
1: ಹಾಯ್ ಹಾಯ್ ಮಗನೇ ಕಂದ, ಏನಿರುವುದು? ಒಂದು ಉಳಿಯದಂತೆ ತಿಳಿ ಹೇಳು ಕಂದ.
0: ತಾತ ಸ್ವಲ್ಪ ತಡೆ. ಕೃಷ್ಣದೇವ ನಿಮಗೆ ವಂದನೆಗಳು. ಹೇ ಜನಕ, ಏನೆಂದು ಹೇಳಲಿ? ಧರ್ಮ ಭೀಮಾದಿಗಳು, ಮಾತೆಯಾದ ಸುಭದ್ರ, ಮಡದಿಯಾದ ಉತ್ತರ ಕಣಕಾಂಗಿಯರು ಯುದ್ಧಕ್ಕೆ ಬೇಡವೆಂದು ಆಲ್ಪರಿದರೂ ನಾನು ಕೇಳಲಿಲ್ಲ. ಒಂದೇ ಅಬ್ಬಿನಿಂದ ಹೋಗಿ ಚಕ್ರಕೋಟೆಯನ್ನು ನಾಶ ಮಾಡಿದನು. ಅದನ್ನು ಸಹಿಸಲಾರದೆ ನನಗೆ ಗೋಚರವಾಗದಂತೆ ಆ ಕರ್ಣನಿಂದ ನನ್ನ ಕರಗಳನ್ನು ಕತ್ತರಿಸಿಬಿಟ್ಟರು. ತಾತನಾದ ಕರ್ಣ, ನಿನ್ನ ಶಿರವು ಆಕಾಶ ಮಂಡಲಕ್ಕೆ ಹಾರುವಂತೆ ತಾತನಿಂದ ವಚನವನ್ನು ತೆಗೆದುಕೊಂಡು ಪ್ರಾಣವನ್ನು ಬಿಡುವೆನು.
2: ಅಯ್ಯೋ ಹರ ಹರ, ಅಯ್ಯೋ ಕಂದ, ಅಭಿಮನ್ಯು ಮರಣವಾದಿಯ ಮಗನೇ.

0: 나가겠다.
1: 아이고 불안하다 올라봐. 믿다께 매라면 듣게 해리들의 기아라데 난 믿음이야. 나게 말이 어디야. 나나가 하루 듣고 일로
2: 나나가 하루 듣고
3: 받았고 일로 지원다 받았고 예라이 차에 들었다 나나나 소리 돌아가 닌난노 소화르시 딧더리 아크리 프라세 마리 프라나만노 니가 왜노 이다 연나야 그래야 세포타우
1: அர்ஜுன இது பிரமாதமாயிது ஜெயத்ரதனு ஹரணிந்த வரவனு படிதவனு ஆதன சிரவனு ஹரிது யாவனு தரகை கெடுவனு ஆதன தெளிவு சஹஸ்திர ஹோளாகவேக்கெந்து வரவு இருவது
3: தேவ ஹாகாதரி இதக்கேனு உபாய மாடுபேக்கு தேவ
4: ஆதன தன்னையு சமுத்திரநாதனல்லி ஹோமவனு நடிசி தேவதைகளுக்கு அர்க்கவனு கொடுத்திருவனு ஜெயத்ரதன சிரபு ஆதன கரதல்லி பீழுவந்தே பில்லனு ஹொடியபேக்கு அந்தரே ஆ சிரசு ஆதன தந்தைய கையில் பீழுவது ಕೂಡಲೇ ತಂದೆಯ ತಲೆಯು ಸಹಸ್ರ ಹೋಳಾಗುವುದು.
3: ದೇವ ನನ್ನ ಪ್ರತಿಜ್ಞೆಯನ್ನು ಪೂರ ಮಾಡುವ ಭಾರವು ನಿನ್ನದು. ನಾನಿನ್ನು ಹೋಗಿ ಬರುತ್ತೇನೆ.
4: ಉಭಯತರು ಆತನನ್ನು ಹುಡುಕಲಿಕ್ಕೆ ಹೋದರು. ನಾನು ಈ ಜಯದ್ರಥನು ತನ್ನಿಂದ ತಾನೇ ಬರುವ ಹಾಗೆ ಒಂದು ಉಪಾಯವನ್ನು ಮಾಡುವೆನು. ಎಲೈ ಸುದರ್ಶನವೇ ಹೋಗು, ಸೂರ್ಯನಿಗೆ ಮರೆಯಾಗು, ಬೇಗ ಹೋಗು.
3: ದೇವ ನಾನಷ್ಟು ಪರಿಶೋಧನೆ ಮಾಡಿದರೂ ಸಿಗದೆ ಹೋದನು. ಮುಂದೇನು ಮಾಡಬೇಕು ಯಾವ ದೇವ?
4: ಮೊದಲು ಚಿತೆಯನ್ನು ಸಿದ್ಧಗೊಳಿಸಿ ನಿನ್ನ ಪ್ರತಿಜ್ಞೆಯನ್ನು ನೆರವೇರಿಸು. ತೀವ್ರವಾಗಿ ಪ್ರದಕ್ಷಿಣೆಯನ್ನು ಹಾಕಿ ಅಂಗಡಿಯಲ್ಲಿ ಧುಮುಕಿ ಬಿಡುವಂಥವನಾಗು.
1: ರಕ್ತ ರಕ್ಷಕನೇ, ಸೂರ್ಯನಾರಾಯಣನು ಪ್ರತಿನಿತ್ಯಕ್ಕಿಂತಲೂ ಇಷ್ಟು ತೀವ್ರವಾಗಿ ಏಕೆ ಪಶ್ಚಿಮ ಸಿಂಹಾಸನವನ್ನು ಏರಿದನು ತಿಳಿಯಲಲ್ಲದು.
4: ಎಲ್ಲೋ ವಾಯಿಸುತ್ತಾನೆ. ಸೂರ್ಯನು ಪ್ರತಿನಿತ್ಯ ದಾರಿಯನ್ನು ನಡೆದು ನಡೆದು ಪ್ರಯಾಸಗೊಂಡಿದ್ದರಿಂದ ಅವನು ಬೇಗನೆ ಮುಳುಗಿದನು. ಧರ್ಮ ಭೂಪಾಲನೆ ಸ್ವಲ್ಪ ವಿಶ್ರಮಿಸು.
5: ದೇವ ಬಂಧು ಬಾಂಧವರನ್ನು ಅಗಲಿದ ಮೇಲೆ ನಾನೆಂತೂ ಬಾಳಲಿ.
4: ಹೇ ಅರ್ಜುನ, ಕೂಡುದು ಜನನಿಂದ ಸ್ಪದಕ್ಕೆ ಕಾರಣನಾಗಕೂಡುದು.
3: ದೇವ ತಮ್ಮ ಆಜ್ಞೆಯನುಸಾರವಾಗಿ ನಾನು ವರ್ತಿಸುತ್ತೇನೆ. ನನ್ನ ಪ್ರತಿಜ್ಞೆ ಪೂರ್ಣ ಮಾಡುವ ಭಾರವು ನಿನ್ನದು.
1: ಅಯ್ಯೋ ಏನು ಮಾಡಲಿ, ಈ ಗದೆಯಿಂದ ಈ ಮದಾಂಧರನ್ನು ಹೊಡೆದು ಚೆಲ್ಲಿ
4: ಬಿಡಲೇನ. ತಡೆ ಅರ್ಜುನ, ಬಿಲ್ಲನ್ನು ಹಿಡಿದು ಪ್ರದಕ್ಷಿಣೆಯನ್ನು ಮಾಡಿ ಅಗ್ನಿಯಲ್ಲಿ ಧುಮುಕಿ ಬಿಡುವಂಥವನಾಗು.
3: ಹಾಗೆ ಮಾಡುತ್ತೇನೆ ದೇವ. ಜೈ ಕೃಷ್ಣ ಮುರಾರಿ.
4: ಹಲೋ ಅರ್ಜುನ, ಇನ್ನೂ ಸೂರ್ಯನು ಅಸ್ತಮಯವಾಗಿಲ್ಲ. ಆತನು ಮುಳುಗಬೇಕಾದರೆ ಇನ್ನೂ 3 ಗಳಿಗೆ ಇರುವುದು. ನಾನು ಸೂರ್ಯನಿಗೆ ಮರಿಯಾಗಿ ನನ್ನ ಚಕ್ರವನ್ನು ಇಟ್ಟ ನಾನೇ ನನ್ನ ಮಾತನ್ನು ನಂಬು. ಬೇಗನೆ ಚಕ್ರವನ್ನು ಅಸ್ತ್ರವನ್ನು ಹೂಡಿ ಹೊಡೆಯುವಂಥವನಾಗು.
3: ದೇವ ಹಾಗೆ ಮಾಡುತ್ತೇನೆ. ಜೈ ಕೃಷ್ಣ ಮುರಾರಿ.

0: ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸನವಾಣಿ ಕಾರ್ಯಕ್ರಮದಲ್ಲಿ ದೊಡ್ಡಾಟ ಸೈಂದವದ ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಅಲಗವಾಡಿಯ ರಾಮಲಿಂಗಪ್ಪ ಬಸಪ್ಪ ಪೂಜಾರಿ ಹಾಗೂ ತಂಡದವರು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಆತ್ಮೀಯ ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ ಕೇಳೋಣ. ರಿವಾಯತ್ ಪದಗಳನ್ನು ನಾಗನೂರಿನ ಆಸ್ಕರ್ ಚಾನ್ಸಾಬ್ ಹಾಗೂ ಮುಲ್ಲಾ ಹಾಗೂ ತಂಡದವರಿಂದ.

0: ಆತ್ಮೀಯ ಕೇಳುಗರೆ, ಇದುವರೆಗೆ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತ ರಿವಾಯತ್ ಪದಗಳು ಮೂಡಿಬಂದವು. ಇದನ್ನು ಪ್ರಸ್ತುತಪಡಿಸಿದವರು ನಾಗನೂರಿನ ಅಸ್ಕರ್ ಚಾಂದ್ ಸಾಬ್ ಮುಲ್ಲಾ ಹಾಗೂ ತಂಡದವರು. ಈ ಜನಪದ ಸಂಗೀತದೊಂದಿಗೆ ಇಂದಿನ ಕಿಸನವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 7:34 ಆಗುತ್ತಲಿದ್ದು ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ತದನಂತರ ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಜ್ಯೋತಿ ಕೆಪಿ. ಮುಖ್ಯಾಂಶಗಳು. ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟ್ರಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ 2ನೇ ದಿನದ ಆಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ವಾರ್ತೆಗಳ ವಿವರ. ರಾಷ್ಟ ಮೊದಲು ಎಂಬ ತತ್ವದ ಮಾರ್ಗದರ್ಶನದಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಜ್ಞಾನ, ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ ನಿರ್ಮಾಣಕ್ಕಾಗಿ ಬಳಸಿಕೊಳ್ಳಬೇಕು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದ್ದಾರೆ. ಚೆನ್ನೈ ಬಳಿಯ ಕಟ್ಟಂಕೂಲತೂರ್ನಲ್ಲಿರುವ ಎಸ್ಆರ್ಎಂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ 22ನೇ ಘಟಿಕೋತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ದೇಶದ ವಿಕಸಿತ ಭಾರತ ಪ್ರಯಾಣದಲ್ಲಿ ಭಾರತದ ಯುವಜನರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು. 2014ರಿಂದ ಉನ್ನತ ಶಿಕ್ಷಣದಲ್ಲಿ ದೇಶದ ವಿಸ್ತರಣೆಯನ್ನು ಅವರು ಎತ್ತಿ ತೋರಿಸಿದರು. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಹೆಚ್ಚುತ್ತಿರುವ ಭಾಗವಹಿಸುವಿಕೆಯನ್ನು ಗಮನಿಸಿದ ಅವರು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಅರೆವಾಹಕಗಳು, ರೋಬೋಟಿಕ್ಸ್ ಮತ್ತು ಜೈವಿಕ ತಂತ್ರಜ್ಞಾನದಂತಹ ಉದಯೋನ್ಮುಖ ಕ್ಷೇತ್ರಗಳ ಮಹತ್ವದ ಕುರಿತು ವಿವರಿಸಿದರು. 2047ರ ವೇಳೆಗೆ ಭಾರತವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟವನ್ನಾಗಿಸುವ ಗುರಿ ಸಾಧಿಸಲು ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅತ್ಯಗತ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಜಸ್ಥಾನದ ಅಲ್ವಾರ್ನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯದ 17 ಜಿಲ್ಲೆಗಳಲ್ಲಿ 6,453 ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಿದ ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರೈತರ ಕಲ್ಯಾಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೊಳಿಸಿದ್ದು, 2014ರಿಂದ 2026ರವರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿರಂತರವಾಗಿ ಹೆಚ್ಚಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಆರ್ಥಿಕತೆಯನ್ನು ಪರಿವರ್ತಿಸುವಲ್ಲಿ ಹೈನುಗಾರಿಕೆ ಕ್ಷೇತ್ರಕ್ಕೆ ಅಪಾರ ಸಾಮರ್ಥ್ಯವಿದೆ ಎಂದು ಅಮಿತ್ ಶಾ ಹೇಳಿದರು. ರಾಜಸ್ಥಾನದಾದ್ಯಂತ ಹೆಚ್ಚಿನ ಹಾಲು ನೀಡುವ ಸಾಮರ್ಥ್ಯ ಹೊಂದಿರುವ ಹಸು ಮತ್ತು ಎಮ್ಮೆ ತಳಿಗಳು ಪ್ರತಿ ಕುಟುಂಬಕ್ಕೂ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು. ಭಾರತೀಯ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಇಂದು ನೇಪಾಳಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. 3 ದಿನಗಳ ಈ ಭೇಟಿಯು ಭಾರತ ಮತ್ತು ನೇಪಾಳ ನಡುವಿನ ನಿಕಟ ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿದೆ. ತುಂಡಿಖೇಲ್ನ ಸೇನಾ ಮಂಟಪಕ್ಕೆ ನಾಳೆ ಭೇಟಿ ನೀಡಲಿರುವ ಜನರಲ್ ಸೇಠ್ ನೇಪಾಳಿ ಸೇನಾ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಲಿದ್ದಾರೆ. ನಂತರದಲ್ಲಿ ಅವರು ನೇಪಾಳಿ ಸೇನಾ ಮುಖ್ಯಸ್ಥರೊಂದಿಗೆ ಸಂವಾದ ನಡೆಸಲಿದ್ದು, ನೇಪಾಳಿ ಸೇನೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರಿಂದ ಪರಸ್ಪರ ಹಿತಾಸಕ್ತಿಯ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ನಂತರ ಜನರಲ್ ಸೇಠ್ ರಾಷ್ಟಪತಿ ಭವನದಲ್ಲಿ ನಡೆಯುವ ಹೂಡಿಕೆ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಅಲ್ಲಿ ಭಾರತೀಯ ಮತ್ತು ನೇಪಾಳಿ ಸೇನೆಗಳ ನಡುವಿನ ವಿಶಿಷ್ಟ ಸಂಪ್ರದಾಯಕ್ಕೆ ಅನುಗುಣವಾಗಿ ನೇಪಾಳಿ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಅವರಿಗೆ ನೇಪಾಳಿ ಸೇನೆಯ ಗೌರವ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಿದ್ದಾರೆ. ಹರ್ ಘರ್ ತಿರಂಗ ಅಭಿಯಾನದ ಭಾಗವಾಗಿ ಇಂದು ಹರಿಯಾಣದ ಕರ್ನಾಲ್ನಲ್ಲಿ ತಿರಂಗ ಯಾತ್ರೆ ನಡೆಯಿತು. ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ತಿರಂಗ ಯಾತ್ರೆಗೆ ಚಾಲನೆ ನೀಡಿದರು. ಈ ತಿಂಗಳ 9ರಿಂದ 17ರವರೆಗೆ ದೇಶಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಗುತ್ತಿದೆ. ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಹೆಚ್ಚಿನ ಸಂಖ್ಯೆಯ ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಕೇಂದ್ರ ಸಚಿವರು ಸ್ವತಃ ಮೋಟಾರ್ ಸೈಕಲ್ನಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಂಡರು. ಭಾಗವಹಿಸುವವರ ಉತ್ಸಾಹವನ್ನು ಹೆಚ್ಚಿಸಿದರು. ಪ್ರತಿಯೊಬ್ಬ ನಾಗರಿಕರಿಗೂ ದೇಶಭಕ್ತಿ ಮತ್ತು ರಾಷ್ಟೀಯ ಹೆಮ್ಮೆಯ ಸಂದೇಶವನ್ನು ತಿಳಿಸುವುದು ಯಾತ್ರೆಯ ಉದ್ದೇಶವಾಗಿತ್ತು. ರಾಷ್ಟೀಯ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯು ಸೈಬರ್ ಕುಸ್ತಿ 2026 ಎಂಬ ರಾಷ್ಟೀಯ ಸೈಬರ್ ಭದ್ರತೆ ಮತ್ತು ಕೃತಕ

0: ಬುದ್ದಿಮತ್ತೆ ಹ್ಯಾಕಥಾನ್ ಅನ್ನು ಪ್ರಾರಂಭಿಸಿದೆ. ಸೈಬರ್ ಭದ್ರತಾ ಮೌಲ್ಯಮಾಪನದಲ್ಲಿ ಮಾನವನ ತೀರ್ಪನ್ನು ಪರೀಕ್ಷಿಸಲು ಮತ್ತು ಗುರುತಿಸಲು ಈ ಹ್ಯಾಕಥಾನ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ತಿಳಿಸಿದೆ. ಸೈಬರ್ ಕುಸ್ತಿ 2026ಗಾಗಿ ನೋಂದಣಿ ನಿನ್ನೆ ಆರಂಭವಾಗಿದ್ದು ಮುಂದಿನ ತಿಂಗಳು 10ರವರೆಗೆ ತೆರೆದಿರುತ್ತದೆ. ಭಾಗವಹಿಸುವಿಕೆ ಉಚಿತವಾಗಿದ್ದು ತಂಡದಲ್ಲಿ ಮೂವರಂತೆ ವಿದ್ಯಾರ್ಥಿಗಳು ಮತ್ತು ಸ್ವತಂತ್ರ ಸಂಶೋಧಕರಿಗೆ ಇದು ಮುಕ್ತವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಮ್ಮು ಪೂಂಚ್ ರಾಷ್ಟೀಯ ಹೆದ್ದಾರಿಯಲ್ಲಿರುವ ಬಹುನಿರೀಕ್ಷಿತ ಸುಂಗಲ್ ಸುರಂಗವನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದ್ದು ಈ ಮೂಲಕ ರಜೌರಿ, ಪೂಂಚ್ ಮತ್ತು ನೌಶೇರಾಗಳೊಂದಿಗೆ ಸಂಪರ್ಕಕ್ಕೆ ಪ್ರಮುಖ ಉತ್ತೇಜನವನ್ನು ಒದಗಿಸಲಾಗಿದೆ. ಕಾಲಿಧರ್ ಶ್ರೇಣಿಯ ಮೂಲಕ ಗಡಿ ರಸ್ತೆಗಳ ಸಂಸ್ಥೆ ನಿರ್ಮಿಸಿದ 2.79 ಕಿಲೋಮೀಟರ್ ಉದ್ದದ ಈ ಸುರಂಗವು ಅಸ್ತಿತ್ವದಲ್ಲಿರುವ ಮಾರ್ಗದ ಕಠಿಣ ಪ್ರದೇಶವನ್ನು ಬೈಪಾಸ್ ಮಾಡುತ್ತದೆ. ಪ್ರಯಾಣದ ದೂರವನ್ನು ಸುಮಾರು 13 ಕಿಲೋಮೀಟರ್ಗಳಷ್ಟು ಕಡಿಮೆ ಮಾಡಿ ಗಣನೀಯ ಪ್ರಯಾಣ ಸಮಯವನ್ನು ಉಳಿಸುತ್ತದೆ. ಸುಮಾರು 600 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಸುರಂಗವು ಪ್ರಸ್ತುತ ಬೆಳಗ್ಗೆ 8ರಿಂದ ರಾತ್ರಿ 8 ಗಂಟೆವರೆಗೆ ಲಘು ವಾಹನಗಳಿಗೆ ಮಾತ್ರ ತೆರೆದಿರುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಕ್ರೇನ್ ಮತ್ತು ರಷ್ಯಾ ಇಂದು ಪರಸ್ಪರ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಸಿವೆ. ಈ ದಾಳಿಗಳು ಎರಡೂ ಕಡೆಗಳಲ್ಲಿ ಕನಿಷ್ಠ 11 ಜನರನ್ನು ಬಲಿ ಪಡೆದಿವೆ. ರಷ್ಯಾದ್ಯಂತ ಉಕ್ರೇನ್ 100 ಡ್ರೋನ್ಗಳನ್ನು ಹಾರಿಸಿದ್ದು 6 ಜನರು ಬಲಿಯಾಗಿದ್ದಾರೆ. ಡ್ರೋನ್ ದಾಳಿಗಳು 3 ಪಟ್ಟಣಗಳನ್ನು ಗುರಿಯಾಗಿಸಿಕೊಂಡಿದ್ದವು. 150ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಒಳಗೊಂಡ ಈ ದಾಳಿಗಳು ಹಲವಾರು ಮನೆಗಳು ಮತ್ತು ರೈಲ್ವೆ ನಿಲ್ದಾಣವನ್ನು ಹಾನಿಗೊಳಿಸಿದವು. ರಷ್ಯಾದ ರಕ್ಷಣಾ ಸಚಿವಾಲಯವು ರಾತ್ರಿಯಿಡೀ 822 ಉಕ್ರೇನಿಯನ್ ಡ್ರೋನ್ಗಳನ್ನು ನಾಶಪಡಿಸಿದೆ ಎಂದು ಹೇಳಿದೆ. ಏತನ್ಮಧ್ಯೆ ಉಕ್ರೇನ್ನಲ್ಲಿ ರಷ್ಯಾದ ದಾಳಿಗಳು 5 ಜನರನ್ನು ಬಲಿ ಪಡೆದಿವೆ. ರಷ್ಯಾ ದಾಳಿಗಳು ಕ್ರಿವಿ ರೇಹ್ನಲ್ಲಿರುವ ಲೋಹಶಾಸ್ತ್ರೀಯ ಸ್ಥಾವರ ಮತ್ತು ಕೈವ್ನಲ್ಲಿರುವ ಹಲವಾರು ಮಿಲಿಟರಿ ಕೈಗಾರಿಕಾ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡಿದ್ದವು ಎಂದು ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಏಷ್ಯಾ ಮುಕ್ತ ವ್ಯಾಪಾರ ಒಪ್ಪಂದ ಸಾಫ್ಟಾದ ದುರ್ಬಳಕೆ ಮಾಡಿಕೊಂಡು ದಕ್ಷಿಣ ಪೂರ್ವ ಏಷ್ಯಾದ ಅಡಿಕೆಯನ್ನು ಬಾಂಗ್ಲಾದೇಶ ಮೂಲದ್ದು ಎಂದು ಸುಳ್ಳು ಘೋಷಣೆ ಮಾಡಿ ಭಾರತಕ್ಕೆ ಅಕ್ರಮವಾಗಿ ಆಮದು ಮಾಡಿಕೊಳ್ಳುತ್ತಿದ್ದ ಬೃಹತ್ ಜಾಲವನ್ನು ಕಂದಾಯ ಗುಪ್ತಚರ ನಿರ್ದೇಶನಾಲಯ DRI ಭೇದಿಸಿದೆ. ಈ ಕುರಿತು ಕೇಂದ್ರ ಹಣಕಾಸು ಸಚಿವಾಲಯ ಮಾಹಿತಿ ನೀಡಿದ್ದು, ಈವರೆಗೆ ನಡೆದಿರುವ ತನಿಖೆಯಲ್ಲಿ 2,500 ಕೋಟಿ ರೂಪಾಯಿಗೂ ಅಧಿಕ ಕಂದಾಯ ನಷ್ಟವಾಗಿರುವುದು ಕಂಡುಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ 9 ಜನರನ್ನು ಬಂಧಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದ 2ನೇ ದಿನದ ಆಟದ ಅಂತ್ಯಕ್ಕೆ ಇಂದು ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ಗಳಿಗೆ 460 ರನ್ ಗಳಿಸಿದೆ. ಮೊದಲ ದಿನವಾದ ನಿನ್ನೆ ಭಾರತ 288 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿತ್ತು. ಇಂದಿನ ದಿನದಾಟದ ಅಂತ್ಯಕ್ಕೆ ಭಾರತದ ಪರವಾಗಿ ದೇವದತ್ ಪಡಿಕಲ್ 167 ರನ್ ಗಳಿಸಿದರೆ ಧ್ರುವ್ ಜುರೇಲ್ 51 ರನ್ ಗಳಿಸಿ ತಮ್ಮ ವಿಕೆಟ್ ಒಪ್ಪಿಸಿದರು. ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ ಕೃಷ್ಣ ಪ್ರಸ್ತುತ ಕಣದಲ್ಲಿದ್ದಾರೆ. ಶ್ರೀಲಂಕಾ ಪರವಾಗಿ ಪ್ರಭತ್ ಜಯಸೂರ್ಯ 4 ವಿಕೆಟ್ ಪಡೆದರೆ ಕೇಶರ ನುವಾಂಥ 3 ವಿಕೆಟ್ ಗಳಿಸಿ ಮಿಂಚಿದರು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಾಳೆಯಿಂದ ಇದೇ 23ರವರೆಗೆ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯಲಿದೆ. 2009ರ ನಂತರ ಭಾರತವು ಈ ಕೂಟಕ್ಕೆ ಆತಿಥ್ಯ ವಹಿಸುತ್ತಿರುವುದು ಇದು 2ನೇ ಬಾರಿಯಾಗಿದೆ. 2011ರಿಂದ ಭಾರತವು ಪ್ರತಿ ಆವೃತ್ತಿಯಲ್ಲೂ ಕನಿಷ್ಠ 1 ಪದಕ ಗೆಲ್ಲುತ್ತಾ ಬಂದಿದ್ದು ಈವರೆಗೆ ಒಟ್ಟು 14 ಪದಕಗಳನ್ನು ಪಡೆದುಕೊಂಡಿದೆ. ಈ ಬಾರಿಯ ಪಂದ್ಯಾವಳಿಯಲ್ಲಿ ಪಿವಿ ಸಿಂಧು, ಲಕ್ಷ್ಯ ಸೇನ್ ಹಾಗೂ ಡಬಲ್ಸ್ನಲ್ಲಿ ಸಾತ್ವಿಕ್ ಸಾಯಿರಾಜ್ ಚಿರಾಗ್ ಶೆಟ್ಟಿ ಜೋಡಿ ಭಾರತದ ಪ್ರಮುಖ ಪದಕದ ಭರವಸೆಯಾಗಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಹಾಗೂ ಮಿಶ್ರ ಡಬಲ್ಸ್ನಲ್ಲಿ ಧ್ರುವ್ ಕಪಿಲಾ ಮತ್ತು ತನಿಷಾ ಕ್ರಾಸ್ಟೋ ಸ್ಪರ್ಧೆಯಲ್ಲಿದ್ದಾರೆ. ಭಾರತಕ್ಕೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶವನ್ನು ಏಕೀಕರಿಸಿದ ನೆನಪಿಗಾಗಿ ಇಂದು ಪುದುಚೇರಿ ಡಿ ಜ್ಯೂರ್ ವರ್ಗಾವಣೆ ದಿನವನ್ನು ಆಚರಿಸಿತು. 1954ರಲ್ಲಿ ಭಾರತದೊಂದಿಗಿನ ವಿಲೀನದ ಐತಿಹಾಸಿಕ ಜನಾಭಿಪ್ರಾಯ ಸಂಗ್ರಹಣೆ ನಡೆದ ಕಿಜೂರು ಪ್ರದೇಶದಲ್ಲಿ ಪುದುಚೇರಿ ಗೃಹ ಸಚಿವ ಎ ನಮಃ ಶಿವಾಯಂ ರಾಷ್ಟೋಧ್ವಜಾರೋಹಣ ನೆರವೇರಿಸಿದರು.

0: ಪೆಸಿಫಿಕ್ ದ್ವೀಪ ರಾಷ್ಟ್ರ ಹವಾಯಿಯಾದ್ಯಂತ ಲಾಲಾ ಚಂಡಮಾರುತ ಚಲಿಸುತ್ತಿರುವುದರಿಂದ ಬಲವಾದ ಗಾಳಿ ಮತ್ತು ಧಾರಾಕಾರ ಮಳೆಯಾಗಿದೆ. ಲಾಲಾ ಚಂಡಮಾರುತದ ಪರಿಣಾಮವಾಗಿ ಗಂಟೆಗೆ ಗರಿಷ್ಠ 120 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದ್ದು 63 ಸೆಂಟಿಮೀಟರ್ಗಳವರೆಗೆ ಮಳೆಯಾಗುವ ಸಂಭವವಿದೆ ಎಂದು ವರದಿಯಾಗಿದೆ. ಎಫ್ಐಎಚ್ ಮಹಿಳಾ ಹಾಕಿ ವಿಶ್ವಕಪ್ನಲ್ಲಿ ಭಾರತೀಯ ಮಹಿಳಾ ತಂಡ ಚೀನಾ ವಿರುದ್ದದ ಪಂದ್ಯದೊಂದಿಗೆ ತನ್ನ ಅಭಿಯಾನ ಆರಂಭಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ವೀನ್ನ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ಪೂಲ್ ಡಿ ವಿಭಾಗದ ಈ ಪಂದ್ಯವು 2-2 ಗೋಲುಗಳ ಸಮಬಲದ ಹೋರಾಟದೊಂದಿಗೆ ಅಂತ್ಯಗೊಂಡಿದೆ. ಭಾರತದ ಪರವಾಗಿ ನವನೀತ್ ಕೌರ್ ಮತ್ತು ದೀಪಿಕಾ ತಲಾ 1 ಗೋಲು ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜ್ಞಾನ ಕೌಶಲ್ಯ ಮತ್ತು ನಾವೀನ್ಯತೆಯನ್ನು ರಾಷ್ಟ್ರ ನಿರ್ಮಾಣಕ್ಕೆ ಬಳಸಿಕೊಳ್ಳಿ, ಪದವೀಧರರಿಗೆ ಉಪರಾಷ್ಟಪತಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವಜನರು, ಬಡವರು, ಮಹಿಳೆಯರು ಮತ್ತು ರೈತರ ಸಬಲೀಕರಣ ಅಗತ್ಯ, ಸಚಿವ ಅಮಿತ್ ಶಾ. ನೇಪಾಳಕ್ಕೆ ಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ 3 ದಿನಗಳ ಭೇಟಿ, ರಕ್ಷಣಾ ಸಹಕಾರ ಮತ್ತು ಮಿಲಿಟರಿ ಬಾಂಧವ್ಯಕ್ಕೆ ಒತ್ತು. ಮತ್ತು ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ದ 2nd ದಿನದಾಟದ ಅಂತ್ಯಕ್ಕೆ 9 ವಿಕೆಟ್ಗೆ 460 ರನ್ ಗಳಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕೇಳಿ ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ್.
2: ಬಹಳ ದಿನಗಳ ನಂತರ ಸ್ನೇಹಿತ ರಘು ಮನೆಗೆ ಹೋದೆ. ಗಂಡ ಹೆಂಡತಿ ಇಬ್ಬರು ಖುಷಿಯಿಂದಲೇ ಬರಮಾಡಿಕೊಂಡರು. ಬಹಳ ದಿನಗಳಾದದ್ರಿಂದ ನನಗೂ ತುಂಬ ಖುಷಿಯಾಯಿತು. ಹಾಗೆ ಟೀ ಕುಡಿತಾ ಹರಟುತ್ತಾ ಕೂತಿದ್ವಿ. ಅವನ ಮಗ ನಿಶ್ಚಲ್ ಬಹಳ ಚೂಟಿ. ಮನೆಯ ಕಪಾಟಿನಲ್ಲಿ ನೇತು ಹಾಕಿರುವ ಮೆಡಲ್ಗಳು ಅವನ ಬುದ್ಧಿವಂತಿಕೆಯನ್ನು ಸಾರಿ ಹೇಳುತ್ತಿತ್ತು. ಗೋಡೆ ಹೊರಗಡೆ ಅವನು ಬಿಡಿಸಿದ ಚಿತ್ರಗಳು ಕೂಡ ರಾರಾಜಿಸುತ್ತಿದ್ದವು. ಹೊರಗಡೆ ಅಂಗಳದಲ್ಲಿ ಸ್ನೇಹಿತರ ಜೊತೆ ಆಟ ಮುಗಿಸಿ ಒಳಗಡೆ ಬಂದವನೇ ನನ್ನ ನೋಡಿ, ಹಾಯ್ ಅಂಕಲ್, ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ ಅಂತ ನಗುತ್ತಾ ಮಾತನಾಡಿಸಿದ. ಹಾಗೆ ತನ್ನ ಸ್ಕೂಲ್ ಬ್ಯಾಗ್ ಓಪನ್ ಮಾಡಿ ಅದರಿಂದ ಒಂದು ಪೇಪರ್ ತೆಗೆದು ಓದಲಾರಂಭಿಸಿದ. ನಿಶ್ಚಲ್ ತನ್ನ ಮಧುರವಾದ ಧ್ವನಿಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಬಾಯಿಪಾಠ ಮಾಡಲು ಆರಂಭಿಸಿದ. ಅವನಷ್ಟಕ್ಕೆ ಅವನು ಓದುತ್ತಿದ್ದ. ನಮಗೆ 1947 August 15 ಸ್ವಾತಂತ್ರ್ಯ ಸಿಕ್ಕಿತು. ಅಂದಾಗ ನನ್ನ ಗಮನ ಅವನ ಭಾಷಣದತ್ತ ಹರಿಯಿತು. ಮುಂದುವರಿದು ಸ್ವಾತಂತ್ರ್ಯ ಸಿಗಲು ಹಲವು ಹೋರಾಟಗಾರರು ಕಾರಣ. ಸಿಕ್ಕ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು. ಹೀಗೆ ಇವೆಲ್ಲವುಗಳ ಮಧ್ಯೆ ನನಗೆ ಹಲವು ಬಾರಿ ಕಿವಿ ಮೇಲೆ ಬಿದ್ದ ಸ್ವಾತಂತ್ರ್ಯ ಸಿಕ್ಕಿತು, ಸ್ವಾತಂತ್ರ್ಯ ಸಿಗಲು, ಸಿಕ್ಕ ಸ್ವಾತಂತ್ರ್ಯ ಎಂಬ ಶಬ್ದಗಳು ಸ್ವಲ್ಪ ಬೇಸರವನ್ನು, ಕೋಪವನ್ನು ಕೊಂಚ ಕೆರಳುವಂತೆಯೂ ಮಾಡಿತು. ಆದರೂ ತಾಳ್ಮೆಯಿಂದಿದ್ದು ಕಾರಣ, ನಿಶ್ಚಲ್ 4th ತರಗತಿ ಓದು ಹುಡುಗ, ತಪ್ಪು ಅವನದಲ್ಲ ಅಂತ ಗೊತ್ತಿತ್ತು. ಆದರೂ ಅವನಲ್ಲಿಗೆ ಹೋಗಿ ಹೇಳಿಬಿಟ್ಟೆ, ಪುಟ್ಟ ನಿಶ್ಚಲ್, ನೀನು ಓದುತ್ತಿರೋದರಲ್ಲಿ ಒಂದು ಚಿಕ್ಕ ಅಸಮಂಜಸವಾದಂತಹ ಶಬ್ದವಿದೆ, ಅದು ಶುದ್ಧ ತಪ್ಪು ಎಂದಾಕ್ಷಣ, ಅಂಕಲ್ ಯಾವುದು ತಪ್ಪು, ನೀವು ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ ಅಂತ ಕೂಗಾಡಿ ಕೇಳಿಬಿಟ್ಟ. ಹಾಗೆ ಅವನಿಗೆ, ನಿಶ್ಚಲ್ ನೀನೇನು ತಪ್ಪು ಮಾಡುತ್ತಿಲ್ಲ, ಆದರೆ ಈ ಸ್ವಾತಂತ್ರ್ಯ ಅನ್ನೋದು ಸುಲಭವಾಗಿ ಸಿಕ್ಕಿರೋದಲ್ಲ, ಅದನ್ನು ಹೋರಾಟ ಮಾಡಿ ರಕ್ತ ಹರಿಸಿ ತ್ಯಾಗ ಮಾಡಿ ನಮ್ಮ ಹಿರಿಯರು ಪಡೆದುಕೊಂಡಿರೋದು ಎಂದು ಅವನಿಗೆ ಹೇಳಿದಾಗ ಅವನು ಹೌದಾ ಅಂತಾಕ್ಷಣ ಕೆಲವು ನಿದರ್ಶನಗಳನ್ನು ಅವನ ಮುಂದಿಟ್ಟೆ. ನಿಶ್ಚಲ್ ತನ್ನ ಭಾಷಣದ ಶಬ್ದಗಳನ್ನೇನೋ ಬದಲಿಸಿಕೊಂಡ, ಆದರೆ ನಾವು ನಮ್ಮ ಅರಿವನ್ನು ಎಂದು ಬದಲಿಸಿಕೊಳ್ಳೋದು? ಆ ಹೋರಾಟದ ಅದ್ಭುತ ಹಾದಿಗಳನ್ನು ಕಾಣದಿರಬಹುದು, ಆದರೆ ಇತಿಹಾಸದ ಪುಟಗಳು ಆ ಶ್ರೇಷ್ಠ ತ್ಯಾಗದ ಕುರಿತು ನೀಡಿರುವ ಮಾಹಿತಿಗಳು, ವಿವರಣೆಗಳು ಮೈ ರೋಮಾಂಚನಗೊಳಿಸುತ್ತವೆ, ಮೈ ನವಿರೇಳಿಸುತ್ತದೆ. ಮತ್ತು ಈ ಸ್ವಾತಂತ್ರ್ಯ ಎನ್ನುವುದು ಸಿಕ್ಕಿರೋದಲ್ಲ, ರಕ್ತ ಹರಿಸಿ ಪಡೆದಿರೋದು ಎಂಬುದನ್ನು ಸಾರಿ ಸಾರಿ ಹೇಳುತ್ತದೆ. ಎಂಜಿಲಿ ಕಾಸು ಅಧಿಕಾರಕ್ಕಾಗಿ ಬ್ರಿಟಿಷರ ಮನೆ ಕಾಯುತ್ತಾ ಭಾರತ ಮಾತೆಯ ಮಡಿಲಲ್ಲಿಯೇ ಆಶ್ರಯ ಪಡೆದು ದೇಶಪ್ರೇಮಿಗಳ ಹೋರಾಟದ ಯೋಜನೆಗಳನ್ನು ಬ್ರಿಟಿಷರಿಗೆ ಹೇಳುವ ಮೂಲಕ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಧಕ್ಕೆಯಾದ ದೇಶದ್ರೋಹಿ ರಕ್ತ ಬೀಜಾಸುರರು ಒಂದು ಕಡೆಯಾದರೆ, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು ಎಂದು ನಂಬಿ ತಾನು ಹುಟ್ಟಿದ ಈ ನಾಡು, ಅನ್ನ ನೀಡಿದ ಈ ಭೂಮಿ ತಾಯಿಯ ನೆನೆದು ಭಾರತ ಮಾತೆಯನ್ನು ಪರಕೀಯರಿಂದ

ಬಂಧಮುಕ್ತಗೊಳಿಸಬೇಕು. ಸಂಪದ್ಭರಿತವಾದ ಸಂಸ್ಕೃತಿಯ ಬೀಡಾದ ನಮ್ಮ ತಾಯ್ನಾಡನ್ನು ಸ್ವತಂತ್ರಗೊಳಿಸಬೇಕೆಂದು ಪಣತೊಟ್ಟು ಮನೆ, ಸಂಸಾರ, ಯೌವನ, ಐಶ್ವರ್ಯ ಎಲ್ಲವನ್ನು ತ್ಯಾಗ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಿಳಿದ ಭಾರತೀಯ ವೀರಪುತ್ರರು ಇನ್ನೊಂದೆಡೆ. ಅವರ ಆದರ್ಶಗಳು, ದೇಶಕ್ಕಾಗಿ ಅವರ ಮಾಡಿದ ತ್ಯಾಗ ನೆನೆಯದೇ ಇದ್ದರೆ ಇಂದು ತಪ್ಪಾದೀತು. ಅದನ್ನು ನೆನೆದಾಗಲೆಲ್ಲ ಮೈನವಿರೇಳುತ್ತದೆ. ನಾವು ನೆನೆಯುವ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ ಪಟೇಲ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರ ದಿಗ್ಗಜರ ನಡುವೆ ಹತ್ತಾರು ವೀರ ವನಿತೆಯರು, ನೂರಾರು ಗ್ರಾಮೀಣ ಯುವಕರು ಕೂಡ ಪ್ರಾಣ ತೆತ್ತಿರೋದನ್ನು ನಾವು ಮರೆಯುವಂತಿಲ್ಲ. ಎಲ್ಲರೂ ಸೇರಿ ಬ್ರಿಟಿಷರ ವಿರುದ್ಧ ಪಥಸಂಚಲನದಲ್ಲಾಗಲಿ ಅಥವಾ ಸಭೆ ಸಮಾರಂಭಗಳಲ್ಲಾಗಲಿ ಭಾಗವಹಿಸದೇ ಇರಬಹುದು. ಆದರೆ ಅವರವರ ಧಾಟಿಯಲ್ಲಿ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು, ಅಮೂಲ್ಯವಾದದ್ದು. ಬಂಗಾಳದ ಬರಹಗಾರ್ತಿ ಪ್ರೀತಿಲತಾ ವದೇದಾರ್ ಕೇವಲ ಕಾದಂಬರಿಗಳನ್ನು ಬರೆಯುತ್ತಾ ಕಾಲ ಕಳೆದಿದ್ದರೆ ಇಂದು ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸೇರುತ್ತಿರಲಿಲ್ಲ. ಇಂದಿನ

ಸಂಚಲನದಲ್ಲಾಗಲಿ ಅಥವಾ ಸಭೆ ಸಮಾರಂಭಗಳಲ್ಲಾಗಲಿ ಭಾಗವಹಿಸದೇ ಇರಬಹುದು. ಆದರೆ ಅವರವರ ಧಾಟಿಯಲ್ಲಿ ಅವರು ಈ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆ ಅನನ್ಯವಾದದ್ದು, ಅಮೂಲ್ಯವಾದದ್ದು. ಬಂಗಾಳದ ಬರಹಗಾರ್ತಿ ಪ್ರೀತಿಲತಾ ವದೇದಾರ್ ಕೇವಲ ಕಾದಂಬರಿಗಳನ್ನು ಬರೆಯುತ್ತಾ ಕಾಲ ಕಳೆದಿದ್ದರೆ ಇಂದು ಅವರ ಹೆಸರು ಇತಿಹಾಸದ ಪುಟದಲ್ಲಿ ಸೇರುತ್ತಿರಲಿಲ್ಲ. ಇಂದಿನ ಬಾಂಗ್ಲಾದೇಶದಲ್ಲಿರುವ ಚಿತ್ಗಾಂಗ್ ಬ್ರಿಟಿಷರು ತಮ್ಮ ಶಸ್ತ್ರಾಗಾರವನ್ನು ಹೊಂದಿದ್ದರು. ಭಾರತೀಯರನ್ನು ಹಂಗಿಸಲೆಂದೇ ನಾಯಿಗಳು ಮತ್ತು ಭಾರತೀಯರಿಗೆ ಒಳಗಡೆ ಪ್ರವೇಶ ಇಲ್ಲ ಎಂಬ ಬ್ರಿಟಿಷ್ ಅಟ್ಟಹಾಸದ ಬೋರ್ಡು ನೇತುಹಾಕಲಾಗಿತ್ತು ಚಿತ್ಗಾಂಗ್ ಶಸ್ತ್ರಾಗಾರದಲ್ಲಿ. ಚಿತ್ಗಾಂಗ್ ಶಸ್ತ್ರಾಗಾರದ ಮೇಲೆ 1932 ಪ್ರೀತಿಲತಾ ವದೇದಾರ್ ಪಂಜಾಬಿ ಪುರುಷನ ವೇಷ ಧರಿಸಿ 15 ಜನ ಕ್ರಾಂತಿಕಾರಿ ಪುರುಷರ ತಂಡದೊಂದಿಗೆ ದಾಳಿ ನಡೆಸಿ ಅದನ್ನು ಸ್ಫೋಟಿಸಿದ್ದನ್ನು ನಾವು ಎಂದಾದರೂ ಮರೆಯಲು ಸಾಧ್ಯವೇ ದೇಶಪ್ರೇಮಿಗಳೇ? ಆ ಕಾಲದಲ್ಲಿ ವಿಧವೆಯರು ಎಂದರೆ ಅಬಲೆಯರೆಂದೇ ಪರಿಗಣಿಸಲಾಗುತ್ತಿತ್ತು. ಕಾರಣ, ಪತಿಯನ್ನು ಕಳೆದುಕೊಂಡ ಆ ಸ್ತ್ರೀಯರು ಸಮಾಜದ ಮುಖ್ಯವಾಹಿನಿಗೆ ಬರುವುದು ಬಹಳ ವಿರಳವಾಗಿತ್ತು. ಆದರೆ ದೇಶ ಎಂಬ ವಿಚಾರ ಬಂದಾಗ ಅವರಲ್ಲಿರೋ ಆ ಕಿಚ್ಚು ಮೂಡುತ್ತಿತ್ತು ಎಂಬುದಕ್ಕೆ ಉದಾಹರಣೆ ಬಿಜಾಪುರ ದೇಸಾಯಿ ಮನೆತನದ ವಿಧವಾ ಮಹಿಳೆ ಕಾಶಿಬಾಯಿ. ಬ್ರಿಟಿಷ್ ಕಲೆಕ್ಟರ್ ವಿರುದ್ಧ ತೋರಿದ ಧೈರ್ಯ ಅಜರಾಮರವಾಗಿದೆ. ಆಗರ್ಭ ಶ್ರೀಮಂತ ಮನೆತನದ ಮಹಿಳೆ ರಾಲ್ಸ್ ರಾಯ್ ಕಾರೊಂದನ್ನು ಖರೀದಿಸಿದ್ದಳು. ಬಿಜಾಪುರಕ್ಕೆ ಬ್ರಿಟಿಷ್ ಅಧಿಕಾರಿಯು ಭೇಟಿಯಿದ್ದ ಕಾರಣ ಆತನ ಜಿಲ್ಲಾ ಪ್ರವಾಸಕ್ಕೆಂದು ಆಕೆಯ ರಾಲ್ಸ್ ರಾಯ್ಸ್ ಕಾರನ್ನು ನೀಡುವಂತೆ ಬ್ರಿಟಿಷ್ ಕಮಿಷನರ್ ತನ್ನ ಸರ್ಜೆಂಟ್ನನ್ನು ಕಳುಹಿಸಿದ. ಬಂದ ಸರ್ಜೆಂಟ್ಗೆ ಖಾರವಾಗಿ ಉತ್ತರಿಸಿದ ಕಾಶಿಬಾಯಿ ಕಾರು ತನ್ನ ಕುಟುಂಬದ ಬಳಕೆಗಾಗಿಯೇ ಹೊರತು ಪರಕೀಯರ ಮೋಜಿನ ಪ್ರವಾಸಕ್ಕಾಗಿ ಅಲ್ಲ, ಯಾವ ಕಾರಣಕ್ಕೂ ಅದನ್ನು ನೀಡುವುದಿಲ್ಲ ಎಂದು ದೇಶಪ್ರೇಮ ಭರಿತ ಮಾತುಗಳಲ್ಲಿಯೇ ಉತ್ತರಿಸಿದಳು. ಕೋಪಗೊಂಡ ಕಮಿಷನರ್ ನೀಡದಿದ್ದರೆ ಆ ಕಾರಿನ ಓಡಾಟದ ಪರವಾನಿಗೆಯನ್ನು ರದ್ದುಗೊಳಿಸುವುದಾಗಿ ಹೆದರಿಸುತ್ತಾನೆ. ಅದಕ್ಕೆ ಪ್ರತಿಯಾಗಿ ಅವಳು, ಪರವಾನಿಗೆ ರದ್ದಾದರೆ ಕಾರನ್ನು ಬೆರಣಿ ತಟ್ಟು ಒಣಗಿಸುತ್ತೇನೆ ವಿನಃ ಬ್ರಿಟಿಷರಿಗೆ ನೀಡುವುದಿಲ್ಲ ಎಂದು ಮರುತ್ತರಿಸಿದಳು. ಕಮಿಷನರ್ ಕಾರಿನ ಪರವಾನಿಗೆಯನ್ನು ರದ್ದುಗೊಳಿಸಿದ. ಕಾಶಿಬಾಯ್ ಆ ದುಬಾರಿ ಕಾರನ್ನು ಮನೆಯ ಮುಂದಿಟ್ಟು ಅದರ ಮೇಲೆ ಬೆರಣಿ ಒಣಗಿಸಿ ಬ್ರಿಟಿಷ್ ಅಧಿಕಾರಕ್ಕೆ ತಕ್ಕ ಉತ್ತರವನ್ನು ನೀಡಿ ತನ್ನ ಬ್ರಿಟಿಷ್ ವಿರೋಧಿ ಮನೋಭಾವವನ್ನು ಪ್ರದರ್ಶಿಸಿರುವುದನ್ನು ನಾವು ನೆನೆಯದಿರಲು ಸಾಧ್ಯವೇ? ಸಾಂಸಾರಿಕ ಜೀವನದ ಕುರಿತಾಗಿ ಗಂಡಿಗಿಂತ ಹೆಚ್ಚು ಯೋಚಿಸುವವಳು ಹೆಣ್ಣು. ನೇರವಾಗಿ ತನ್ನ ಬಯಕೆಯನ್ನು ವ್ಯಕ್ತಪಡಿಸದಿದ್ದರೂ ತಾನು ಮದುವೆಯಾಗುವ ಗಂಡು ಹೀಗಿರಬೇಕು ಎಂದು ಮನಸ್ಸಿನಲ್ಲಿಯೇ ಬಿಂಬ ಮೂಡಿಸಿಕೊಂಡಿರುತ್ತಾಳೆ. ಅವನ ಎತ್ತರ, ಬಣ್ಣ, ಕೆಲಸ, ಸಂಪಾದನೆ, ಸೌಂದರ್ಯ ಎಲ್ಲವೂ ಈ ಬಗೆಯಲ್ಲಿಯೇ ಅಡಕವಾಗಿರುತ್ತದೆ, ಈ ಬಯಕೆಯಲ್ಲಿಯೇ ಕೂಡಿರುತ್ತದೆ. ಯಾವುದು ಚಲನಚಿತ್ರದ ಹೀರೋವನ್ನು ಆಟಗಾರನನ್ನೋ ಹೋಲುವ ಗಂಡನ ನಿರೀಕ್ಷೆಯೂ ಆಗಿರಬಹುದು. ಆದರೆ ಶಕುಂತಲಾ ದಮಾನ್ಕರ್ ಎಂಬ ಹೆಸರಿನ ವೀರ ಮಹಿಳೆಯನ್ನು ತಾವು ಕೇಳಿರಬಹುದು. ಶಕುಂತಲಾ ದಮಾನ್ಕರ್ ಹೆಸರು ಅಷ್ಟಾಗಿ ಕೇಳದೆಯೂ ಇರಬಹುದು. ಅವಳು ವಿದ್ಯಾರ್ಥಿ ದಿಸೆಯಿಂದಲೇ ತನ್ನ ಜೀವನವನ್ನು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮುಡಿಪಿಟ್ಟ ವೀರಪುತ್ರಿ ಇವಳು. ಕಾಲೇಜಿನ ತರಗತಿಗಳನ್ನು ಬಹಿಷ್ಕರಿಸಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಈಕೆ ಕರೆ ಕೊಟ್ಟರೆ ಸಾಕು, ಸಾವಿರಾರು ವಿದ್ಯಾರ್ಥಿಗಳು ಒಮ್ಮೆಲೆ ಬಂದು ಜಮಾಯಿಸಿ ಬಿಡುತ್ತಿದ್ದರು. ಅಂತಹ ಪಾದರಸದಂತಹ ಹೋರಾಟದ ಚೈತನ್ಯ ಇವಳದ್ದು. ಮನೆಯಲ್ಲಿ ಸ್ಥಿತಿವಂತರಾದರೂ ಇವಳು ಪ್ರೀತಿಸಿದ್ದು ಬ್ರಿಟಿಷರು ಹಗರಿರುಳು ಹುಡುಕಾಡುತ್ತಿದ್ದ ಅವನ ರುಂಡ ತಂದು ಕೊಟ್ಟವರಿಗೆ 5,000 ರೂಪಾಯಿ ಬಹುಮಾನ ಘೋಷಣೆಯಾದ ಭೂಗತ ನಿಸ್ವಾರ್ಥಿ ಸ್ವಾತಂತ್ರ್ಯ ಹೋರಾಟಗಾರ ಶಂಕರ್ ಕುರ್ತ್ಕೋಟಿಯನ್ನು. ಶಕುಂತಲಾ ತನ್ನ ಪ್ರೇಮ ನಿವೇದನೆಯನ್ನು ಶಂಕರ್ನಲ್ಲಿ ಸಲ್ಲಿಸಿದಾಗ ಶಂಕರ್ ನಿರಾಕರಿಸಿದರು. ಸಮಾಧಾನಗೊಳ್ಳದೆ ಆಕೆಗೆ ಕಾರಣ ತಿಳಿಯಲು ಹಠ ಹಿಡಿದು ಕೂತಾಗ ಆತ ಸೌಮ್ಯವಾಗಿ ಉತ್ತರಿಸಿದ. ನೋಡು ಶಕುಂತಲಾ, ನಾನೊಬ್ಬ ಬ್ರಿಟಿಷರು ಹುಡುಕುತ್ತಿದ್ದ ಕೈದಿ. ನನ್ನ ರುಂಡದ ಮೇಲೆ 5,000 ರೂಪಾಯಿ ಬಹುಮಾನ ಘೋಷಿಸಲಾಗಿದೆ. ನಾನು ಎಂದು ಬ್ರಿಟಿಷರ ಕೈ ಸೇರುತ್ತೇನೋ ಅಂದೇ ನನ್ನನ್ನು ಗಲ್ಲಿಗೇರಿಸುತ್ತಾರೆ. ನೀನಿನ್ನೂ ಚಿಕ್ಕವಳು, ಒಳ್ಳೆಯ ಹುಡುಗನನ್ನು ಆಯ್ಕೆ ಮಾಡಿಕೋ, ಕ್ಷಮಿಸಿಬಿಡು ಎಂದು ಹೊರಟಿ ಹೋದನು. ಪ್ರತಿಯಾಗಿ ಶಕುಂತಲಾ ನಗುತ್ತಾ ಉತ್ತರಿಸುತ್ತಾಳೆ, ನೀನು ಬ್ರಿಟಿಷರಿಗೆ ಬೇಕಾದ ಕೈದಿ ಇರಬಹುದು, ಆದರೆ ನನ್ನ ಅಂತರಾತ್ಮ ಒಪ್ಪಿದ ವೀರ. ಪ್ರಾಣ ಇರುವವರೆಗೂ ನಿನ್ನೊಡನೆ ಭಾರತ ಮಾತೆಯನ್ನು ಬಂಧ ಮುಕ್ತಗೊಳಿಸುವ ನಿನ್ನ ಹೋರಾಟದ ಜೊತೆ ಕೇವಲ ಪತ್ನಿಯಾಗಿ ಅಲ್ಲ, ನಿನ್ನ ಅನುಯಾಯಿಯಾಗಿ ನಾನಿರುವೆ. ಇಂದೋ ನಾಳೆಯೋ ಅಥವಾ ಮದುವೆಯಾದ ಮರುಕ್ಷಣವೋ ನೀನು ಗಲ್ಲಿಗೇರಿದರೆ ಹೆಮ್ಮೆಯಿಂದ ಹೇಳಿಕೊಳ್ಳುವೆ, ನಾನು ಸ್ವತಂತ್ರ ಹೋರಾಟಗಾರನ ವಿಧವಾ ವೀರಪತ್ನಿ ಎಂದು. ನಂತರ ಅವರ ವಿವಾಹವು ಒಂದು ಅಜ್ಞಾತ ಸ್ಥಳದಲ್ಲಿ ನಡೆಯುತ್ತದೆ. ಈ ನೈಜ ಕಥೆಯನ್ನು ಕೇಳಿದಾಗ ಅನ್ನಿಸಿರಬೇಕು, ಸ್ವಾತಂತ್ರ್ಯ ಸಿಕ್ಕಿರೋದಲ್ಲ, ತ್ಯಾಗ ಬಲಿದಾನ ಮೂಲಕ ಪಡೆದಿರೋದೆಂದು. ತ್ಯಾಗ, ಧೈರ್ಯ, ಶೌರ್ಯ ಮತ್ತು ದೂರದೃಷ್ಟಿತ್ವ ಇನ್ನೊಂದು

0: ಅದಕ್ಕೆ ಹೆಸರು ಭಗತ್ ಸಿಂಗ್. ಶೌರ್ಯ ಮತ್ತು ಸ್ಫೂರ್ತಿಯ ಸಂಕೇತವಾದ ಭಗತ್ ಸಿಂಗ್ ಬ್ರಿಟಿಷರ ಜನವಿರೋಧಿ ನೀತಿಗಳನ್ನು ವಿರೋಧಿಸಲು ಹಿಂದೂಸ್ತಾನ್ ಅಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಯನ್ನು ರಚಿಸಿಕೊಳ್ಳದಿದ್ದರೆ ಸಾರ್ವಜನಿಕ ಸುರಕ್ಷತಾ ಮತ್ತು ವ್ಯಾಪಾರ ವಿವಾದಗಳ ಮಸೂದೆಯನ್ನು ವಿರೋಧಿಸಿ ಸೆಂಟ್ರಲ್ ಅಸೆಂಬ್ಲಿ ಮೇಲೆ ಬಾಂಬ್ ಸ್ಫೋಟಿಸದಿದ್ದರೆ, ತನ್ನ ಎಳೆಯ ವಯಸ್ಸಿನಲ್ಲೇ ಸಾವನ್ನು ಆಲಂಘಿಸಿಕೊಳ್ಳದಿದ್ದರೆ ಹೋರಾಟ ಆ ತೀವ್ರತೆಯನ್ನು ಪಡೆದುಕೊಂಡಿರುತ್ತಿರಲಿಲ್ಲ. ಇಂದು ನಾವು ಸ್ವಾತಂತ್ರ್ಯವಾಗಿ ಬದುಕಲು ಸಾಧ್ಯವಾಗುತ್ತಲೂ ಇರುತ್ತಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿಯ 43 ಬಂಗಾಳಿ ರೆಜಿಮೆಂಟ್ನಲ್ಲಿ ಸೈನಿಕನಾಗಿ ನೇಮಕಗೊಂಡ ಮಂಗಲ್ ಪಾಂಡೆ ಸೈನ್ಯದಲ್ಲಾದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತದೆ, ಧೂರ್ತ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಹಲ್ಲೆ ಮಾಡದೆ ಸಂಬಳ ಪಡೆದು ಸುಮ್ಮನಿದ್ದರೆ ದೇಶಭಕ್ತಿಯ ಕಿಡಿಯಾಗಲಿ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಲಿ ನಡೆಯುತ್ತಲೇ ಇರಲಿಲ್ಲ. ಸ್ವಾತಂತ್ರ್ಯ ಪಡೆಯಲು ಹಿಂದೆ ನಡೆದ ಹಿಂಸೆ ಮತ್ತು ಕ್ರಾಂತಿಯ ಮಾರ್ಗವನ್ನು ನೆನೆಯುವ ಅಗತ್ಯವಿದೆ ಎಂದು ಭಾವಿಸಿ ತನ್ನ ಕಾಲೇಜು ದಿನಗಳಲ್ಲೇ ಕ್ರಾಂತಿಕಾರಿ ಧೋರಣೆಯೊಂದಿಗೆ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಟ್ಟು ತನ್ನ ಜೊತೆ ಆಜಾದ್ ಎಂಬ ಶಬ್ದ ಸೇರಿಸಿಕೊಂಡ ಚಂದ್ರಶೇಖರ್ ಆಜಾದ್ ಹಲವು ವರ್ಷಗಳವರೆಗೆ ಹೋರಾಡಿ ಬ್ರಿಟಿಷರಿಗೆ ಸಿಗಬಾರದೆಂದು ತಾನೇ ಗುಂಡು ಹಾರಿಸಿಕೊಂಡು ಹುತಾತ್ಮನಾದ ಚಂದ್ರಶೇಖರ್ ಆಜಾದ್ ಸ್ವತಂತ್ರ ಹೋರಾಟದ ಅಂಕಣಕ್ಕೆ ಇಳಿಯದಿದ್ದರೆ ಆ ಹೋರಾಟದ ಗತಿ ತೀವ್ರತೆಯೇ ಕಾಣಲು ಸಾಧ್ಯವಿತ್ತೆ? ಖಂಡಿತ ಇಲ್ಲ. ಇವೆಲ್ಲ ಕೆಲವೇ ಕೆಲವು ನಿದರ್ಶನಗಳು. ಸ್ವಾತಂತ್ರ್ಯದ ಹೋರಾಟದ ಹಾದಿಯಲ್ಲಿ ಇಂತಹ ಸಾವಿರಾರು ಪ್ರಾಣತ್ಯಾಗ, ಜೀವನ ಪರಿತ್ಯಾಗ, ಇಂತಹ ನೈಜ ಕಥೆಗಳು ನಮ್ಮ ಮುಂದಿವೆ. ಇನ್ನಾದರೂ ನಮ್ಮ ಹಿರಿಯರು ತಮ್ಮ ವೈಯಕ್ತಿಕ ಜೀವನವನ್ನು, ಸಾಂಸಾರಿಕ ಸುಖವನ್ನು, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಆ ಯಶೋಗಾಥೆಗಳನ್ನು ನೆನೆದು ನಡೆಯೋಣ. ತಾಂಡವಾಡುತ್ತಿರುವ ಭ್ರಷ್ಟಾಚಾರಕ್ಕೆ ತಿಲಾಂಜಲಿ ಹಾಡೋಣ. ದೇಶದ ಭದ್ರತೆಗೆ ಕಂಟಕಪ್ರಾಯವಾದ ಭಯೋತ್ಪಾದನೆಯನ್ನು ಬುಡಸಮೇತ ಕಿತ್ತು ಹಾಕೋಣ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಆರ್ಥಿಕತೆಯಲ್ಲಿ ಮುನ್ನಡೆ ಸಾಧಿಸೋಣ. ಸ್ವಾರ್ಥ, ಲಾಲಸ್ಯ, ಲೋಭಿತನ, ಧನದಾಹವನ್ನು ಮರೆತು ದೇಶದ ಒಳಿತಿಗಾಗಿ ಕಿಂತಿತ್ತು ಸೇವೆಯನ್ನು ಮಾಡೋಣ. ಜಾತಿ, ಧರ್ಮ, ಶ್ರೀಮಂತ, ಬಡವ ಎಂಬ ಭೇದ ಭಾವ ಮರೆತು ಒಟ್ಟಿಗೆ ಬಾಳುವ ಐಕ್ಯತೆಯ ಮಂತ್ರದೊಂದಿಗೆ ಬದುಕು ಸಾಗಿಸೋಣ. ಜನವರಿಯಲ್ಲೇನೋ, ಆಗಸ್ಟ್ ತಿಂಗಳಲ್ಲೇನೋ ತ್ರಿವರ್ಣ ಧ್ವಜ ಹಿಡಿದು ದೇಶಪ್ರೇಮವನ್ನು ಪ್ರದರ್ಶಿಸುವ ದೇಶಭಕ್ತರಾಗದೆ ದೇಶಪ್ರೇಮವನ್ನು ಮೈಗೂಡಿಸಿಕೊಳ್ಳೋಣ. ನೈಜ ಭಾರತೀಯರಾಗೋಣ. ಭಾರತ ಮಾತೆಯ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಭಾರತ ಮಾತೆಗೆ ಜೈ ಅಣ್ಣೋಣ.
1: ಸ್ವಾತಂತ್ರ್ಯ ಹೋರಾಟದ ನೆನಪುಗಳು. ಈ ಕುರಿತು ಮಾತನಾಡಿದವರು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಚಿತ್ತಾರದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕರಾದ ಪ್ರಕಾಶ್ ನಾಯ್ಕ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಆಕಾಶವಾಣಿ ವ್ಯಂಗ್ಯಚಿತ್ರಕಾರ ಹಾಗೂ ಬಹುಮುಖ ಪ್ರತಿಭೆ ಶರಣು ಚಟ್ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ.
1: ಸ್ನೇಹಿತರೆ, ಇಂದು ನಮ್ಮೊಂದಿಗಿದ್ದಾರೆ ವ್ಯಂಗ್ಯಚಿತ್ರಕಾರರು, ಸಾಹಿತಿಗಳು, ಶಿಕ್ಷಕರಾಗಿರುವ ಶರಣು ಚಟ್ಟಿಯವರು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ದೈಹಿಕ ವಿಕಲತೆಯನ್ನು ಮೀರಿ ಇವರು ಮಾಡಿರುವ ಸಾಧನೆ ಅಪಾರ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ.
2: ನಮಸ್ಕಾರ ಸರ್.
1: ಶರಣು ಚಟ್ಟಿಯವರೇ, ನಿಮ್ಮ ಪರಿಚಯವನ್ನು ನೀವು ಹೆಂಗೆ ಮಾಡ್ಕೋತೀರಿ?
2: ನನ್ನ ಹೆಸರು ಶರಣು ಚಟ್ಟಿ ಅಂತ. ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಸುಕ್ಷೇತ್ರ ಗೋಲಗೇರಿ ಗೊಲ್ಲಾಳೇಶ್ವರರ ಕರ್ಮಭೂಮಿಯಾಗಿರ್ತಕ್ಕಂಥ ಗೋಲಗೇರಿಯಲ್ಲಿ ಜನಿಸಿದ್ದು. ಪ್ರಸ್ತುತ ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಸ್ಥಳೀಯ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದ 5-6 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಹವ್ಯಾಸಗಳಾಗಿ ವ್ಯಂಗ್ಯ ಚಿತ್ರಕಲೆ, ಮಕ್ಕಳ ಸಾಹಿತ್ಯ, ಚುಟುಕು ಬರಹ, ವೈಚಾರಿಕ ಲೇಖನ, ಅದೇ ತರನಾಗಿ ಗಾಯನ, ಈ ಎಲ್ಲ ಹವ್ಯಾಸಗಳೊಂದಿಗೆ ನಾನು ವೃತ್ತಿಯನ್ನು ಬಹಳ ಆನಂದಪೂರ್ವಕವಾಗಿ ಸಾಗಿಸ್ತಾ ಇದ್ದೀನಿ.
1: ಸರ್, ತಾವು ಮೂಲತಃ ಗೋಲ್ಗೇರಿಯರಂದ್ರೆ ಕುಟುಂಬ ಇರೋದು ಕೂಡ ಗೋಲ್ಗೇರಿಯಲ್ಲೇ?
2: ಹೌದು ಸರ್.
1: ತಮ್ಮ ತಂದೆ ಹೆಸರು ಸರ್?
2: ನಮ್ಮ ತಂದೆ ಹೆಸರು ಗೊಲ್ಲಾಳಪ್ಪ ಶರಣಪ್ಪ ಚಟ್ಟಿ ಅಂತ. ನಮ್ಮ ತಾಯಿ ಹೆಸರು ಗಂಗಾಬಾಯಿ ಚಟ್ಟಿ ಅಂತ. ನನಗೆ 5 ಸಹೋದರಿಯರು, ಕೊನೆಯದ ಮಗ ನಾನು. ನಮ್ಮ ತಂದೆಯವರು ವೃತ್ತಿಯಿಂದ ರೈತರು, ಅದರ ಜೊತೆಗೆ ಕಿರಾಣಿ ವ್ಯಾಪಾರವನ್ನು ಕೂಡ ಅವರು ಮಾಡ್ತಾ ಇದ್ರು. ಅವರು ಕೂಡ ಮೂಲತಃ ಅವರ ಕಾಲೇಜು ದಿನಗಳಲ್ಲಿ ವ್ಯಂಗ್ಯ ಚಿತ್ರಕಲೆಯನ್ನು ಕೂಡ ಅವರು ಹವ್ಯಾಸವಾಗಿ ಅಳವಡಿಸಿಕೊಂಡಿದ್ರು. ಬಹುಶಃ ಆನುವಂಶಿಕವಾಗಿಯನ್ನು ನಮ್ಮ ತಂದೆಯ ಒಂದು ಕಲಾತ್ಮಕ ಗುಣ, ಮತ್ತು ನಮ್ಮ ಮುತ್ತಾತನಾಗಿರ್ತಕ್ಕಂಥ ಶ್ರೀಯುತ ಮಲಕಪ್ಪ ಚೆಟ್ಟಿಯವರು ಕೂಡ ಕಲಾವಿದರಾಗಿದ್ದರು. ಅವರು ಕೂಡ ಜಾನಪದ ಕಲಾವಿದರಾಗಿ ಭಾಳಷ್ಟು ಖ್ಯಾತಿ ಪಡೆದಿದ್ದರು. ವಿದೂಷಕರಂತೆ ಅವರು ಕೂಡ ಕೆಲಸ ಮಾಡ್ತಿದ್ದರು. ಅವರ ಒಂದು ಗುಣಗಳೇ ನನ್ನಲ್ಲೂ ಕೂಡ ಬಂದು ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ಅಂದ್ರೆ ಈ ಕಲೆ ನಿಮಗೆ ವಂಶ ಪಾರಂಪರಿಕವಾಗಿ ಬಂದಿದೆ ಅಂದ್ರೆ ತಪ್ಪಾಗಲ್ಲ.
2: ಹೌದು ಸರ್, ಖಂಡಿತ.
1: ಶರಣು ಚಟ್ಟಿ ಅವರೇ, ಶಿಕ್ಷಣ ಏನಾಗಿದೆ ತಮ್ಮದು?
2: ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ, ಕಾಲೇಜು ಶಿಕ್ಷಣವನ್ನು PUC ವರೆಗೂ ಗೋಲಗೆರೆಯಲ್ಲಿ ಮುಗಿಸಿದೆ. ಮುಂದೆ ಸಿಂದಗಿಯ ಪದ್ಮರಾಜ ಶಿಕ್ಷಕರ ತರಬೇತಿ ಕೇಂದ್ರದಲ್ಲಿ ನಾನು ಶಿಕ್ಷಕರ ತರಬೇತಿಯನ್ನು ಮುಗಿಸಿಕೊಂಡು DEd ಅತ್ಯುತ್ತಮ ಶ್ರೇಣಿಯಲ್ಲಿ ಪಾಸಾಗಿ, ಆ ಬಳಿಕ ನಾನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಾಹ್ಯ ವಿದ್ಯಾರ್ಥಿಯಾಗಿ ಪದವಿ ಶಿಕ್ಷಣ ಪೂರೈಸಿದೆ. ಆ ನಂತರ ಕುವೆಂಪು ವಿಶ್ವವಿದ್ಯಾಲಯದಿಂದ MA ಕನ್ನಡ ಕೂಡ ನಾನು ಅಧ್ಯಯನ ಮಾಡಿದೆ ಅಂತ ಹೇಳ್ಬೋದು.
1: ಪ್ರಸ್ತುತ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಿರಿ?
2: ಹೌದು ಸರ್.
1: ಶಿಕ್ಷಕರಾಗುವ ಅನುಭವ ಹೆಂಗಿದೆ ಸರ್ ತಮ್ಮದು?
2: ಯಾವುದಾದ್ರೂ ಒಂದು ಉದ್ಯೋಗವನ್ನು ಬದುಕಿಗೋಸ್ಕರ ಮಾಡೋದಕ್ಕಿಂತ ಶಿಕ್ಷಕ ವೃತ್ತಿ ಬಹಳಷ್ಟು ಪವಿತ್ರ ಮತ್ತು ಅಷ್ಟೇ ಗೌರವವುಳ್ಳದು. ನಮ್ಮ ಎದುರಿಗೆ ಇರುವಂಥ ಸುಮಾರು 50-60 ವಿದ್ಯಾರ್ಥಿಗಳ ಪ್ರತಿ ವರ್ಷ ಭವಿಷ್ಯ ರೂಪಿಸುವ ಜವಾಬ್ದಾರಿ ಕೆಲಸ ನಮ್ಮದಾಗಿರ್ತೈತಿ.
1: ಸರಿ, ಈ ಮಕ್ಕಳ ಸಾಹಿತ್ಯ, ವ್ಯಂಗ್ಯ ಚಿತ್ರ, ಗಾಯನ, ಇದರ ಕುರಿತು ಆಸಕ್ತಿ ಹೆಂಗೆ ಬಂತು ತಮಗೆ?
2: ನಾನು ಮೊದಲಿಗೆ ವ್ಯಂಗ್ಯ ಚಿತ್ರಕಲೆ ಆಸಕ್ತಿ ಅಂದರೆ, ನಾನು 5 ತರಗತಿಯಲ್ಲಿ ಇದ್ದಾಗಲೇ ನಮ್ಮ ಶಿಕ್ಷಕರು ಪಾಠ ಮಾಡಿದ ಬಳಿಕ ಒಂದು 5-10 ನಿಮಿಷ ಅವರು ಸುಮ್ಮನೆ ಓದ್ಕೋತ ಕೂಳ್ತಾಗ ಅವರ ಚಹರೆ ಯಾವ ಥರನಾಗಿರ್ತೈತಿ ಅದನ್ನೇ ನಾನು ಚಿತ್ರಿಸ್ತಿದ್ದೆ. ಚಿತ್ರಿಸಿ ಶಿಕ್ಷಕರಿಗೆ ತೋರಿಸಿದಾಗ ಅವರು, ಇಲ್ಲ, ನಿನ್ನಲ್ಲಿ ಒಳ್ಳೆಯ ಕಲೆ ಐತಿ, ಇದನ್ನು ನಾನು ಮುಂದುವರಿಸಂತ ಹೇಳಿದಾಗ ನಾನು ಆವಾಗ ಪ್ರಾಥಮಿಕ ಹಂತದಲ್ಲಿರುವಂಥ ಪ್ರತಿಭಾ ಕಾರಂಜಿ ಇಂಥ ಕಾರ್ಯಕ್ರಮಗಳಲ್ಲಿ ನಾನು ಚಿತ್ರಕಲೆಯಲ್ಲಿ ಭಾಗವಹಿಸ್ತಾ ಸಾಕಷ್ಟು ನಾನು ಮೆಚ್ಚುಗೆ ಗಳಿಸ್ತಾ ಬಂದೆ. DEd ಬರುವ ಹೊತ್ತಿಗೆ ಸ್ವಲ್ಪ ಚಿತ್ರಕಲೆಯಲ್ಲಿ ಸಾಕಷ್ಟು ಪರಿಣಿತಿ ಪಡೆದಿದ್ದೆ ಅಂತ ಹೇಳ್ಬೋದು. ಇದಕ್ಕೆ ಮುಖ್ಯವಾಗಿ ನಾನು ಮೊದಲು ಚಿತ್ರಗಳನ್ನು ತೆಗೆಸುತ್ತಾ ಬಂದರೂ ಈ ವ್ಯಂಗ್ಯ ಚಿತ್ರ ಕ್ಷೇತ್ರಕ್ಕೆ ಹೊರಳಿದ್ದು ಒಂದು ವಿಶೇಷ ಘಟನೆ ನೆನಪಾತೈತಿ.
1: ಅಲ್ಲ, ಈ ವ್ಯಂಗ್ಯ ಚಿತ್ರನೇ ಬಿಡಿಸ್ಬೇಕಂತೇಳಿ ನಿಮ್ಗೆ ಯಾರಾದ್ರೂ ಸ್ಫೂರ್ತಿ, ಇದು ಆಸಕ್ತಿ ಹೆಂಗ್ ಬಂತ?
2: ಹೌದು ಸರ್, ವ್ಯಂಗ್ಯ ಚಿತ್ರಕ್ಕೆ ನಾನು ಮೂಲತಃ ಚಿತ್ರ ತೆಗೆಯೋದ್ರಲ್ಲಿ ನಿರತನಾದರೂ ಕೂಡ ನಮ್ಮದು ಕಿರಾಣಿ ಅಂಗಡಿ, ಗೊಲ್ಲಾಳೇಶ್ವರ ದೇವಸ್ಥಾನ ಹತ್ರ ಕಿರಾಣಿ ಅಂಗಡಿ ಇತ್ತು. ಕಿರಾಣಿ ಅಂಗಡಿಯಲ್ಲಿ ನಮ್ಮ ತಂದೆಯವರು, ಅವರು ಭಾಳಷ್ಟು ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಅವರು ಎಲ್ಲ ಸಂಗ್ರಹ ಮಾಡ್ತಾ ಬರ್ತಿದ್ದರು. ಅದನ್ನು ನಾನು ಓದ್ತಿದ್ದೆ. ಜೊತೆಗೆ ನಮ್ಮ ತಂದೆಯ ಸ್ನೇಹಿತರಾಗಿರ್ತಕ್ಕಂಥ ಒಂದು 4-5 ಜನರು ಈ ಪ್ರಜಾವಾಣಿ ಇರ್ಬೋದು, ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ಭಾಳಷ್ಟು ರಾಜ್ಯದ ಖ್ಯಾತ ಪತ್ರಿಕೆಗಳು, ಮ್ಯಾಗಝಿನ್ಸ್ಗಳನ್ನು ಅವರು ಓದಿ ಅದರಲ್ಲಿರುವಂಥ

0: ವ್ಯಂಗ್ಯಚಿತ್ರಗಳ ಬಗ್ಗೆ ಅವರು ಚರ್ಚೆ ಮಾಡ್ತಿದ್ರು, ನಗುತ್ತಿದ್ರು, ಅದನ್ನು ವಿಮರ್ಶೆ ಮಾಡ್ತಿದ್ರು. ಅದನ್ನು ನಾನು ಬಿಡುವಿನ ವೇಳೆದಾಗ ಅಂಗಡಿ ಒಳಗೆ ಕುಂತಾಗ ಕೇಳುತ್ತಿದ್ದೆ. ಕೇಳಿದಾಗ ನನಗೂ ಒಂದು ಸ್ವಲ್ಪ ವ್ಯಂಗ್ಯಚಿತ್ರ ಅವರೆಲ್ಲ ಮಾತನಾಡಿ ಇಟ್ಟ ಬಳಿಕ ಆ ಪತ್ರಿಕೆಗಳನ್ನ ನಾನು ಓದ್ತಿದ್ದೆ, ಮ್ಯಾಗಝಿನ್ಸ್ಗಳನ್ನ ಓದಿ ನಾನು ಚಿತ್ರ ತೆಗಿತೀನಿ. ಅದರಲ್ಲಿ ವಿಶೇಷವಾಗಿ ವ್ಯಂಗ್ಯಚಿತ್ರ ತೆಗೆಯೋದರಿಂದ ಅದು ನನಗೂ ಖುಷಿ ಕೊಡ್ತಾ ಬಂತು. ಹೀಗಾಗಿ ನಾನು ಪ್ರಾರಂಭಿಕವಾಗಿ ವ್ಯಂಗ್ಯಚಿತ್ರ ತೆಗಿತಾ ತೆಗಿತಾ ಬಂದೆ. ಮೊಟ್ಟ ಮೊದಲಿಗೆ ನಾನು ಯಾರ ಕಲಾವಿದರು ಕೂಡ ನನ್ನ ಸಂಪರ್ಕದಲ್ಲಿ ಇದ್ದಿದ್ದಿಲ್ಲ. ಅವಾಗ ನಾ ಗೊರವರ ಯಲ್ಲಪ್ಪ ಅಂತೇಳಿ ಅವರು ಬಸ್ ಕಂಡಕ್ಟರ್ ಆಗಿದ್ದಾರೆ, ಅವರು ಗದಗನಲ್ಲಿ ಇರ್ತಾರೆ, ಹುಬ್ಳಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಅಭಿಮಾನಿ ನಾನು.
1: ಅವರು ವ್ಯಂಗ್ಯಚಿತ್ರಕಾರರ?
0: ಹೌದ್ರಿ, ಅವರು ಮೂಲತಃ ಬಸ್ ಕಂಡಕ್ಟರ್ ಆಗಿದ್ರು ಕೂಡ ಅವರು ಖ್ಯಾತ ವ್ಯಂಗ್ಯಚಿತ್ರಕಾರರು. ಅದರ ಜೊತೆಗೆ ವೆಂಕಟೇಶ್ ಇನಾಮದಾರ್, ಜಗದೀಶ್ ಭಜಂತ್ರಿ, ಪ್ರಕಾಶ್ ಶೆಟ್ಟಿ, ಬಹಳಷ್ಟು ಜನ ಕಲಾವಿದರು, ಪಿ ಮಹಮ್ಮದವ್ರು ಆಗಿರ್ಬೋದು, ಜೇಮ್ಸ್ ವಾಜ್, ಇವರೆಲ್ಲ ಕಲಾವಿದರ ಚಿತ್ರಗಳನ್ನ ನೋಡ್ತಿದ್ದೆ. ಅವರನ್ನು ಯಾವಾಗ ಸಂಪರ್ಕ ಮಾಡಬೇಕಂತ ನನ್ನಲ್ಲಿ ತುಡಿತಾ ಇತ್ತು. ನಾನು ಮೊದಲಿಗೆ ನಮ್ಮ ಹತ್ತಿರದಲ್ಲೇ ಇರುವಂಥ ಗದಗದವರಿಗೆ, ಗುರುವಾರ ಯಲ್ಲಪ್ಪ ಅವರಿಗೆ ಒಂದು ಪತ್ರ ಬರೆದೆ. ಅವರು ಪ್ರತಿಕ್ರಿಯೆ ನೀಡಿ, ಇಲ್ಲ ನಾವು ನಿಮಗೆ ಯಾವುದೇ ತರನಾದ ಸಹಾಯ ಮಾಡ್ತೀವಂತೇಳಿ ಪ್ರತಿಕ್ರಿಯೆ ನೀಡಿದರು. ಅದರ ಜೊತೆಗೆ ಪ್ರಕಾಶ್ ಶೆಟ್ಟಿಯವರು ಕೂಡ ತಾವು ಹೊರತರತಕ್ಕಂಥ ವಾರಕೋರೆ ಸಂಚಿಕೆಗಳನ್ನು ಕಳಿಸಿದ್ರು. ಅದನ್ನು ಓದ್ತಾ ಓದ್ತಾ ವ್ಯಂಗ್ಯಚಿತ್ರಗಳನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಪತ್ರಿಕೆಗೆ ಯಾವುದೇ ತರನಾಗಿ ಕಳಿಸಬೇಕಂತ ಧೈರ್ಯ ನನ್ನಲ್ಲಿ ಇದ್ದಿದ್ದಿಲ್ಲ. ಬರ್ತಾ ಬರ್ತಾ ಹಿರಿಯ ವ್ಯಂಗ್ಯಚಿತ್ರಕಾರರ ಮಾರ್ಗದರ್ಶನದಿಂದ ಮತ್ತು ನಾನೇ ಏನು ಮಾಡಿದೆ ಅಂದರೆ, ಒಂದು ವರ್ಷಗಳ ಕಾಲ ಸತತ ಅಭ್ಯಾಸ, ಹಿರಿಯ ವ್ಯಂಗ್ಯಚಿತ್ರಕಾರರ ಚಿತ್ರಗಳನ್ನು ಕಟ್ ಮಾಡ್ಕೊಳ್ಳೋದು, ಒಂದು ಫೈಲಿಗೆ ಅಂಟಿಸೋದು, ಅದನ್ನೇ ನಕಲು ಮಾಡೋದು, ಸ್ಟಾರ್ಟಿಂಗ್ನಲ್ಲಿ ಅದನ್ನು ಮಾಡ್ತಾ ಬಂದೆ. ನನ್ನಲ್ಲಿ ಒಂದು ನನ್ನದೇ ಆದಂಥ ಒಂದು ಸ್ಟೈಲ್ ಕ್ರಿಯೇಟ್ ಆಗ್ತಾ ಬಂತು. ಆವಾಗ ನನಗೆ ಅನ್ನಿಸ್ತು, ನಾನು ಕೂಡ ವ್ಯಂಗ್ಯಚಿತ್ರಕಾರನಾಗಿ ಬೆಳಿಬೋದು ಅಂಥೇಳಿ ಒಮ್ಮೆ ಧೈರ್ಯ ಮಾಡಿ ಪತ್ರಿಕೆಗೆ 3 ವ್ಯಂಗ್ಯಚಿತ್ರಗಳನ್ನು ಪ್ರಜಾವಾಣಿ ಪತ್ರಿಕೆಯವರು ಆಹ್ವಾನ ಮಾಡಿದರು. ಯುವಜನ ಪುಟದಲ್ಲಿ ಪ್ರಕಟ ಮಾಡ್ತೀವಿ ಕಳಿಸಿ ಅಂತ ಹೇಳಿದಾಗ ನಾನು ಪತ್ರಿಕೆಗೆ 3 ವ್ಯಂಗ್ಯಚಿತ್ರಗಳನ್ನು ಕಳಿಸಿದ್ದೆ.
1: ಆ ವ್ಯಂಗ್ಯಚಿತ್ರಗಳು ಯಾವುವು?
0: ಒಬ್ಬ ಕಾಲೇಜಿನಲ್ಲಿ ದರಾ ಬೇಂದ್ರೆಯವರ ಮುಖವಾಡದರ್ಶಿರ್ತಕ್ಕಂಥ ಒಬ್ಬ ವ್ಯಕ್ತಿ, ನಾನು ಕಾಲೇಜ್ ಕವಿ, ಕಾಲೇಜ್ ಕವಿ ಅಂತೇಳಿ ಓಡಾಡ್ತಿರ್ತಾನೆ. ಎಲ್ಲರೂ ಅವನನ್ನು ಕೇವಲ ಮುಖವಾಡ ಹಾಕೋದ್ರ ಸಾಧ್ಯ ಇಲ್ಲ, ಪ್ರತಿಭೆ ಅಂತರ್ಗತವಾಗಿರಬೇಕು ಅಂತೇಳಿ ಆತನಿಗೆ ಅವನ ಸ್ನೇಹಿತರು ಹೇಳ್ತಾರೆ. ಇನ್ನೊಂದು, ಅವಾಗ ಮುಂಗಾರು ಮಳೆ ಸಿನಿಮಾ ಬಹಳಷ್ಟು ಪ್ರಸಿದ್ಧಿಯಾಗಿತ್ತು. ಅದರಲ್ಲಿರುವಂಥ ಒಂದು ಹಾಗೆ ಸುಮ್ಮನೆ ಕೊಲ್ಲು ಹುಡುಗಿ ಅನ್ನುವಂಥ ಕಾನ್ಸೆಪ್ಟ್ ಇಟ್ಕೊಂಡು ಪೊಲೀಸರ ಹತ್ರ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಕೊಲೆ ಮಾಡಿ ಹಾಗೆ ಸುಮ್ಮನೆ ಕೊಲ್ಲು ಎಂದ ಕೊಂದೇ ಬಿಟ್ಟೆ ಸಾರ್ ಅಂತ ಹೇಳ್ತಾ ಇದ್ದಳು. ಅದೊಂದು ಚಿತ್ರ ಮಾಡಿದ್ದೆ. ಇನ್ನೊಂದು ಚಿತ್ರ ಸಾಂಸಾರಿಕವಾಗಿದ್ದು, ಪತಿ ಹೇಳ್ತಾನೆ, ತಾಯಿ ಜೊತೆಗೆ ನಾನು ಅಮ್ಮನ ಮಡಿಲು ಸಿನಿಮಾಕ್ಕೆ ಹೋಗಿದ್ದೆ ಕಣೆ ಅಂತ ಹೇಳ್ತಾನೆ. ಅವಾಗ ಪತ್ನಿಯ ಸಿಟ್ಟಿನಿಂದ, ಹಾಗಾದರೆ ಬನ್ನಿ ನಿಮಗೆ ಹೆಂಡತಿಯ ಸಿಡಿಲು ಸಿನಿಮಾ ತೋರಿಸ್ತೀನಿ ಒಳಗಡೆ ಅಂತೇಳಿ ಹೇಳೋದು. ಹೀಗೆ ಒಂದು 3 ಚಿತ್ರಗಳು ಮಾಡಿ ನಾನು ಪತ್ರಿಕೆ ಕಳಿಸಿದ್ದೆ. ಪ್ರಕಟ ಆಗಿ 3 ಚಿತ್ರಗಳು ಏಕಕಾಲಕ್ಕೆ, ನನಗೀಗಲೂ ಕೂಡ ನೆನಪಿದೆ, 2019 ನವೆಂಬರ್ 4 ಪ್ರಜಾವಾಣಿ ಪತ್ರಿಕೆಯ ಯುವಜನ ಪುರವಣಿಯಲ್ಲಿ ಪ್ರಪ್ರಥಮವಾಗಿ ಏಕಕಾಲಕ್ಕೆ 3 ಚಿತ್ರಗಳು ಪ್ರಕಟವಾದವು. ಅವತ್ತಿನ ದಿನ ನನಗೆ ಖುಷಿ ಪಾರವೇ ಇರಲಿಲ್ಲ.
1: ಅಂದರೆ ನೀವು ಕಳಿಸಿದ 3 ಚಿತ್ರಗಳು ಒಮ್ಮೆ ಪ್ರಕಟವಾದವು?
0: ಹೌದು. ಅಲ್ಲಿ ವಿಶೇಷವಾಗಿ ಅವರು ನನ್ನ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದರಿಂದ ರಾಜ್ಯದ ಮೂಲೆ ಮೂಲೆಯಿಂದ ಸಾಕಷ್ಟು ವ್ಯಂಗ್ಯಚಿತ್ರಕಾರರು, ವ್ಯಂಗ್ಯಚಿತ್ರದ ಬಗ್ಗೆ ಆಸಕ್ತಿ ಇರೋರು ನನಗೆ ಕರೆ ಮಾಡೋದು ಮಾಡೋದು ಅವತ್ತಿನ ರಾತ್ರಿ 12 ಕರೆಗಳು ಬರ್ತಾನೆ ಹೋದವು. ಕರೆಗಳು ಬಂದು ಬಂದು ಭಾಳಷ್ಟು ಜನ ಪ್ರೋತ್ಸಾಹ ಮಾಡಿದ್ರು, ಸಲಹೆಗಳನ್ನು ಕೊಟ್ಟರು. ಅವತ್ತಿನಿಂದ ನಾನು ವ್ಯಂಗ್ಯಚಿತ್ರದ ಬಗ್ಗೆ ಬಹಳಷ್ಟು ಜವಾಬ್ದಾರಿಯುತವಾಗಿ ಸರಿಯಾಗಿ ಅಧ್ಯಯನ ಮಾಡ್ತಾ ಮಾಡ್ತಾ ತೆಗಿತಾ ಬಂದೆ. ಮುಂದೆ ಎಲ್ಲ ಪತ್ರಿಕೆಯವರು, ಎಲ್ಲ ನಿಯತಕಾಲಿಕೆಗಳಲ್ಲಿ ಕೂಡ ನನ್ನ ವ್ಯಂಗ್ಯಚಿತ್ರಗಳು ಪ್ರಕಟವಾಗ್ತಾ ಹೋದವು.
1: ವ್ಯಂಗ್ಯಚಿತ್ರದಲ್ಲಿ ಎಲ್ರಿಗೊಂದೊಂದು ಸ್ಟೈಲ್ ಇರುತ್ತೆ ಅಂತ ಹೇಳಿ, ನೀವು ಯಾವ ಸ್ಟೈಲನ್ನು ಬಳಸ್ತೀರಿ, ಯಾವ ಥರ ಇರುತ್ತೆ ಅದು?
0: ಈಗ ವ್ಯಂಗ್ಯಚಿತ್ರಕಾರ ನಾವು ಹಸ್ತಾಕ್ಷರ ಹಾಕ್ತಿರ್ತೀವಿ ವ್ಯಂಗ್ಯಚಿತ್ರದಲ್ಲಿ. ಆ ಹಸ್ತಾಕ್ಷರ ಹಾಕದೇ ಇದ್ದರೂ ಚಿತ್ರ ನೋಡಿದವರು ಇದು ಶರಣು ಚೆಟ್ಟಿದೆ ಕಾರ್ಟೂನ್ ಅಂತ ಅವರಿಗೆ ನಾವು ಕಲ್ಪನೆ ಮೂಡಿಸಬೇಕು. ಆ ನಿಟ್ಟಿನಲ್ಲಿ ನಾವು ತೆಗೆಯುವಂಥ ವ್ಯಕ್ತಿಯ ಚಹರೆ ಇರ್ಬೋದು, ನಮ್ಮ ಲೈನ್ಸ್, ನಾವು ಗೆರೆಗಳು ಹಾಕುವಂಥ ಲಾಲಿತ್ಯದ ಗೆರೆಗಳಿರ್ಬೋದು, ಮತ್ತು ನಾವು ಕೊಡುವಂಥ ಅಡಿಬರ, ಇವೆಲ್ಲವೂ ಕೂಡ ನಮ್ಮ ಸ್ಟೈಲನ್ನು ನಿರ್ಧರಿಸ್ತೈತಿ. ಅದರ ಜೊತೆಗೆ ನಾವು ಭಾಳಷ್ಟು ಜನ ಎಲ್ಲ ವ್ಯಂಗ್ಯಚಿತ್ರಕಾರರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟೈಲ್ ಹೊಂದಿರ್ತಾರೆ. ಆ ವ್ಯಕ್ತಿಯ ಮುಖದ ಭಾವ ಇರ್ಬೋದು, ಅಥವಾ ಒಂದೇ ತರನಾದ ವ್ಯಕ್ತಿಗಳನ್ನು ಚಿತ್ರಿಸೋದು, ಈ ಒಂದೇ ತರನಾದ ಸನ್ನಿವೇಶ ಮಾಡೋದು. ನಾನು ಏನು ಮಾಡಿದೆ, ನನ್ನ ವ್ಯಂಗ್ಯಚಿತ್ರಗಳಲ್ಲಿ ಉತ್ತರ ಕರ್ನಾಟಕದ ವಿಶೇಷವಾಗಿ ರೈತ, ಹಳದಿ ರುಮಾಲು, ಹಸಿರು ಶಲ್ಯ ಹಾಕಿರ್ತಕ್ಕಂಥ ವಿಶೇಷ ರೈತನನ್ನು ನಾನಾಗಿ, ನಾನು ಕಾಮನ್ ಮ್ಯಾನ್ ಅಂತೇಳಿ ನನ್ನ ಪ್ರತಿ ವ್ಯಂಗ್ಯಚಿತ್ರದಲ್ಲಿ ಕೂಡ ಅವನನ್ನು ನಾನು ಅಲ್ಲಿ ತೋರಿಸ್ತಾ ಬರ್ತಿದ್ದೀನಿ. ಅವನು ಇಷ್ಟೇ, ಇಡೀ ರಾಜ್ಯದ ಓದುಗರ ಪ್ರತಿನಿಧಿಯಾಗಿ ಆತ ಪ್ರತಿಕ್ರಿಯಿಸ್ತಾನೆ. ವ್ಯಂಗ್ಯಚಿತ್ರದೊಳಗೆ ಆತ ಪ್ರತಿಕ್ರಿಯಿಸ್ತಾನೆ, ಆತ ಯಾವತ್ತೂ ಮಾತಾಡಲ್ಲ. ಆರ್ ಕೆ ಲಕ್ಷ್ಮಣ್

0: ಕಾಮನ್ ಮ್ಯಾನ್ ಅಂತೇಳಿ ಅವರು ಪ್ರೆಸೆಂಟ್ ಮಾಡ್ತಿದ್ರು. ಈಗಲೂ ಕೂಡ ಸಾಕಷ್ಟು ಹಿರಿಯ ವ್ಯಂಗ್ಯ ಚಿತ್ರಕಾರರು ಅವರದೇ ಆಗಿರತಕ್ಕಂಥ ಸ್ಟೈಲ್ನಲ್ಲಿ ಕಾಮನ್ ಮ್ಯಾನ್ ಇಡ್ತಾರೆ. ನಾನು ಕೂಡ ಉತ್ತರ ಕರ್ನಾಟಕದವನಾದ್ದರಿಂದ ವಿಶೇಷವಾಗಿ ಒಬ್ಬ ರೈತನನ್ನೇ ಕಾಮನ್ ಮ್ಯಾನ್ ಆಗಿ ಮಾಡ್ತಾ ಬಂದೆ. ರೈತ ಇದ್ನಂದ್ರೆ ಅದು ಶರಣು ಚೆಟ್ಟಿ ಕಾರ್ಟೂನ್ ಅನ್ನುವಷ್ಟರ ಮಟ್ಟಿಗೆ ನಾನು ವ್ಯಂಗ್ಯಚಿತ್ರದಲ್ಲಿ ನನ್ನ ಸೇವೆ ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಹೇಳಬೇಕು ಅಂತಂದರೆ ನಾನು ಕೇವಲ ಎಲ್ಲ ಪತ್ರಿಕೆಗಳಲ್ಲಿ ಫ್ರೀಲ್ಯಾನ್ಸ್ ಕಾರ್ಟೂನಿಸ್ಟ್ ಆಗಿ ಕಾರ್ಟೂನ್ ಕಲಿಸ್ತಾ ಬಂದೆ. ಒಂದು ದಿನ ವಿಶ್ವೇಶ್ವರ ಭಟ್ರು ಕರೆ ಮಾಡಿದ್ರು. ಕರೆ ಮಾಡಿ, ಶರಣು ಚೆಟ್ಟಿಯವರೇ, ನಿಮ್ಮ ವ್ಯಂಗ್ಯಚಿತ್ರಗಳನ್ನ ನಾನು ಗಮನಿಸ್ತಾ ಬರ್ತಿದ್ದೀನಿ, ನಿಮಗೆ ಒಂದು ಅವಕಾಶ ಕೊಡ್ತೀನಿ, ನಮ್ಮ ವಿಶ್ವವಾಣಿ ಪತ್ರಿಕೆಯಲ್ಲಿ ನೀವು ವ್ಯಂಗ್ಯಚಿತ್ರಗಳನ್ನ ತೆಗಿಬೇಕು ಅಂತ ಹೇಳಿದಾಗ ನನಗೆ ಭಾಳಷ್ಟು ಖುಷಿಯಾಯಿತು. ಯಾಕಂದರೆ ನಾನು ಆ ಮಟ್ಟಿಗೆ ನಾ ಇನ್ನೂ ಭಾಳಷ್ಟು ಬೆಳೆದಿರಲ್ಲ ವ್ಯಂಗ್ಯಚಿತ್ರ ಕ್ಷೇತ್ರದಲ್ಲಿ. ಪ್ರತಿನಿತ್ಯ ವ್ಯಂಗ್ಯಚಿತ್ರ ಹೇಗೆ ತೆಗೆಯೋದು ಅಂತ ಕೂಡ ನನಗೆ ಅಷ್ಟೊಂದು ಕಲ್ಪನೆ ಇದ್ದಿರಲಿಲ್ಲ. ನೋಡೋಣ ಏನಾಗುತ್ತಾಗೆ ಬಿಡಲಿ. ಇದೊಂಥರ ನಾನು ಇಷ್ಟು ದಿನ ನಾನು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ದೆ, ಇದೊಂದು ನನಗೆ ಒಂದು ಬದ್ಧತೆ ಕೊಡ್ತೈತಿ ಅಂತೇಳಿ ನಾನು ಒಪ್ಕೊಂಡೆ. ಒಪ್ಕೊಂಡ ನಂತರ ಅವರು ಪ್ರಪ್ರಥಮ ಬಾರಿಗೆ ಸಲ್ಲಾಪ ಅಂತೇಳಿ ಒಂದು ಕಾಲಮ್ ಕೊಟ್ಟರು, ಪ್ರತಿನಿತ್ಯ ಪ್ರಕಟ ಆಗ್ತಿತ್ತು. ಆ ನಂತರ ನಾನು ಅತಿರೇಕ ಅಂತೇಳಿ ಒಂದು ಕಾರ್ಟೂನ್ ಕಾಲಮ್ ಮಾಡಿದೆ. ಅದರ ಬಳಿಕ ಒಂದು ನಗೆಗುಳಿಗೆ ಅಂತೇಳಿ ಒಟ್ಟು ಮೂರು ವ್ಯಂಗ್ಯಚಿತ್ರಗಳ ಕಾಲಮನ್ನು ನಾನು ವಿಶ್ವವಾಣಿಯಲ್ಲಿ ವ್ಯಂಗ್ಯಚಿತ್ರ ಬರೆದೆ. ಸಾಕಷ್ಟು ವಿಶ್ವವಾಣಿ ನನಗೆ ಹೆಸರು ತಂದುಕೊಡ್ತು. ವಿಶ್ವೇಶ್ವರ ಭಟ್ಟರು ಪ್ರತಿದಿನವೂ ಕೂಡ ನನಗೆ ಯಾವುದೇ ಕಾರಣಕ್ಕೂ ಅಡೆತಡೆ ನೀಡದೆ ನಾನು ಕಳಿಸಿರ್ತಕ್ಕಂಥ ಪ್ರತಿಯೊಂದು ವ್ಯಂಗ್ಯಚಿತ್ರವೂ ಕೂಡ ಪ್ರಕಟ ಮಾಡಿ ನನಗೆ ಪ್ರೋತ್ಸಾಹಿಸಿದರು. ವಿಶೇಷವಾಗಿ ಕರ್ನಾಟಕ ಸರ್ಕಾರ ಮಂಡಿಸುವಂಥ ಬಜೆಟ್ ಕಾರ್ಟೂನ್ಗಳು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಪ್ರದರ್ಶನಗೊಂಡಿದ್ದು ನಾನು ಮರೆಯಲಾರದ ಕ್ಷಣ ಅಂತ ಹೇಳ್ಬೋದು. ಸಾಕಷ್ಟು ಸರ್ಕಾರಿ ಇಲಾಖೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಆಮೇಲೆ ಪರಿಸರ ಇಲಾಖೆ, ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆ ಆಗಿರ್ಬೋದು, ಸಾಂಸ್ಕೃತಿಕ ಸಚಿವಾಲಯ ಇರ್ಬೋದು, ವಿವಿಧ ಇಲಾಖೆಗಳು, ಆಮೇಲೆ ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಇಲಾಖೆಗಳ ಅಡಿಯಲ್ಲಿ ಅವರ ಪ್ರಾಯೋಜಕತ್ವದಲ್ಲಿ ಜಾಹೀರಾತುಗಳಿಗೆ, ಆಮೇಲೆ ಭಿತ್ತಿಪತ್ರಗಳಿಗೆ ಸಾಕಷ್ಟು ಜಾಗೃತಿಯ ವ್ಯಂಗ್ಯಚಿತ್ರಗಳನ್ನು ನಾನು ಬರೆದಿದ್ದು ಒಂದು ಸ್ಮರಣೀಯ ಅಂತ ಹೇಳ್ಬೋದು.
1: ವ್ಯಂಗ್ಯಚಿತ್ರಗಳ ರಚನೆ ಮಾಡ್ತಿರ್ತಾವೆ, ಅತಿ ಹೆಚ್ಚು ನಿಮಗೆ ಜನಪ್ರಿಯ ತಂದುಕೊಟ್ಟಿರ್ತಂಥ ಒಂದು ವ್ಯಂಗ್ಯಚಿತ್ರ ಯಾವುದು?
0: ಶಾಶ್ವತ ವ್ಯಂಗ್ಯಚಿತ್ರ ಅಂತ ಕರೀಲಿಕ್ಕೆ ಇಷ್ಟಪಡ್ತೀವಿ. ಈಗ ಇವತ್ತಿನ ಸನ್ನಿವೇಶಕ್ಕೆ ಚಿತ್ರ ತೆಗೆದು ಇನ್ನೂ 10 ವರ್ಷ 15 ವರ್ಷ ಬಿಟ್ಟರೂ ಸಹ ಆ ವ್ಯಂಗ್ಯಚಿತ್ರಕ್ಕೆ ಅಸ್ತಿತ್ವ ಇರಬೇಕು. ಅವು ಜಾಸ್ತಿ ಪ್ರಚಲಿತವಾಗುವಂಥದ್ದು. ಅದರಲ್ಲಿ ಒಂದು ಹೇಳ್ಬೋದಂದರೆ ಒಬ್ಬ ವ್ಯಕ್ತಿ ಹೇಳ್ತಿರ್ತಾನೆ ಸಾಮಾನ್ಯ ಜನರಿಗೆ, ನಮ್ಮ ಜಾತಿಯವರು ಹಿಂದುಳಿದಿದ್ದಾರೆ ಅನ್ಕೋತೆ ನಾನು ಮುಂದೆ ಬಂದಿದ್ದು ಅಂತ ಹೇಳ್ತಾನೆ. ಅಂದರೆ ಪ್ರಸ್ತುತ ಸನ್ನಿವೇಶ ಬಳಸ್ಕೊಳ್ಳೋದು, ಜಾತಿ ಬೆಂಬಲವನ್ನು ಬೆಂಬಲಿಸ್ಕೊಳ್ಳೋದು ಹೇಳ್ತೈತಿ. ಇನ್ನೊಬ್ಬ ಒಬ್ಬ ಪ್ರವಾಸಿಗ ಒಂದು ಯಾವುದೋ ಒಂದು ರಾಜ್ಯದೊಳಗೆ ಇಳಿತಾನೆ. ಇಳಿದಾಗ ಅಲ್ಲಿ ಈ ಪೇರಲ ಹಣ್ಣು ಚಾಯ್ ಮಾರೋಂಥವರು ಸಿಗ್ತಾರೆ ರೈಲ್ವೆ ನಿಲ್ದಾಣದೊಳಗೆ. ಅವರನ್ನ ರಾಜ್ಯ ರಾಜಕೀಯ ಹೇಗಿದೆ, ಸನ್ನಿವೇಶ ಹೇಗಿದೆ ಅಂತೇಳಿ ಅವ ಕೇಳಿದಾಗ ಬಾಜು ನಿಂತಿರ್ತಕ್ಕಂಥ ಒಬ್ಬ ವ್ಯಕ್ತಿ ವಾಮಿಟ್ ಮಾಡ್ಕೊಂಡ್ಬಿಡ್ತಾನೆ, ವಾಂತಿ ಮಾಡ್ಕೊಂಡ್ಬಿಡ್ತಾನೆ. ಅಂದರೆ ಅದು ಉದ್ದೇಶ ಏನು, ಒಟ್ಟಾರೆ ಸಹಿಸ್ಲಕ್ಕೆ ಅಸಾಧ್ಯ ಐತಿ, ಅಷ್ಟೊಂದು ಕೆಟ್ಟು ಹೋಗೈತಿ ಅನ್ನೋ ಒಂದು ಚಿತ್ರಣವನ್ನು ನಾನು ಮಾಡಿದ್ದೆ. ಅದು ಈಗಲೂ ಕೂಡ ಯಾವಾಗಲೂ ಪ್ರಸ್ತುತ ಇರುವಂಥ ಅದು ಕಾರ್ಟೂನು. ಇನ್ನೂ ಒಂದು ಕಾರ್ಟೂನ್ ಇತ್ತೀಚಿನ ಸೋಷಿಯಲ್ ಮೀಡಿಯಾದೊಳಗೆ ಯಾವ ಥರನಾದ ಜನ ಅದಾರ ಅಂದರೆ, ಕಂಪ್ಯೂಟರ್ ಆದರೆ ಕೂತಿರ್ತಾನೆ, ಫೇಸ್ಬುಕ್ ಓಪನ್ ಮಾಡಿ ಒಬ್ಬ ಯುವಕ, ಇವತ್ತಿನ ಲೈಕ್ ದುನಿಯಾನೇ ಜಾಸ್ತಿ ಐತಿ. ಯಾವುದೇ ಅವರು ಪೋಸ್ಟ್ ಬಿಡಲಿ, ಯಾರೇ ಬಿಡಲಿ, ಲೈಕ್ ಮಾಡೋದು ಅದು ಸಹಜವಾಗಿ ನಮ್ಮ ಕೈಲಿ ಲೈಕ್ ಬಟನ್ಗೆ ಹೋಗ್ತೈತಿ. ಅವನಿಗೆ ಫೇಸ್ಬುಕ್ನಲ್ಲಿ ಅವರು ಹಳ್ಳಿಯಲ್ಲಿಂದ ಅವ್ರ ತಾಯಿ ತೀರ್ಕೊಂಡಿದ್ದು ಫೋಟೋ ಹಾಕ್ತಾರೆ ಒಬ್ಬರು, ಅದು ಕೂಡ ಲೈಕ್ ಓದ್ತಾನೆ ಒಬ್ಬ ಯುವಕ. ಅಂಥ ಸಿಚುವೇಶನ್ ಈಗ ಜಾಸ್ತಿ ಐತಿ. ಇವೆಲ್ಲ ಸರ್ವಕಾಲಿಕ ವ್ಯಂಗ್ಯಚಿತ್ರಗಳು, ಇವು ಭಾಳಷ್ಟು ಪ್ರಸಿದ್ಧಿಯಾಗಿರ್ತಕ್ಕಂಥ ನನ್ನ ವ್ಯಂಗ್ಯಚಿತ್ರಗಳು.
1: ಈ ವ್ಯಂಗ್ಯಚಿತ್ರಗಳಿಗಾಗಿ ಈ ಸದ್ ಕರ್ನಾಟಕದಲ್ಲಿ ವ್ಯಂಗ್ಯಚಿತ್ರ ಏನು ಅಕಾಡೆಮಿ ಇದೆ ಅಂತ ಹೇಳಿದ್ರೆ ನೀವು, ಅದರ ಸದಸ್ಯರು ಕೂಡ ಇದ್ದೀರಿ ಅಂತ ಹೇಳಿದ್ರೆ ನೀವು, ಈ ಅಕಾಡೆಮಿಯಿಂದ ನಿಮಗೇನಾದರೂ ಈ ವ್ಯಂಗ್ಯಚಿತ್ರ ಪ್ರದರ್ಶನಕ್ಕೆ ಏನಾದರೂ ಅವಕಾಶ ಸಿಗುತ್ತಾ ಅಂತ?
0: ಹೌದು ಸರ್, ಖಂಡಿತ. ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ವ್ಯಂಗ್ಯಚಿತ್ರಕಾರರ ಸಂಘ ರಿಜಿಸ್ಟರ್ಡ್ ಸಂಘ ಇದೆ, ಅದರ ಜೊತೆಗೆ ಭಾರತೀಯ ವ್ಯಂಗ್ಯಚಿತ್ರಕಾರರ ಸಂಘ ಇದೆ. ಭಾರತೀಯ ವ್ಯಂಗ್ಯಚಿತ್ರಕಾರ ಸಂಘದ ನೇತೃತ್ವವನ್ನು ಈಗ ವಿ ಜಿ ನರೇಂದ್ರ ಅಂತ ಅವರು ಖ್ಯಾತ ವ್ಯಂಗ್ಯಚಿತ್ರಕಾರರು, ಹಿರಿಯ ವ್ಯಂಗ್ಯಚಿತ್ರಕಾರರು. ಅವರು ಸಾಕಷ್ಟು ಪ್ರದರ್ಶನ ನಿರಂತರವಾಗಿ ಬೆಂಗಳೂರಿನ ಎಮ್ ಜಿ ರಸ್ತೆಯ ಇಂಡಿಯನ್ ಕಾರ್ಟೂನ್ ಗ್ಯಾಲರಿಯಲ್ಲಿ ಅವರು ಪ್ರದರ್ಶನ ನೀಡ್ತಾ ಬರ್ತಾರೆ. ನನ್ನ ವ್ಯಂಗ್ಯಚಿತ್ರಗಳು ಕೂಡ ಕೆಲವೊಂದು ಅಲ್ಲಿ ಪ್ರದರ್ಶನಗೊಂಡವ. ಅದೇ ತರನಾಗಿ ಕರ್ನಾಟಕ ವ್ಯಂಗ್ಯಚಿತ್ರಕಾರ ಸಂಘವು ಕೂಡ ನನ್ನ ವ್ಯಂಗ್ಯಚಿತ್ರಗಳನ್ನು ಆಗಾಗ ಬಳಸ್ಕೊಳ್ತಾನೆ ಇರ್ತೈತಿ. ಇದರ ಜೊತೆಗೆ ನಾವೇ ಹುಟ್ಟು ಹಾಕಿರ್ತಕ್ಕಂಥ ಕರ್ನಾಟಕ ವ್ಯಂಗ್ಯ

0: ಚಿತ್ರ ಸಾಹಿತ್ಯ ಕಲಾ ಮಾಧ್ಯಮ ಈ ಸಂಘವು ಕೂಡ ಸಾಕಷ್ಟು ನನ್ನ ವೈಯಕ್ತಿಕ ಮತ್ತು ಎಲ್ಲ ವ್ಯಂಗ್ಯಚಿತ್ರಕಾರರ ವ್ಯಂಗ್ಯಚಿತ್ರಗಳ ಪ್ರದರ್ಶನ ಆಗಿರ್ಬೋದು, ಸಾಹಿತ್ಯಿಕ ಚಟುವಟಿಕೆ, ಕಲಾತ್ಮಕ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇನ್ನೊಂದು ಉತ್ತರ ಕರ್ನಾಟಕ ವ್ಯಂಗ್ಯಚಿತ್ರಕಾರ ಸಂಘ ಅಂತೇಳಿ, ಅದು ಕೂಡ ನಮ್ಮ ಉತ್ತರ ಕರ್ನಾಟಕದ ವ್ಯಂಗ್ಯಚಿತ್ರಕಾರರಿಗೋಸ್ಕರವಾಗಿಯೇ ನಿರ್ಮಾಣವಾಗಿದ್ದು, ಅಲ್ಲಿಯೂ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ವೆಂಕಟೇಶ್ ಇನಾಮದಾರ್ ಅವರು ಕೂಡ ಸಾಕಷ್ಟು ಚಟುವಟಿಕೆ ಮಾಡ್ತಾರೆ. ಜಗದೀಶ್ ಭಜಂತ್ರಿ ಆಗಿರ್ಬೋದು, ಆರ್ ಜಿ ಕುಲಕರ್ಣಿ ಅವರು, ಅಶೋಕ್ ಜೋಶಿ ಅವರು, ಸಾಕಷ್ಟು ವ್ಯಂಗ್ಯಚಿತ್ರಕಾರರು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ನನ್ನೊಡನೆ ಕೆಲಸ ಮಾಡ್ತಾ ಇದ್ದಾರೆ.
1: ಸರ್, ಈ ವ್ಯಂಗ್ಯಚಿತ್ರ ತೆಗಿಲಾಕ ಎಷ್ಟು ಟೈಮ್ ತೊಗೋತೀರಿ? ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ಒಂದು ಯಾವುದೋ ಒಂದು ಸನ್ನಿವೇಶವನ್ನು ನಿಮಗೆ ಹೇಳಿದ್ವಿ ನಾವು, ಆ ಸನ್ನಿವೇಶನ್ನೇ ಚಿತ್ರದಲ್ಲಿ ತೋರಿಸ್ತೀರಿ,
0: ಹೌದು,
1: ಅದನ್ನು ಒಂದು ಸನ್ನಿವೇಶ ಕೊಟ್ಟರೆ ಅದನ್ನು ನೀವು ಚಿತ್ರವಾಗಿ ಹೊರಹೊಮ್ಮಿಸ್ಲಿಕ್ಕ ಎಷ್ಟು ಟೈಮ್ ತೊಗೋತೀರಿ?
0: ನಾನು ಸಾಮಾನ್ಯವಾಗಿ ಮೊದಮೊದಲು ಕ್ರಯಾನ್ಸ್ ಸ್ಕೆಚ್ ಪೆನ್ ಯೂಸ್ ಮಾಡಿ ಚಿತ್ರ ತೆಗೆಯುವಾಗ ಒಂದು ವ್ಯಂಗ್ಯಚಿತ್ರ ಸಾಧಾರಣವಾಗಿ 1 ಗಂಟೆವರೆಗೂ ಹೋಗ್ತಿತ್ತು. ಆದರೆ ಇತ್ತೀಚೆಗೆ ಈ ಡಿಜಿಟಲ್ ಮಾಧ್ಯಮದಲ್ಲೇ ನಾವು ಚಿತ್ರ ಬರೆಯೋದ್ರಿಂದ ಒಂದು ವ್ಯಂಗ್ಯಚಿತ್ರ ಕನಿಷ್ಠ 15 ನಿಮಿಷದಿಂದ ಒಂದು 20-30 ನಿಮಿಷದೊಳಗೆ ನಾವು ಒಂದು ಕಾರ್ಟೂನನ್ನು ರೆಡಿ ಮಾಡ್ಬೋದು.
1: 15-20 ನಿಮಿಷನಾಗ ಒಂದು ಕಾರ್ಟೂನ್ ರೆಡಿ ಆಗುತ್ತೆ.
0: ಹೌದು ಸರ್.
1: ಈ ವ್ಯಂಗ್ಯ ಚಿತ್ರಗಳಲ್ಲಿ ಎಲ್ಲೆಲ್ಲಿ ರೆಕಗ್ನೈಸ್ ಆಗಂಥ ಪ್ಲೇಸ್ಗಳಲ್ಲಿ ಎಲ್ಲಿ ನಿಮ್ಮ ಚಿತ್ರಗಳು ಪ್ರದರ್ಶನಗೊಂಡವು?
0: ನನ್ನ ವ್ಯಂಗ್ಯಚಿತ್ರಗಳು ಮುಖ್ಯವಾಗಿ ಸ್ಥಳೀಯ ಮಟ್ಟದಿಂದ ತಾಲೂಕು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಾನು ಸಾಕಷ್ಟು ಏಕವ್ಯಕ್ತಿ ವ್ಯಂಗ್ಯಚಿತ್ರ ಪ್ರದರ್ಶನ, ಸಂಘಟನೆಯ ವ್ಯಂಗ್ಯಚಿತ್ರ ಪ್ರದರ್ಶನವನ್ನು ಮಾಡಿದ್ದೀವಿ. ಇದರ ಜೊತೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿಯೂ ಕೂಡ ವ್ಯಂಗ್ಯಚಿತ್ರಗಳು ಪ್ರದರ್ಶನಗೊಂಡವು. ಇದರ ಜೊತೆಗೆ ಹುಬ್ಬಳ್ಳಿ, ಧಾರವಾಡ, ಬಾಗಲಕೋಟೆ, ವಿಜಯಪುರ ಮತ್ತು ಬೆಂಗಳೂರು, ಮೈಸೂರು, ಅದೇ ತರನಾಗಿ ನೆರೆಯ ರಾಜ್ಯಗಳಾಗಿರ್ತಕ್ಕಂಥ ಮಹಾರಾಷ್ಟ್ರದ ಮುಂಬೈ ಕಾರ್ಟೂನ್ ಕಂಬೈನ್ ಅಂತ ಒಂದು ಸಂಸ್ಥೆ ಇದೆ ಅಲ್ಲಿ, ಅದು ಆಮೇಲೆ ಕೊಚ್ಚಿ, ಸಾಕಷ್ಟು ರಾಜ್ಯ ಅಂತಾರಾಜ್ಯ ಮಟ್ಟದಲ್ಲಿಯೂ ಕೂಡ ನನ್ನ ವ್ಯಂಗ್ಯಚಿತ್ರಗಳು ಮತ್ತು ನಮ್ಮ ಸಂಘಟನೆಯ ಕಲಾವಿದರ ವ್ಯಂಗ್ಯಚಿತ್ರಗಳೊಡನೆ ಪ್ರದರ್ಶನ ಅದು. ವಿಶೇಷವಾಗಿ ಟರ್ಕಿ, ನಾರ್ವೆ, ಕೆನಡಾದಂಥ ಅಂತಾರಾಷ್ಟ್ರೀಯ ವ್ಯಂಗ್ಯಚಿತ್ರ ಸ್ಪರ್ಧೆ ಆಗಿರ್ಬೋದು, ಪ್ರದರ್ಶನಗಳಲ್ಲಿಯೂ ಕೂಡ ನಾನು ಭಾಗವಹಿಸ್ತಿರ್ತೇನೆ. ಇದು ಕೂಡ ನನ್ನ ವ್ಯಂಗ್ಯಚಿತ್ರ ಕಲೆಯನ್ನು ಗುರುತಿಸಿಕೊಳ್ಳುವಲ್ಲಿ ಸಾಕಷ್ಟು ಸಹಾಯ ಮಾಡಿತು ಅಂತ ಹೇಳ್ಬೋದು.
1: ಅಂದರೆ ಈ ವಿದೇಶದಲ್ಲಿ ಕೂಡ, ವಿದೇಶದಲ್ಲಿ ನಡೀತಕ್ಕಂಥ ವ್ಯಂಗ್ಯಚಿತ್ರ ಸ್ಪರ್ಧೆಯಲ್ಲಿ ಕೂಡ ತಾವು ಭಾಗವಹಿಸ್ತೀನಿ ಅಂತ ಹೇಳಿದರೆ, ಅಲ್ಲೂ ಕೂಡ ನಮ್ಮ ರೈತನನ್ನೇ ಪ್ರತಿನಿಧಿಯಾಗಿ ತೊಗೊಂಡು ಹೋಗ್ತೀರಾ?
0: ಹೌದು ಸರ್, ನಾನು ಯಾವಾಗಲೂ ವಿಶ್ವವಾಣಿಯಲ್ಲಿ ಕಾರ್ಟೂನ್ ಬರೆಯೋದು ಸ್ಟಾರ್ಟ್ ಮಾಡಿದಾಗಿನಿಂದಲೂ ಕೂಡ ನಾನು ನನ್ನ ವ್ಯಂಗ್ಯಚಿತ್ರಗಳಲ್ಲಿ ನಾನು ರೈತನನ್ನಾಗಿ ಪ್ರತಿನಿಧಿ ಮಾಡ್ತಾ ಇದ್ದೇನೆ. ಒಟ್ಟಾರೆ ನನ್ನ ಚಿತ್ರದ ಮೂಲಕ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ರೈತ ಕಾಮನ್ ಮ್ಯಾನ್ ಆಗಿ ನನ್ನ ಚಿತ್ರ ಎಲ್ಲೆಲ್ಲಿ ಹೋಗ್ತೈತಿ ಅಲ್ಲಲ್ಲಿ ಅವನ ಹೆಸರು ಕೂಡ ಮಿಂಚಬೇಕು ಅನ್ನೋದು ನನ್ನ ಆಶಯ.
1: ಅಂದರೆ ಉತ್ತರ ಕರ್ನಾಟಕ ಸೊಗಡನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿರೂಪಿಸ್ತಾ ಇದ್ದಾರೆ.
0: ಹೌದು ಸರ್.
1: ಸರಿ ಸರ್, ಈಗ ವ್ಯಂಗ್ಯಚಿತ್ರ ತೆಗೆಯಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾರೆ, ಅದಕ್ಕಿಂತ ಬರಬೇಕು, ಅದ್ರ ಬಗ್ಗೆ ಆಸಕ್ತಿ ಹೊಂದಿರ್ತಾರೆ ಯುವಕರು,
0: ಹೌದು,
1: ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತಿರ್ತಾವೆ?
0: ಯುವ ವ್ಯಂಗ್ಯಚಿತ್ರಕಾರರು, ಉದಯೋನ್ಮುಖ ವ್ಯಂಗ್ಯಚಿತ್ರಕಾರರು ಮುಖ್ಯವಾಗಿ ಗಮನಿಸಬೇಕಾಗಿದ್ದು, ಮೊದಲಿಗೆ ಅವರಲ್ಲಿ ಹಾಸ್ಯ ಪ್ರವೃತ್ತಿ ಇರಬೇಕು. ಹಾಸ್ಯ ಪ್ರವೃತ್ತಿ ಇಲ್ಲ ಅಂದರೆ ವ್ಯಂಗ್ಯಚಿತ್ರಕಾರ ಆಗೋದು ಭಾಳಷ್ಟು ಕಷ್ಟ ಸಾಧ್ಯ. ಅವರು ಸಾಕಷ್ಟು ಈ ಹನಿಗವನಗಳಾಗಿರ್ಬೋದು ಇವುಗಳನ್ನೆಲ್ಲ ಓದ್ತಾ ಇರಬೇಕು. ಆಮೇಲೆ ಎಲ್ಲ ಪತ್ರಿಕೆಗಳ ಮೇಲೂ ಕನ್ನಡಿಸಬೇಕು, ಪ್ರಚಲಿತ ಘಟನೆಗಳನ್ನು ತಿಳ್ಕೊಂಡಿರಬೇಕು. ಯಾವುದೇ ಸುದ್ದಿ ಇವತ್ತಿನ ದಿನಪತ್ರಿಕೆಯಲ್ಲಿ ಮುಖಪುಟದಲ್ಲಿರುವಂಥ ಒಂದು ಸುದ್ದಿ ಬಂತು ಅಂದರೆ ಆ ಸುದ್ದಿಗೆ ನಾನು ಯಾವ ತರನಾಗಿ ಹಾಸ್ಯದಲ್ಲಿ ವ್ಯಂಗ್ಯಚಿತ್ರ ಮಾಡಬಹುದು ಅನ್ನುವಂಥ ಒಂದು ಥೀಮ್ ಆತನ ತಲೆಯಲ್ಲಿ ಬರಬೇಕು. ಐಡಿಯಾ ಹೊಳೆದ ತಕ್ಷಣ ಎಲ್ಲ ಐಡಿಯಾಗಳು ಉತ್ಕೃಷ್ಟವಾಗಿರ್ತವೆ ಅಂತ ಹೇಳೋಕ್ಕೆ ಬರೋಲ್ಲ. ಒಂದು ಕಾನ್ಸೆಪ್ಟ್ಗೆ ಭಾಳಷ್ಟು ಐಡಿಯಾಗಳು ಹೊಳಿತಿರ್ತಾವೆ. ಒಂದು 4-5 ಐಡಿಯಾಗಳನ್ನು ನೋಟ್ ಮಾಡಿಟ್ಕೊಂಡು ಅದರಲ್ಲಿ ವಿಶೇಷವಾಗಿ ಕಡಿಮೆ ಲೈನ್ನಲ್ಲಿ ಉತ್ತಮವಾಗಿರ್ತಕ್ಕಂಥ ಸಂದೇಶವನ್ನು ಕೊಡುವಂಥ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. ಈಗಂತೂ ಸಾಕಷ್ಟು ಡಿಜಿಟಲ್ ಮಾಧ್ಯಮದಲ್ಲಿ ಭಾಳಷ್ಟು ಅವಕಾಶಗಳಿದಾವೆ. ಇನ್ನೊಂದು ಆ್ಯಪ್ಸ್ಗಳು ಸಿಕ್ಕಾಪಟ್ಟೆ ಅದಾವೆ. ನೀವು ಒಂದು ಚಿತ್ರವನ್ನು ಆ್ಯಪ್ಸ್ನಲ್ಲಿ ಕೂಡ ಮಾಡ್ಬೋದು, ಮೊಬೈಲ್ನಲ್ಲಿ ಕೂಡ ಮಾಡ್ಬೋದು. ಸಾಕಷ್ಟು ಸರಳೀಕರಣಗೊಂಡೈತಿ, ಮೊದಲಿನಂಗಿಲ್ಲ. ವ್ಯಂಗ್ಯಚಿತ್ರಕಾರರದು ಹಾಸ್ಯ ಪ್ರವೃತ್ತಿ ಜೊತೆಗೆ ಸಾಕಷ್ಟು ಜ್ಞಾನ ಇರಬೇಕು, ಸತತ ಅಭ್ಯಾಸ ಇರಬೇಕು, ಗೆರೆಗಳನ್ನು ಗೀಚಬೇಕು, ತನ್ನದೇ ಆಗಿರ್ತಕ್ಕಂಥ ಶೈಲಿ ಕ್ರಿಯೇಟ್ ಆಗುವವರೆಗೂ ಕೂಡ ಆತ ಅವರು ಅಭ್ಯಾಸ ಮಾಡ್ತಾನೆ ಇರಬೇಕು. ಹೀಗೆ ಅವರು ವ್ಯಂಗ್ಯಚಿತ್ರಕಾರರಾಗಿ ರೂಪುಗೊಳ್ಳಬಹುದು.
1: ಜೊತೆಗೆ ಇದರ ಅಕಾಡೆಮಿ ಸಪೋರ್ಟ್ ಹೆಂಗಿದೆ ಸರ್?
0: ನಮ್ಮ ವ್ಯಂಗ್ಯಚಿತ್ರ ಕ್ಷೇತ್ರಕ್ಕೆ ಪರ್ಯಾಯವಾಗಿ ಲಲಿತ ಕಲಾ ಅಕಾಡೆಮಿ ಅವರು ನಮಗೆ ಸಹಾಯ ಸಹಕಾರ ಯಾವಾಗಲೂ ಮಾಡ್ತಿರ್ತಾರೆ. ಇದರ ಜೊತೆಗೆ ಸರ್ಕಾರದ ಎಲ್ಲ ಸಂಸ್ಥೆಗಳು, ಈ ಕರ್ನಾಟಕ ಬಾಲ ವಿಕಾಸ ಅಕಾಡೆಮಿ ಕೇಂದ್ರ ಕಚೇರಿ ಧಾರವಾಡದಲ್ಲಿದೆ, ಅವರು ಕೂಡ

0: ತಮ್ಮ ಮಕ್ಕಳ ಸಾಹಿತ್ಯ ಸಮ್ಮೇಳನಗಳಲ್ಲಿ ನಮ್ಮ ವ್ಯಂಗ್ಯಚಿತ್ರಕಾರರ ಸಂಘಟನೆಗೆ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಲಲಿತ ಕಲಾ ಅಕಾಡೆಮಿಯವರು, ಚಿತ್ರಸಂತೆ, ಇವೆಲ್ಲ ಸರ್ಕಾರಿ ಅಕಾಡೆಮಿಯವರು ಕೂಡ ಸಹಾಯ ಸಹಕಾರವನ್ನು ಯಾವಾಗಲೂ ವ್ಯಂಗ್ಯಚಿತ್ರಕಲೆಗೆ ನೀಡ್ತಾ ಬರ್ತಾ ಇದ್ದಾರೆ.
1: ಸರ್, ವ್ಯಂಗ್ಯ ಚಿತ್ರದ ಜೊತೆಗೆ ತಾವು ತಮ್ಮ ಪರಿಚಯ ಮಾಡ್ಕೊಳ್ಳೋ ಹೇಳ್ಕೊಂಡ್ರಿ, ಮಕ್ಕಳ ಸಾಹಿತ್ಯ, ಚುಟುಕು ಸಾಹಿತ್ಯ, ಗಾಯನದ ಬಗ್ಗೆ ಕೂಡ ಆಸಕ್ತಿ ಹೊಂದಿನ ಅಂತ ಹೇಳಿದರೆ, ಈ ಚುಟುಕು ಸಾಹಿತ್ಯ ಬಗ್ಗೆ ಒಂದಿಷ್ಟು ಹೇಳ್ಬೋದಾ?
0: ಚುಟುಕು ಸಾಹಿತ್ಯ, ನಾನು ಮೊದಮೊದಲಾಗಿ ಕಾರ್ಟೂನನ್ನೇ ಜಾಸ್ತಿ ಬರಿತಾ ಬರ್ತಿದ್ದೆ. ನನಗೆ ಡುಂಡಿರಾಜರ ಮೇಲೆ ಭಾಳ ಅಭಿಮಾನ. ಡುಂಡಿರಾಜ್ ಅವರು ಯಾವುದೇ ಪುಸ್ತಕ ಬರೀಲಿ, ಅದನ್ನು ನಾನು ಸಂಪೂರ್ಣವಾಗಿ ಸತತವಾಗಿ ಒಂದು ಎರಡು ಮೂರು ಬಾರಿ ಓದೋ ತನೂ ನನಗೆ ತೃಪ್ತಿ ಆಗಲ್ಲ. ಅದನ್ನು ಓದ್ತಾ ಓದ್ತಾ ಓದ್ತಾ ನನ್ನಲ್ಲಿ ಈ ಪ್ರೀತಿ, ಪ್ರೇಮ ಮತ್ತು ಈ ಯುವಕರ ತವಕ ತಲ್ಲಣಗಳು ಮತ್ತು ಪ್ರಚಲಿತ ಘಟನೆಗಳ ಬಗ್ಗೆ ಚುಟುಕು ಬರಿತಾ ಬಂದೆ. ವಿಶೇಷವಾಗಿ ಹೇಳಬೇಕಂದ್ರೆ ನಾನು ಮದುವೆಗಿಂತ ಪೂರ್ವದಲ್ಲಿ ನನ್ನ ಭಾಳ ಸಂಗತಿಯಾಗಿರ್ತಕ್ಕಂಥ ಪ್ರೇಮ ಅವರು, ಅವರಿಗೂ ಕೂಡ ನಾನು ದಿನಕ್ಕೆ ಒಂದಾದರೂ ಒಂದು ಪ್ರೇಮ ನಿವೇದನೆಯ ಚುಟುಕನ್ನು ನಾನು ಬರೆದು ಕಲಿಸ್ತಾ ಇದ್ದೆ. ಅದೇ ಪ್ರತಿನಿತ್ಯ ಒಂದು ಚುಟುಕು ಬರೆಯೋದು ಅದೇ ಅಭ್ಯಾಸವಾಗಿ ಹೋಗ್ತಾ ಹೋಗ್ತಾ ನಾನು ಒಬ್ಬ ಚುಟುಕು ಕವಿಯಾಗಿ ಈಗ ರೂಪುಗೊಳ್ಳುತ್ತಾ ಇದ್ದೀನಿ ಅಂತ ಹೇಳ್ಬೋದು.
1: ಮೊದಲಿಗೆ ಪ್ರೇಮ ಪತ್ರಕ್ಕಾಗಿ ಬಳಸ್ಕೊಂಡು ಚುಟುಕು, ಅದನ್ನು ನಿಮ್ಗೆ ಚುಟುಕು ಸಾಹಿತ್ಯಕ್ಕೆ ತಗೊಂಡು ಬಂತು.
0: ಹೌದು ಸರ್, ಹೌದು.
1: ಒಂದೆರಡು ಚುಟುಕು ಸಾಹಿತ್ಯವನ್ನು ಹೇಳ್ಬೋದಾ ಇಲ್ಲಿ?
0: ಹೇಳ್ಬೋದು ಸರ್. ಶೀರ್ಷಿಕೆ ಕವಿಗೋಷ್ಠಿ ಮುಗಿದಿತ್ತು. ಕವಿಗೋಷ್ಠಿ ಮುಗಿದಿತ್ತು, ಕೇಳಿದೆ ಅವಳಿಗೆ ನನ್ನ ಕವನ ಹೇಗಿತ್ತು. ಕವಿಗೋಷ್ಠಿ ಮುಗಿದಿತ್ತು, ಕೇಳಿದೆ ಅವಳಿಗೆ ನನ್ನ ಕವನ ಹೇಗಿತ್ತು. ಹಾಗಿತ್ತು ಹೀಗಿತ್ತು ಎನ್ನದೇ ಕೊಟ್ಟಳು ಸಿಹಿಮುತ್ತು. ಹಾಗಿತ್ತು ಹೀಗಿತ್ತು ಎನ್ನದೇ ಕೊಟ್ಟಳು ಸಿಹಿಮುತ್ತು. ಇದು ವಿಮರ್ಶೆ. ಯಾವಾಗಲೂ ಕವಿಗೋಷ್ಠಿ ಮುಗಿದ ತಕ್ಷಣ ನೆನಪಿನ ಕಾಣಿಕೆ, ಶಾಲು, ಸನ್ಮಾನ ರೂಢಿ ಇರ್ತೈತಿ. ಆದರೆ ಒಬ್ಬ ಪ್ರೇಮಿಗೆ ಅವಳ ಪ್ರೇಯಸಿ ಕೊಡುವಂಥ ಸಿಹಿಮುತ್ತೇ ಒಂದು ದೊಡ್ಡ ಸರ್ಟಿಫಿಕೇಟ್. ಕವನವನ್ನು ಚೆನ್ನಾಗಿತ್ತು ಅನ್ನೋ ಅರ್ಥದಲ್ಲಿ ಬರೆದಿದ್ದು. ಇನ್ನೊಂದು ಬರೆದಿದ್ದು ಶೀರ್ಷಿಕೆ ರಕ್ತಪತ್ರ. ಅವನು ಅವಳಿಗೆ ನೀಡಿದ ತನ್ನ ಪ್ರೀತಿಯ ರಕ್ತಪತ್ರ. ಅವನು ಅವಳಿಗೆ ನೀಡಿದ ತನ್ನ ಪ್ರೀತಿಯ ರಕ್ತಪತ್ರ. ಓದಿ ಅವಳೆಂದಳು ಎಚ್ ಐ ವಿಯೋ ಶುಗರೋ ರಕ್ತ ಪರೀಕ್ಷೆ ಆಗುವವರೆಗೂ ಸುಳಿಯಬೇಡ ನೀ ನನ್ನ ಹತ್ರ, ಸುಳಿಯಬೇಡ ನೀ ನನ್ನ ಹತ್ರ. ಈ ಥರನಾಗೆ ಬರೆದಿದ್ದು. ಇನ್ನೊಂದು ಸಾಂಸಾರಿಕ ಚುಟುಕು ಅಂದರೆ, ಮಗ ಕೇಳಿದ ಅಪ್ಪ ಪಾಪ ಪುಣ್ಯ ಅಂದರೇನು. ಮಗ ಕೇಳಿದ ಅಪ್ಪ ಪಾಪ ಪುಣ್ಯ ಅಂದರೇನು. ಅಪ್ಪ ಹೇಳಿದ ಮಗನೇ, ನಿನ್ನಮ್ಮನನ್ನು ಕಟ್ಟಿಕೊಂಡಿದ್ದು ಪಾಪ, ಇಲ್ಲಿಯವರೆಗೂ ನಾನು ಬದುಕಿದ್ದೇ ಪುಣ್ಯ, ಇಲ್ಲಿಯವರೆಗೂ ನಾನು ಬದುಕಿದ್ದೇ ಪುಣ್ಯ. ಈ ಥರನಾಗಿ ನಾನು ಸುಮಾರು 200-300 ಚುಟುಕುಗಳನ್ನು ನಾನು ಬರೆದಿದ್ದೇನೆ. ಅದನ್ನು ಕೂಡ ಶೀಘ್ರದಲ್ಲೇ ಒಂದು ಚುಟುಕು ಕವನ ಸಂಕಲನ ತರುವ ತಯಾರಿಯೂ ಕೂಡ ಮಾಡ್ತಾ ಇದ್ದೇನೆ.
1: ಈ ಚುಟುಕನ್ನು ಬಳಸಿನೇ ವ್ಯಂಗ್ಯ ಚಿತ್ರ ಮಾಡ್ಬೋದಾ?
0: ಮಾಡ್ಬೋದು ಸರ್. ವಿಶೇಷವಾಗಿ ಒಂದು ನಮಗೆ ಸವಲತ್ತು ಏನಂದರೆ, ಭಾಳಷ್ಟು ಜನ ಸಾಹಿತಿಗಳು ತಾವು ಕವನ ಬರೆದು ಇನ್ನೋರವ್ರ ಹತ್ರ ಅದಕ್ಕೆ ಸಾಂದರ್ಭಿಕ ಚಿತ್ರಗಳನ್ನು ತೆಗಿತಾರೆ. ನನಗೊಂದು ಏನು ಅನುಕೂಲ ಅಂದರೆ, ನಾನೇ ಬರಿತೀನಿ, ನಾನೇ ಚಿತ್ರ ತೆಗೆಯೋದ್ರಿಂದ ಯಾವುದೇ ತರನಾದ ಕಷ್ಟ ಬರೋದಿಲ್ಲ. ವಿಶೇಷವಾಗಿ ಚುಟುಕುಗಳಿಗೆ ಹಾಸ್ಯ ಚಿತ್ರಗಳೇ ಬೇಕು. ನೀವು ಯಾವುದೇ ಚುಟುಕನ್ನು ನೋಡಿದ್ರೆ ಅದು ಗಂಭೀರವಾಗಿರುವುದಿಲ್ಲ, ಹಾಸ್ಯ ಚಿತ್ರ ಇರೋದರಿಂದ ಅದು ಚುಟುಕಿಗೆ ಮತ್ತಷ್ಟು ತೂಕ ಬರ್ತೈತಿ. ಆದ್ದರಿಂದ ವ್ಯಂಗ್ಯ ಚಿತ್ರಗಳು ಚುಟುಕಿಗೆ ಇನ್ನು ಬಹಳಷ್ಟು ಸಹಕಾರಿ.
1: ಅಂದರೆ ವ್ಯಂಗ್ಯ ಚಿತ್ರ, ಚುಟುಕು ಎರಡಕ್ಕೂ
0: ಅವಿನಾಭಾವ ಸಂಬಂಧ ಇದ್ದೇ ಇದೆ.
1: ಅವೆರಡನ್ನು ನೀವೇ ರಚಿಸೋದ್ರಿಂದ ನಿಮ್ಗೆ ಅದು ಈಸಿ ಆಗ್ತೈತಿ.
0: ಹೌದು ಸರ್.
1: ಸರ್, ಈ ಚುಟುಕು ಸಾಹಿತ್ಯ, ವ್ಯಂಗ್ಯ ಚಿತ್ರ ಜೊತೆಗೆ ಮಕ್ಕಳ ಸಾಹಿತ್ಯ ಕೂಡ ಅದರಲ್ಲಿ ಕೂಡ ತಮಗೆ ಆಸಕ್ತಿ ಐತೆ ಅಂತ ಹೇಳಿದ್ರಿ. ಇದರಲ್ಲಿ ಏನು ಕೃಷಿ ಮಾಡಿದಿರಿ ತಾವು?
0: ಮಕ್ಕಳ ಸಾಹಿತ್ಯಕ್ಕೆ ಆಸಕ್ತಿ ಬರಲಿಕ್ಕೆ ಕಾರಣ ಅಂದರೆ, ನಾನು ಪ್ರಾಥಮಿಕ ಹಂತದಲ್ಲಿರುವಾಗ ನಾನು ನನಗೆ ತೋರಿಸಿದಂಗೆ ಸಿನಿಮಾ ಹಾಡುಗಳಿಗೆ ಅಳವಡಿಸಿಕೊಂಡು ನಾನು ಸಾಹಿತ್ಯ ಬರಿತಿದ್ದೆ. ಅದು ಸ್ವಲ್ಪ ಅಲ್ಪ ಸ್ವಲ್ಪ ತಪ್ಪಾಗಿದ್ದು ನಮ್ಮ ಶಿಕ್ಷಕರು ತಿದ್ದಿ ಇಡ್ತಿದ್ರು. ಜೊತೆ ಜೊತೆಗೆ ನಾನು ಕಾಲೇಜ್ ಹಂತಕ್ಕೆ ಬಂದಾಗ ಈ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ ಅಂತಲ್ಲಿ ಕೂಡ ದೇಶಭಕ್ತಿ ಗೀತೆ ಬರಿತಾ ಬರ್ತಿದ್ದೆ. ನಾನೇ ಸ್ವತಃ ಬರೆದು ರಾಗ ಸಂಯೋಜನೆ ಮಾಡಿ ಹಾಡ್ತಾ ಬರ್ತಿದ್ದೆ. ಅಷ್ಟೊಂದು ನನಗೆ ಪರಿಪೂರ್ಣವಾಗಿ ಇನ್ನೂ ಸಿದ್ಧಿಸಿರಲಿಲ್ಲ. ಮುಂದೆ ನಮ್ಮ ತಾಲೂಕು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆ ಮಕ್ಕಳ ಸಾಹಿತಿಗಳ ತವರೂರು ಅಂತೇಳಿ ಖ್ಯಾತಿ ಪಡೆದೈತಿ.
1: ಹೌದು.
0: ಇದರ ಅಡಿಯಲ್ಲಿ ನನಗೆ ಪಗು ಸಿದ್ದಾಪುರ ಅವರು, ಮುಖ್ಯವಾಗಿ ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ ಹಮ ಪೂಜಾರವರು, ಸಾಕಷ್ಟು ಮಕ್ಕಳ ಸಾಹಿತಿಗಳು, ರಾಶಿ ವಾಡ್ಯದವರು, ಈ ಎಲ್ಲ ಮಕ್ಕಳ ಸಾಹಿತಿಗಳು ನನ್ನ ಸಂಪರ್ಕಕ್ಕೆ ಸಿಕ್ಕರು. ನಾನು ಅವರ ಜೊತೆಗೆ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಬಂದೆ. ಮಕ್ಕಳ ಸಾಹಿತ್ಯ ನಾನು ಒಂದಿಷ್ಟು ಬರೆದಿದ್ದೇನೆ, ಇದನ್ನು ನೀವು ಗಮನಿಸಿ ಏನಾದರೂ ತಪ್ಪು ಆಗಿದ್ದರೆ ಹೇಳ್ತಾ ಬಂದೆ.

0: ಅವರು ಸರಿಯಾದ ಮಾರ್ಗದರ್ಶನ ನೀಡಿದ್ರಿಂದ ನಾನು ಸುಮಾರು ಇಲ್ಲಿಯವರೆಗೂ ಸುಮಾರು 150ಕ್ಕಿಂತ ಹೆಚ್ಚು ಮಕ್ಕಳ ಕವನಗಳನ್ನು ಬರೆದಿದ್ದೆ. ಅದರಲ್ಲಿ 25 ಕವನಗಳನ್ನು ತುಂಟ ಮಕ್ಕಳು ಎಂಬ ಶೀರ್ಷಿಕೆಯಲ್ಲಿ ಇತ್ತೀಚೆಗೆ ನಾನು ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಿದೆ. ವಿಶೇಷ ಹಮ ಪೂಜಾರ ಆಗಿರ್ಬೋದು, ಆಮೇಲೆ ಪಗು ಸಿದ್ದಾಪುರ ಅವರು, ಸಾಕಷ್ಟು ನಮ್ಮ ಜಂಬುನಾಥ್ ಕಂಚಾಣಿಯವರು, ಆಮೇಲೆ ಶರಣಪ್ಪ ಕಂಚಾಣಿಯವರು, ಎಲ್ಲ ಹಿರಿಯ ಮಕ್ಕಳ ಸಾಹಿತಿಗಳ ಒಂದು ಸಾಲಿನಲ್ಲೇ ನಾನು ಕೂಡ ಸಾಗಬೇಕನ್ನುವಂಥ ಆಸೆ ಕೂಡ ನನ್ನಲ್ಲಿದೆ. ಮಕ್ಕಳ ಸಾಹಿತ್ಯಕ್ಕೆ ವಿಜಯಪುರ ಜಿಲ್ಲೆ ನಿಂತ ನೀರಾಗಬಹುದು. ನಮ್ಮಿಂದಲೂ ಕೂಡ ಮಕ್ಕಳ ಸಾಹಿತ್ಯವನ್ನು ಬೆಳೆಸಬೇಕು, ಮಕ್ಕಳ ಸಾಹಿತ್ಯವನ್ನು ಉಳಿಸಬೇಕನ್ನುವಂಥ ಆಶಯದಿಂದ ನನ್ನ ವ್ಯಂಗ್ಯ ಚಿತ್ರಕಲೆ ಚುಟುಕು ಸಾಹಿತ್ಯದ ಜೊತೆಗೆ ಮಕ್ಕಳ ಸಾಹಿತ್ಯವನ್ನು ಕೂಡ ನಾನು ಬಳಸ್ತಾ ಬರ್ತಿದ್ದೇನೆ.
1: ತಾವು ಶಿಕ್ಷಕರಾಗಿರೋದ್ರಿಂದ ಇಷ್ಟೆಲ್ಲ ಬಹುಮುಖ ಪ್ರತಿಭೆಯನ್ನು ಕೂಡ ಹೊಂದಿದ್ದೀರಿ. ಈ ನಿಮ್ಮ ಪ್ರತಿಭೆಯನ್ನು ನಿಮ್ಮ ಶಿಷ್ಯರೊಂದಕ್ಕೆ ಹೆಂಗೆ ತಲುಪಿಸ್ತಾ ಇದ್ದೀರಿ?
0: ವಿಶೇಷವಾಗಿ ಹೇಳಬೇಕು ಅಂದರೆ ನನ್ನ ಮಕ್ಕಳ ಸಾಹಿತ್ಯ ಇರ್ಬೋದು, ಗಾಯನ ಹವ್ಯಾಸ ಇರ್ಬೋದು, ಚುಟುಕು ಇರ್ಬೋದು, ವ್ಯಂಗ್ಯಚಿತ್ರ ಇರ್ಬೋದು, ಥರ ನದಿ ಹೇಗೆ ಸಾಗರಕ್ಕೆ ಸೇರಿ ತನ್ನ ಮುಕ್ತಿ ಕಾಣುತ್ತೋ, ನಾನು ಇದನ್ನು ಶಿಕ್ಷಣ ಕ್ಷೇತ್ರಕ್ಕೆ ಜಸ್ಟ್ ಈಗ ಅಳವಡಿಸ್ಕೊಳ್ತಾ ಬರ್ತಾ ಇದ್ದೇನೆ. ಪ್ರತಿ ಶನಿವಾರ ನಾನು ವಾರದ ಚಿತ್ರ ಅನ್ನುವಂಥ ಶೀರ್ಷಿಕೆಯಡಿಯಲ್ಲಿ ಎಲ್ಲ ತರಗತಿಗಳಿಗೆ ನಾನು ಚಿತ್ರಾಭ್ಯಾಸ ಮಾಡ್ತಾ ಇರ್ತೀನಿ. ಮಕ್ಕಳು ಕೂಡ ತೆಗೆದಿರತಕ್ಕಂಥ ಚಿತ್ರಗಳನ್ನು ರಾಜ್ಯವ್ಯಾಪಿ ಪತ್ರಿಕೆಗಳಲ್ಲಿ ಕೂಡ ಪ್ರಕಟ ಮಾಡುವ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ನಾನೇ ಒಂದು ವಿಷಯವನ್ನು ನೀಡಿ ಆ ವಿಷಯದಡಿ ಅವರು ಕತೆಗಳನ್ನು ಬರೆಯೋದಕ್ಕೆ ಮತ್ತು ಕವನಗಳನ್ನು ಬರೀಲಿಕ್ಕೆ ಸಾಕಷ್ಟು ಪ್ರೋತ್ಸಾಹ ಮಾಡ್ತಾ ಇದ್ದೇನೆ. ಈ ಕೆಲಸಕ್ಕೆ ನಮ್ಮ ಮುಖ್ಯ ಗುರುಗಳು ಆಗಿ ಯಾವಾಗಲೂ ನನ್ನ ಹಿಂದೆ ನಿಂತು ಬೆನ್ನು ತಟ್ಟತಕ್ಕಂಥ ಶ್ರೀಯುತ RG ಬನ್ಸಿ ಮುಖ್ಯ ಗುರುಗಳು, ಅವರು ನಿಜಕ್ಕೂ ನನಗೆ ಭಾಳಷ್ಟು ಪ್ರೋತ್ಸಾಹ ಕೊಡ್ತಾ ಬರ್ತಿದ್ದಾರೆ. ಅದರ ಜೊತೆಗೆ ಸಹಶಿಕ್ಷಕರಾಗಿರ್ತಕ್ಕಂಥ ಮಂಜುನಾಥ್ ಮನೂರವರಾಗಿರ್ಬೋದು, ಆಮೇಲೆ MS ಚೌಧರಿ ಅಂತ ಗುರುಮಾತೆರಿದ್ದಾರೆ, DM ಮುಂಡಾಶಿ ಅಂತಿದ್ದಾರೆ, ಸಾಕಷ್ಟು ಶಿಕ್ಷಕರು, ನನ್ನ ವೃತ್ತಿಯಲ್ಲಿರುವಂಥ ಸಹೋದ್ಯೋಗಿಗಳು, ಭಾಳಷ್ಟು ಜನ ಶಿಕ್ಷಕರು ನನಗೆ ಪ್ರೋತ್ಸಾಹ ಕೊಡ್ತಾ ಬರ್ತಿದ್ದಾರೆ. ನಮ್ಮ ಶಿಕ್ಷಕರ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ಭೂಷಣೂರವರು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಯಪ್ಪ ಇವಣಿಗೆಯವರು, ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಹನುಮಂತರಾಯ ಹರ್ನಾಳವರು, ಎಲ್ಲ ಅಧಿಕಾರಿ ವೃಂದದವರು ಕೂಡ ನಮ್ಮ ಶಾಲೆಗೆ ಭೇಟಿ ನೀಡಿ ಅವರು ನಾನು ಮಾಡಿರ್ತಕ್ಕಂಥ ಚಟುವಟಿಕೆಗಳಿಗೆ ಸಾಕಷ್ಟು ಮಾರ್ಗದರ್ಶನ ಸಲಹೆ ಸೂಚನೆ ನೀಡಿ ಬೆನ್ನು ತಟ್ಟಿದ್ದಾರೆ. ಯಾವುದೇ ನನ್ನ ಚಟುವಟಿಕೆಗಳಲ್ಲಿ ಅವರು ಯಾವಾಗಲೂ ಜೊತೆಗೆ ನಿಲ್ಲುತ್ತಾರೆ ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ನಿಮ್ಮ ಗರಡಿಯಿಂದ ಸಾಕಷ್ಟು ವ್ಯಂಗ್ಯ ಚಿತ್ರಕಾರರು ಹೊರಹೊಮ್ಮಬೋದಾ?
0: ಹೊಂಬೋದು ಸರ್. ನಾನು ಕೇವಲ ನನ್ನ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲದೆ ನಮ್ಮೂರಿನಲ್ಲಿ ಒಂದು 2-3 ಜನ ಕಲೆಯಲ್ಲಿ ಸಾಕಷ್ಟು ಬೆಳೀತಾ ಇದ್ದಾರೆ, ಅವರ ಜೊತೆನೇ ಆಮೇಲೆ ನನ್ನ ಸುತ್ತಮುತ್ತ ಹಳ್ಳಿಯಲ್ಲಿ ಕೂಡ ಕಲಾವಿದರಿದ್ದಾರೆ. ನನ್ನ ಸಂಪರ್ಕದಲ್ಲಿರುವಂಥ ಸಾಕಷ್ಟು ಜನ ಇನ್ನೂ ಯುವ ಕಲಾವಿದರು ನನಗೆ ಪ್ರತಿನಿತ್ಯ ವಾಟ್ಸಪ್ನಲ್ಲಿ ಕಳಿಸಿರ್ತಾರೆ, ನಾನು ಇವತ್ತು ಈ ಕಾರ್ಟೂನ್ ತೆಗೆದೇನೆ, ಇದಕ್ಕೆ ನೀವು ಮಾರ್ಗದರ್ಶನ ಕೊಡ್ರಿ ತಂದಾಗ ನಾನು ಯಾವುದೇ ಅಳುಕಿಲ್ಲದೆ ಅವರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತೀನಿ. ಆ ಮಾರ್ಗದರ್ಶನ ತಗೊಂಡು ಇವತ್ತಿಗೂ ಕೂಡ ಸಾಕಷ್ಟು ಉದಯೋನ್ಮುಖ ವ್ಯಂಗ್ಯ ಚಿತ್ರಕಾರರು ಹೊರಹೊಮ್ಮತಾ ಇದ್ದಾರೆ.
1: ಶರಣು ಚೆಟ್ಟಿಯವರು ಇಷ್ಟೊತ್ತು ನಮ್ಮ ಆಕಾಶವಾಣಿಗೆ ಬಂದು ತಮ್ಮ ಜೀವನದ ಬಹುಮುಖ್ಯ ಘಟ್ಟಗಳನ್ನು ಒಂದೊಂದಾಗಿ ವಿವರವಾಗಿ ಹಂಚ್ಕೊತಾ ಬಂದ್ರಿ. ಒಟ್ಟಾರೆಯಾಗಿ ಈ ಸಂದರ್ಶನದ ಬಗ್ಗೆ ನಮ್ಮ ಆಕಾಶವಾಣಿ ಬಗ್ಗೆ ಏನು ಹೇಳ್ತೀರಿ?
0: ವಿಶೇಷವಾಗಿ ನಮ್ಮ ವಿಜಯಪುರ ಸ್ಮಾರಕಗಳ ನಗರಿ ಅಂತ ಹೇಳ್ಬೋದು. ಈ ವಿಜಯಪುರದಲ್ಲಿ ಆಕಾಶವಾಣಿ ನೆಲೆ ನಿಂತಿದ್ದೆ ಒಂದು ಅದ್ಭುತ. ವಿಜಯಪುರ ಜಿಲ್ಲೆಯ ಸಾಧಕರು, ಯುವ ಪ್ರತಿಭೆಗಳು ಮತ್ತು ಮಹಿಳೆಯರು, ಮಕ್ಕಳು ಎಲ್ಲರಿಗೂ ಕೂಡ ಅವಕಾಶವನ್ನು ಕೊಡುತ್ತಾ ಅವರ ಪ್ರತಿಭೆಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಆಕಾಶವಾಣಿ ಬಹಳಷ್ಟು ಕೆಲಸ ಮಾಡ್ತಾ ಇದೆ. ಸದಭ ರುಚಿಯ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆಕಾಶವಾಣಿ ಎಲ್ಲರ ಮನೆ ಮಾತಾಗಿದ್ದು, ಈಗಲೂ ಕೂಡ ವಿಜಯಪುರ ಜಿಲ್ಲೆ ಆಕಾಶವಾಣಿ ಸಾಕಷ್ಟು ಪ್ರಸಿದ್ಧಿ ಪಡಿತಾ ಇದೆ. ನನ್ನನ್ನು ಕೂಡ ವಿಜಯಪುರ ಆಕಾಶವಾಣಿಗೆ ಕರೆಸಿ ನನ್ನ ಒಂದು ಸಂದರ್ಶನವನ್ನು ಎಲ್ಲ ಆಕಾಶವಾಣಿಯ ಸಿಬ್ಬಂದಿಯವರಿಗೂ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ.
1: ತಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಬೇಕು ಸರ್?
0: ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ ಆಗಿರ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್, ಆಮೇಲೆ ಕೂ ಆ್ಯಪ್, ಆಮೇಲೆ ಕ್ಲಬ್ ಹೌಸ್, ಆಮೇಲೆ ಯೂಟ್ಯೂಬ್, ಈ ಎಲ್ಲ ಸಾಮಾಜಿಕ ತಾಣಗಳಲ್ಲಿ ತಾವು ಶರಣು ಚೆಟ್ಟಿ ಅಂತ ಟೈಪ್ ಮಾಡಿದ್ರೆ ನನ್ನ ಲಿಂಕ್ ಓಪನ್ ಆಗುತ್ತೆ, ತಾವು ಅಲ್ಲಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9148428153.
1: ಧನ್ಯವಾದ ಸರ್. ತಮಗೆ
0: ತಮಗೂ ಧನ್ಯವಾದಗಳು ಸರ್.
2: ಇದುವರೆಗೆ ವ್ಯಂಗ್ಯ ಚಿತ್ರಕಾರ ಹಾಗೂ ಬಹುಮುಖ ಪ್ರತಿಭೆ ಶರಣು ಚಟ್ಟಿಯವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮುತ್ತುರಾಜ್ ಯಲಗಟ್ಟಿ, ನೆರವು ಅನಂತ್ ಪಾಟೀಲ್ ಹಾಗೂ ಮಹಂತೇಶ್ ಕೋತೀನ್, ನಿರ್ಮಾಣ ಡಾಕ್ಟರ್

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೇಳಿದ್ರೆ ಈಗ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಘರ್ ಚಿತ್ರದಿಂದ ಆಯ್ದ ಗೀತೆಯನ್ನು.

ಕೆಳಗರೆ, ಈ ಮೇರೇ ಜೀವನ್ ಸಾಥಿ ಚಿತ್ರದೊಂದಿಗೆ ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ ರಾತ್ರಿ 8:45. ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದೀಗ.

0: ಇದು ಆಕಾಶವಾಣಿ ಬೆಂಗಳೂರು. ಸಮಯ ಸರಿಯಾಗಿ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗಲಿದೆ.
1: ಆಕಾಶವಾಣಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಡಾಕ್ಟರ್ ಕುಲದೀಪ್ ಎನ್. ನಿರ್ದೇಶನ ಜಿ ಶಾಂತಕುಮಾರ್. ಕೇಳಿ ರಾಷ್ಟ್ರೀಯ ನಾಟಕ ರಾಣಿ ದುರ್ಗಾವತಿ.

0: ಮಗಳೇ ದುರ್ಗಾವತಿ, ನಮ್ಮ ಸುಖದ ಬದುಕಿನ ಮೇಲೆ ವಿಧಿಯ ಕಣ್ಣು ಬಿದ್ದಿತು. ನನ್ನ ಮಗ ದಲ್ಪಚ್ಯಾನನ್ನು ಕಸಿದುಕೊಂಡಿತು. ಗಡಾಕಟಂಗ ಸಾಮ್ರಾಜ್ಯ ಶಾಂತಿಯಿಂದ ಇತ್ತು. ಪ್ರಜೆಗಳು ಸುಖ ಶಾಂತಿಯಿಂದ ನೆಮ್ಮದಿಯಿಂದಿದ್ದರು. ಆದರೆ ಆದರೆ ಈಗ ಈ ದುರಂತ ಸಂಭವಿಸಿದೆ.
1: ರಾಜಮಾತೆಯವರೇ, ರಾಣಿ ಸಾಹೇಬರೇ, ತಾವು ಸಮಾಧಾನ ಮಾಡಿಕೊಳ್ಳಿ.
0: ರಾಜಪುರೋಹಿತರೇ, ರಾಜಮಾತೆಯಲ್ಲ, ಮಗನನ್ನು ಕಳೆದುಕೊಂಡ ತಾಯಿ ಅಳುತ್ತಿದ್ದಾಳೆ. ಇವಳು ರಾಣಿಯಲ್ಲ, ತನ್ನ ಗಂಡನನ್ನು ಕಳೆದುಕೊಂಡ ಪತ್ನಿ ಅಳುತ್ತಿದ್ದಾಳೆ. ಇಂದು ಒಂದು ದಿನವಾದರೂ ಆಕೆ ಮನಪೂರ್ತಿ ಅಳಲು ಬಿಡಿ ರಾಜಪುರೋಹಿತರೇ.
1: ಮಹಾರಾಣಿ, ದೇವರ ವಿಧಿಯನ್ನು ಯಾರೂ ಬದಲಾಯಿಸಲಾರರು. ಆದರೆ ಇದು ಶೋಕ ಪಡುವ ಸಮಯ ಅಲ್ಲ, ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವ ಸಮಯ. ರಾಜ್ಯದ ಗೌರವ ಮತ್ತು ರಕ್ಷಣೆಯ ಮುಂದೆ ರಾಜಕುಟುಂಬದ ವೈಯಕ್ತಿಕ ದುಃಖ ಅತ್ಯಲ್ಪವಾದದ್ದು. ಗಡಾರಾಜ್ಯದ ಸುತ್ತಲೂ ಬರೀ ಶತ್ರುಗಳೇ ತುಂಬಿದ್ದಾರೆ. ಈಗ ನಾವು ದುರ್ಬಲರಾದರೆ ಗೊಂಡವಾನ ಸಾಮ್ರಾಜ್ಯವನ್ನು ಪರಾಧೀನವಾಗಿಸಲು ಹೆಚ್ಚು ಸಮಯ ಬೇಕಾಗಿಲ್ಲ.
2: ರಾಜಮಾತೆಯವರೇ, ಕ್ಷಮಿಸಬೇಕು. ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಂದು ಸುದ್ದಿ ಹರಡುತ್ತಿದೆ. ಮಹಾರಾಣಿ ದುರ್ಗಾವತಿಯವರು ಮಹಾರಾಜನೊಂದಿಗೆ ಸತಿ ಆಗಲಿದ್ದಾರೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ.
0: ಏನು? ಅದು ಎಂದಿಗೂ ನಡೆಯುವುದಿಲ್ಲ.
3: ಇಲ್ಲ, ನಾನು ಸತಿ ಆಗುವುದಿಲ್ಲ. ನನ್ನ ಪತಿಯನ್ನು ನಾನು ಮನಸ್ಸಿನಿಂದಲೂ ಪ್ರೀತಿಯಿಂದಲೂ ಸ್ವೀಕರಿಸಿದ್ದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಅವರ ಅಪೂರ್ಣ ಕನಸುಗಳನ್ನು ನನಸು ಮಾಡುವ ಹೊಣೆಗಾರಿಕೆ ಈಗ ನನ್ನದಾಗಿದೆ. ತಾಯಿ ದುರ್ಗೆ ಕೊಟ್ಟಿರುವ ಈ ಅಮೂಲ್ಯ ಜೀವನವನ್ನು ವ್ಯರ್ಥ ಮಾಡಲು ನಾನು ತಯಾರಿಲ್ಲ. ಇಂದಿನಿಂದ ನನ್ನ ಪ್ರತಿಯೊಂದು ಉಸಿರೂ ಕೂಡ ನನ್ನ ಮಾತೃಭೂಮಿಯ ರಕ್ಷಣೆ ಹಾಗೂ ಗೌರವ ಕಾಪಾಡಲು ಮೀಸಲಾಗಿರುತ್ತದೆ.
0: ಏನಾಯಿತು ದಿವಾನ್ ಆಧಾರ್ ಸಿಂಗ್?
4: ರಾಜಮಾತೆಯವರೇ, ಮಾಲ್ವಾದ ಸುಲ್ತಾನ್ ಭಾಜ್ ಬಹದ್ದೂರ್ ಖಾನ್ ನಮ್ಮ ರಾಜ್ಯದ ಮೇಲೆ ದಾಳಿ ನಡೆಸಿದ್ದಾನೆ.
0: ಏನು? ಅವನ ತಂದೆ ಶೂಜಾತ್ ಖಾನ್ ಸತ್ತು ಇನ್ನು ಕೆಲವೇ ದಿನಗಳಾಗಿವೆ ಅಷ್ಟೇ. ಅದಾಗಲೇ ಅವನ ಕಣ್ಣು ನಮ್ಮ ರಾಜ್ಯದ ಮೇಲೆ ಬಿದ್ದಿತ್ತೆ. ಎದ್ದು ನಿಲ್ಲು ಮಗಳೇ, ಇನ್ನು ನೀನು ದಲ್ಪಚ್ಯಾನ ವಿಧುವೆ ಅಷ್ಟೇ ಅಲ್ಲ, ಗಡಾ ರಾಜ್ಯದ ಮಹಾರಾಣಿ.
3: ಆಧಾರ್ ಸಿಂಗ್, ಬಾಜ್ ಬಹದ್ದೂರನ ಪ್ರತಿಯೊಂದು ಕಲ್ಲಿಗೂ ನಾವು ಬಂಡೆಯಿಂದ ಉತ್ತರ ಕೊಡುತ್ತೇವೆ. ತಕ್ಷಣ ಸೇನೆಯನ್ನು ಸನ್ನದ್ಧಗೊಳಿಸಿ. ಈ ಯುದ್ಧದಲ್ಲಿ ನಾನೇ ಸ್ವತಃ ಸೇನೆಯನ್ನು ಮುನ್ನಡೆಸುತ್ತೇನೆ.
4: ನಿಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿ.

0: ಮಗಳೇ ದುರ್ಗಾವತಿ, ಬಾಜ್ ಬಹದ್ದೂರನನ್ನು ಬಂಧಿಸಿದ ನಂತರ ಏಕೆ ಬಿಡುಗಡೆಗೊಳಿಸಿದೆ? ಅವನು ಮತ್ತೆ ಮುಂದೊಂದು ದಿನ ದ್ರೋಹ ಬಗೆದರೆ?
1: ರಾಜಮಾತೆ, ಶತ್ರುವನ್ನು ಸೋಲಿಸುವುದು ನಮ್ಮ ಕರ್ತವ್ಯ, ಸೋತವನಿಗೆ ಕ್ಷಮೆ ನೀಡುವುದು ನಮ್ಮ ಧರ್ಮ. ಅವನು ತನ್ನ ಮಾತು ತಪ್ಪಿ ಮತ್ತೆ ದ್ರೋಹ ಬಗೆದರೆ ಅವನಿಗೆ ತಕ್ಕ ಉತ್ತರ ನೀಡುವುದು ಕೂಡ ನಮಗೆ ತಿಳಿದಿದೆ.

0: ದಿವಾನ್ ಆಧಾರ್ ಸಿಂಗ್.
1: ರಾಜಮಾತೆ,
0: ರಾಣಿ ಸತಿಯಾಗಲಿದ್ದಾರೆ ಎಂಬ ಸುಳ್ಳು ಸುದ್ದಿಯನ್ನು ಯಾರು ಹಬ್ಬಿಸಿದರು ಎಂಬುದೇನಾದರೂ ಗೊತ್ತಾಯಿತೆ? ಏಕೆ ಮೌನವಾಗಿದ್ದೀರಿ?
1: ಕ್ಷಮಿಸಿ ರಾಜಮಾತೆ, ಆ ಸಂಚಿನ ಹಿಂದೆ ಕುಮಾರ ಚಂದ್ರಶಃ ಇದ್ದರು.
0: ಹೌದಾ? ಅಣ್ಣನ ಮರಣದ ನಂತರ ಅವನ ಮನಸ್ಸಿನ ದುರುದ್ದೇಶ ಈಗ ಸ್ಪಷ್ಟವಾಗಿ ತಿಳಿಯಿತು. ಅವನ ಆಸೆ ಎಂದೆಂದಿಗೂ ನೆರವೇರುವುದಿಲ್ಲ. ದಿವಾನರೇ, ನಾವು ಎಚ್ಚರಿಕೆಯಿಂದಿರಬೇಕು. ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕದ ಸಮಯದಲ್ಲಿ ಚಂದ್ರಶಃ ಯಾವುದಾದರೂ ಕುತಂತ್ರ ಮಾಡಿದರೆ ತಕ್ಷಣ ಅವನನ್ನು ಬಂಧಿಸಿ.
1: ತಮ್ಮ ಆದೇಶದಂತೆಯೇ ಆಗಲಿ ರಾಜಮಾತೆಯವರೇ.

0: ರಾಣಿ ದುರ್ಗಾವತಿ ಅವರಿಗೆ, ರಾಜಕುಮಾರ ವೀರನಾರಾಯಣರಿಗೆ.
1: ಮಹಾರಾಣಿಯವರೇ, ಈಗ ರಾಜಕುಮಾರರಿಗೆ ರಾಜಕಿರೀಟವನ್ನು ತೊಡಿಸಿ.
2: ನಿಲ್ಲಿಸಿ, ನಿಲ್ಲಿಸಿ ಇದನ್ನ. ಮಹಾರಾಜ ದಲ್ಪಚ್ಚ ಅವರ ನಂತರ ಈ ಸಿಂಹಾಸನದ ಹಕ್ಕುದಾರ ನಾನು. ನಾನು ಅವರ ತಮ್ಮ ಚಂದ್ರಶಾ. ಈ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುವ ಹಕ್ಕು ನನಗಷ್ಟೇ ಇರುವುದು. ವೀರನಾರಾಯಣ ಇನ್ನೂ ಬಾಲಕ, ದುರ್ಬಲ. ರಾಜ್ಯವನ್ನು ನಡೆಸುವ ಸಾಮರ್ಥ್ಯ ಅವನಿಗಿಲ್ಲ.
3: ಇಲ್ಲ ಚಂದ್ರಶಾ, ಗೊಂಡವಾನದ ರಾಜನಾಗುವುದು ವೀರನಾರಾಯಣನೇ.
2: ಹಾಗಾದರೆ ಈ ರಾಜ್ಯವನ್ನು ನಡೆಸುವುದು ಯಾರು? ಶತ್ರುಗಳೊಂದಿಗೆ ಹೋರಾಡಿ ರಾಜ್ಯವನ್ನ ರಕ್ಷಿಸುವರು ಯಾರು ಅಮ್ಮ?
3: ನನ್ನನ್ನು ಅಮ್ಮ ಎಂದು ಕರೆಯಬೇಡ, ರಾಜಮಾತೆ ಎಂದು ಸಂಬೋಧಿಸು. ರಾಜ್ಯದ ಆಡಳಿತವನ್ನು ಮಹಾರಾಣಿ ದುರ್ಗಾವತಿ ನೋಡಿಕೊಳ್ಳುತ್ತಾರೆ. ಅವರಿಗೆ ಸಂಪೂರ್ಣ ಸಾಮರ್ಥ್ಯವಿದೆ. ನೀನು ಸುಖಭೋಗಗಳಲ್ಲಿ ತಲ್ಲೀನನಾಗಿದ್ದಾಗ ಅವರು ಬಾಜ್ ಬಹದ್ದೂರನನ್ನು ಯುದ್ಧದಲ್ಲಿ ಮಣಿಸಿದ್ದಾರೆ. ರಾಜ್ಯದಲ್ಲಿ ಕೋಟೆಗಳು, ಕೆರೆಗಳು ಹಾಗೂ ಜನಪಯೋಗಿ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ.
2: ಅದು ಏನೇ ಇರಲಿ, ಒಬ್ಬ ಮಹಿಳೆ ಯುದ್ಧ ಭೂಮಿಗೆ ಇಳಿಯುವುದು ನಮ್ಮ ಸಂಪ್ರದಾಯ ಅಲ್ಲ. ವಿಧವೆಯಾದ ಬಳಿಕ ಅವರು ಅರಮನೆಯ ಒಳಗೆ ಪರದೆಯ ಹಿಂದೆ ಇರಬೇಕು.
4: ಇಲ್ಲ ಚಂದ್ರ, ನಾನು ಪರದೆಯ ಹಿಂದೆ ಇರುವುದಿಲ್ಲ. ಅರಮನೆಯ ದರ್ಬಾರಿನಲ್ಲಿ ಪರದೆ ಇಲ್ಲದೆ ಕುಳಿತುಕೊಳ್ಳುತ್ತೇನೆ. ಅಗತ್ಯ ಬಂದರೆ ಪುರುಷ ವೇಷ ಧರಿಸುತ್ತೇನೆ. ಯುದ್ಧ ಬಂದರೆ ಇದುವರೆಗೂ ಇದ್ದಂತೆಯೇ ಮುಂದೆಯೂ ಸ್ವತಃ ಯುದ್ಧ ಭೂಮಿಯಲ್ಲಿ ನಿಂತು ಸೇನೆಯನ್ನು ಮುನ್ನಡೆಸುತ್ತೇನೆ. ಇನ್ನು ನಾನು ಕೇವಲ ನಿನ್ನ ಅತ್ತಿಗೆ ಅಲ್ಲ, ನಾನು ಗೊಂಡವಾನದ ಮಹಾರಾಣಿ ದುರ್ಗಾವತಿ. ದೊಡ್ಡ ಜವಾಬ್ದಾರಿಗಳನ್ನು ಹೊರುವ ಸಂದರ್ಭ ಬಂದಾಗ ಸಣ್ಣ ಸಣ್ಣ ಸಂಪ್ರದಾಯಗಳು ಮುರಿಯಲೇಬೇಕು.
2: ನಾನು ಇದನ್ನೆಲ್ಲ ಸಹಿಸುವುದಿಲ್ಲ. ನಾನು ಮಹಾರಾಜ ಸಂಗ್ರಾಮ್ ಶಾ ಅವರ ಪುತ್ರ.
4: ಅದನ್ನು ನಾನು ಮರೆತಿಲ್ಲ, ನೀವು ಸಹ ಮರೆಯಬೇಡಿ. ನಾನು ಸಹ ಮಹಾರಾಜ ಸಂಗ್ರಾಮ್ ಶಾ ಅವರ ಸೊಸೆ ಮತ್ತು ಚಂದೇಲ ವಂಶದ ರಾಜ ಕೀರ್ತಿ ಸಿಂಗ್ ಅವರ ಪುತ್ರಿ.
2: ರಾಜಮಾತೆ, ನೀವು ನನ್ನನ್ನು ಈ ಗದ್ದುಗೆಯ ಮೇಲೆ ಕೂರಿಸದಿದ್ದರೆ ಸೇನೆಯೊಳಗೆ ದಂಗೆ ಉಂಟಾಗಬಹುದು. ನೆನಪಿರಲಿ, ಅದಕ್ಕೆ ನೀವು ನನ್ನನ್ನು ಹೊಣೆ ಮಾಡಬಾರದು.
3: ದಂಗೆ? ಯಾರು ದಂಗೆ ಮಾಡುತ್ತಾರೆ? ನಾನು ನೋಡುತ್ತೇನೆ. ದಿವಾನ್ ಆಧಾರ್ ಸಿಂಗ್.
5: ಕುಮಾರ ಚಂದ್ರಶಃ, ಮಹಾರಾಜ ದಲ್ಪತ್ ಶಹ ಅವರ ನಿಧನದ ನಂತರ ರಾಜಮಾತೆಯವರ ಆದೇಶ ಪಾಲಿಸುವುದು ಗೊಂಡವಾನದ ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ರಾಜ್ಯದ ಹಿತವನ್ನು ಗಮನದಲ್ಲಿರಿಸಿ ಮಹಾರಾಣಿ ದುರ್ಗಾವತಿಯವರೇ ಆಡಳಿತ ನಡೆಸಬೇಕು ಎಂಬ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಈ ನಿರ್ಧಾರವನ್ನು ವಿರೋಧಿಸುವವರು ಗೊಂಡವಾನ ಸಾಮ್ರಾಜ್ಯದ ಶತ್ರುಗಳೆಂದು ಪರಿಗಣಿಸಲ್ಪಡುತ್ತಾರೆ.
2: ಆಧಾರ್ ಸಿಂಗ್,
5: ಸೈನಿಕರೇ, ಕುಮಾರ ಚಂದ್ರಶಃ ಮತ್ತು ಅವರ ಅನುಯಾಯಿಗಳನ್ನು ಕೂಡಲೇ ಬಂಧಿಸಿ.
2: ಆಧಾರ್ ಸಿಂಗ್, ನಿನ್ನ ನಾಲಿಗೆಯನ್ನು ಬಿಗಿ ಹಿಡಿದು ಮಾತಾಡು.
4: ಕುಮಾರ ಚಂದ್ರಶಃ, ನನ್ನನ್ನು ಸತಿಗೇರಿಸಲಾಗುತ್ತದೆ ಎಂಬ ಸುಳ್ಳು ವದಂತಿಯನ್ನು ಹರಡಿ ನೀವು ರಾಜ್ಯವನ್ನು ನಾಯಕತ್ವವಿಲ್ಲದಂತೆ ಮಾಡಲು ಯತ್ನಿಸಿದ್ದೀರಿ. ಇಂದು ರಾಜಕುಮಾರ ವೀರನಾರಾಯಣನ ಪಟ್ಟಾಭಿಷೇಕಕ್ಕೆ ಅಡ್ಡಿಪಡಿಸಿ ರಾಜಮಾತೆಯ ಆದೇಶವನ್ನು ಉಲ್ಲಂಘಿಸಿದ್ದೀರಿ.
2: ಅದಕ್ಕೆ
4: ಇಂತಹ ಅಪರಾಧಗಳಿಗೆ ಬೇರೆ ಯಾರ

0: ಯಾರಾದರೂ ಕಾರಣರಾಗಿದ್ದರೆ ಮರಣ ದಂಡನೆ ವಿಧಿಸಲಾಗುತ್ತಿತ್ತು.
1: ಏನಂದೆ?
0: ಆದರೆ ನೀವು ಗೊಂಡವಾನ ರಾಜವಂಶದ ಸದಸ್ಯರಾಗಿರುವುದರಿಂದ ನಿಮಗೆ ಗಡೀಪಾರ್ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಇಂದಿನಿಂದ ನೀವು ಗೊಂಡವಾನದ ಗಡಿಯನ್ನು ದಾಟಿ ಒಳಗೆ ಕಾಲಿಡಬಾರದು ಎಂದು ವಿಧಿಸಲಾಗುತ್ತದೆ. ಒಂದು ವೇಳೆ ನೀವು ಪ್ರವೇಶ ಮಾಡಿದರೆ ಯಾವುದೇ ಸಾಮಾನ್ಯ ದೇಶದ್ರೋಹಿಗೆ ನೀಡುವ ಶಿಕ್ಷೆಯನ್ನೇ ನಿಮಗೂ ನೀಡಲಾಗುತ್ತದೆ.
1: ಇದನ್ನು ನಾನು ಒಪ್ಪುವುದಿಲ್ಲ.
0: ಸೈನಿಕರೇ,
1: ನಾನಿದನ್ನು
0: ಸೈನಿಕರೇ, ರಾಜ್ಯದ ಗಡಿ ಆಚೆಯವರೆಗೂ
1: ಒಪ್ಪುವುದಿಲ್ಲ.
0: ಗೌರವದಿಂದಲೇ ಕರೆದೊಯ್ಯಿರಿ.

0: जिले-इलाही जलालुद्दीन मोहम्मद अकबर दरबार के आगमिसुतिदारे।
1: ಜಹಾಪನ
2: ಬೀರ್ಬಲ್,
1: ಗೊಂಡವಾನದ ಮಹಾರಾಣಿ ದುರ್ಗಾವತಿಯವರೇ ಮಾಲ್ವಾದ ಬಾಜ್ ಬಹಾದ್ದೂರನ್ನ ಯುದ್ಧದಲ್ಲಿ ಸೋಲಿಸಿದ್ದಾರೆ. ಅವನ ಪ್ರಾಣವನ್ನು ಉಳಿಸಿ ಅವನನ್ನೂ ಕ್ಷಮಿಸಿದ್ದಾರೆ. ಈಗ ಎಲ್ಲೆಡೆ ಅವರ ಶೌರ್ಯ ಮತ್ತು ಉದಾರತೆಯ ಬಗ್ಗೆ ಚರ್ಚೆಯಾಗುತ್ತಿದೆ.
2: ಶೌರ್ಯ, ಉದಾರತೆ, ಬೀರ್ಬಲ್, ಬೇರೆಯವರ ಶೌರ್ಯದ ಮತ್ತು ಮಹತ್ವದ ಕಥೆಗಳನ್ನು ಕೇಳುವ ಅಗತ್ಯ ನನಗಿಲ್ಲ. ಗೊಂಡವಾನವನ್ನು ನಮ್ಮ ಸಾಮ್ರಾಜ್ಯದ ಅಧೀನಕ್ಕೆ ತರುವುದು ನನ್ನ ಈಗಿನ ಅಗತ್ಯ ತುರ್ತು.
1: ಜಹಾಪನ, ಗೊಂಡವಾನ ಒಂದು ಚಿಕ್ಕ ಮತ್ತು ಶಾಂತಿಯುತ ರಾಜ್ಯ. ಅದು ನಮಗೆ ಯಾವ ರೀತಿಯಲ್ಲೂ ಅಪಾಯವಲ್ಲ.
2: ಅಪಾಯ ಗಡಿಗಳಿಂದ ಅಲ್ಲ ಬೀರ್ಬಲ್, ಅಪಾಯ ಇತಿಹಾಸದಿಂದ. ಮುಂದಿನ ಪೀಳಿಗೆ ನನ್ನನ್ನು ಅಕ್ಬರ್ ಮಹಾಶಯ ಎಂದು ಕರೆಯಬೇಕೆಂದಾದರೆ ತಲೆ ಎತ್ತಿ ನಿಲ್ಲುವ ಪ್ರತಿಯೊಬ್ಬ ರಾಜನನ್ನು ತಲೆ ಬಾಗಿಸಲೇಬೇಕು.
1: ಜಹಾಪನ, ಆದರೆ ಹಾಗಾದರೆ ತಮ್ಮ ಅಧೀನತೆಯನ್ನು ಒಪ್ಪದ ರಾಜರಿಗೆ ಏನು ಮಾಡುತ್ತೀರಿ?
2: ಮಣ್ಣಿನಲ್ಲಿ ಮಣ್ಣಾಗಿಸುತ್ತೇನೆ. ಅವರನ್ನು, ಅವರ ಹೆಸರನ್ನು

0: ಮಹಾರಾಣಿಯವರೇ, ಮೊಘಲ್ ಚಕ್ರವರ್ತಿ ಅಕ್ಬರ್ನ ದೂತನೊಬ್ಬ ತನ್ನ ಸಂದೇಶದೊಂದಿಗೆ ಆಗಮಿಸಿದ್ದಾನೆ.
1: ಮೊಘಲ್ ಚಕ್ರವರ್ತಿಯ ದೂತನೇ? ಅವನನ್ನು ಗೌರವದಿಂದ ಒಳಗೆ ಕರೆತನ್ನಿ.
2: ಮಹಾರಾಣಿ ಸಾಹೇಬ, ಹಿಂದೂಸ್ತಾನದ ಸಾಮ್ರಾಟ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಅವರು ತಮಗಾಗಿ ಈ ವಿಶೇಷ ಉಡುಗೊರೆಯನ್ನು ಕಳುಹಿಸಿದ್ದಾರೆ. ಅವರ ಆದೇಶವೇನೆಂದರೆ, ನಿಮ್ಮ ಅಪೂರ್ವವಾದ ಯುದ್ಧದ ಆನೆ ಸರ್ಮನ್ ಹಾಗೂ ನಿಮ್ಮ ಪ್ರಧಾನ ಸಲಹೆಗಾರ ದಿವಾನ್ ಆಧಾರ್ ಸಿಂಗ್ ಅವರನ್ನು ದೆಹಲಿ ದರ್ಬಾರಿಗೆ ಕಳುಹಿಸಬೇಕು ಎಂಬುದು.
1: ಆದೇಶ? ಈ ತಟ್ಟೆಯಲ್ಲಿರುವ ಉಡುಗೊರೆ ಏನು?
2: ಮಹಾರಾಣಿಯವರೇ, ಇದು ಶುದ್ಧ ಚಿನ್ನದಿಂದ ಮಾಡಿಸಿದ ಪಂಜರ.
1: ಧೂತರೆ, ನೀವು ಅತಿಥಿಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ನಮ್ಮ ಉತ್ತರವನ್ನು ಪಡೆದು ನಂತರ ಹೋಗುವಿರಂತೆ.
2: ನಿಮ್ಮ ಆಜ್ಞೆಯಂತೆ ಆಗಲಿ ಮಹಾರಾಣಿ.
1: ಅಕ್ಬರ್ನ ಧೈರ್ಯ ನೋಡಿ ಆಧಾರ್ ಸಿಂಗ್. ನಮ್ಮ ಪ್ರೀತಿಯ ಯುದ್ಧದಾನೆ ಸರ್ಮನ್ ಮತ್ತೆ ನಮ್ಮ ವಿಶ್ವಾಸಾರ್ಹ ದಿವಾನರಾದ ನಿಮ್ಮನ್ನು ಕೇಳಲು ಅವನಿಗೆ ಹೇಗೆ ಮನಸ್ಸಾಯಿತು?
3: ಮಹಾರಾಣಿಯವರೇ, ದುರ್ಬಲ ರಾಜ್ಯಗಳನ್ನು ಹೆದರಿಸಲು ಅಕ್ಬರನು ಈ ಬಗೆಯ ತಂತ್ರಗಳನ್ನು ಬಳಸುತ್ತಾನೆ.
1: ಹೌದು, ಆ ಚಿನ್ನದ ಪಂಜರವನ್ನು ಕಳುಹಿಸುವ ಮೂಲಕ ನಮ್ಮನ್ನು ತನ್ನ ಅಧೀನಕ್ಕೆ ಒಪ್ಪಿಸಿಕೊಳ್ಳುವ ಸಂದೇಶವನ್ನು ನೀಡಿದ್ದಾನೆ. ಅವನು ನಮ್ಮನ್ನು ಚಿನ್ನದ ಪಂಜರದೊಳಗಿನ ಪಕ್ಷಿಯನ್ನಾಗಿ ಮಾಡಲು ಬಯಸುತ್ತಿದ್ದಾನೆ.
3: ನಿಜ ನಿಜ ಮಹಾರಾಣಿಯವರೇ.
1: ಆ ಮೊಘಲ್ ದೂತನನ್ನು ಮತ್ತೆ ಸಭೆಗೆ ಕರೆತನ್ನಿ.
3: ಅಪ್ಪಣೆ ಮಹಾರಾಣಿ.

0: ತಮ್ಮ ಆದೇಶ ಏನು ಮಹಾರಾಣಿ?
1: ನಿಮ್ಮ ಕಾರ್ಯ ಮುಗಿದಿದೆ. ನಿಮ್ಮ ಜಹಾಪನಾಗೆ ಹೇಳಿ, ಗೊಂಡವಾನ ಒಂದು ಸ್ವತಂತ್ರ ರಾಜ್ಯ. ನಾವು ಯಾರ ಗುಲಾಮರೂ ಅಲ್ಲ. ಅವರು ಕಳಿಸಿದ ಈ ಅಪರೂಪದ ಉಡುಗೊರೆಗೆ ನಾವು ಶೀಘ್ರದಲ್ಲೇ ಸಮರ್ಪಕ ಉತ್ತರ ಕಳುಹಿಸುತ್ತೇವೆ. ನೀವಿನ್ನು ಹೊರಡಬಹುದು.
0: ಹಾಗೆಯೇ ತಿಳಿಸುತ್ತೇನೆ ಮಹಾರಾಣಿ.
2: ಮಹಾರಾಣಿಯವರೇ, ನಾವು ಈಗ ಮೌನವಾಗಿದ್ದರೆ ಅದನ್ನು ನಮ್ಮ ಹೇಡಿತನ ಎಂದು ಭಾವಿಸುವರು.
3: ಅದು ಸರಿ, ಆದರೆ ಅವರಿಗೆ ಏನು ಉತ್ತರ ಕಳುಹಿಸಬೇಕು?
1: ಅವನು ನಮಗೆ ಚಿನ್ನದ ಪಂಜರ ಕಳುಹಿಸಿದ್ದಾನಲ್ಲವೇ, ನಾವು ಅವನಿಗೆ ಹತ್ತಿ ಬಡಿಯುವ ಪಿಂಜಾರಿಕೆಯನ್ನು ಕಳಿಸೋಣ. ಅವನಿಗೆ ತಿಳಿಸಿ, ಗೊಂಡವಾನದ ಮೇಲೆ ಕಣ್ಣು ಹಾಕುವುದನ್ನು ಬಿಟ್ಟು ಜೀವನ ಪೂರ್ತಿ ಹತ್ತಿ ಬಡಿಯುವುದನ್ನು ಕಲಿಯಲಿ ಎಂದು.
3: ಚಿನ್ನದಿಂದಲೇ ಮಾಡಿಸಬೇಕೆ?
1: ಹೌದು, ಅವನು ಕಳಿಸಿದ ತೂಕ ಎಷ್ಟಿದೆಯೋ ಅಷ್ಟೇ ತೂಕದ ಪಿಂಜಾರಿಕೆ ಜಲಾಲುದ್ದೀನನಿಗೆ ತಿಳಿಯಬೇಕು. ಗೊಂಡವಾನದ ಮಹಾರಾಣಿ ಯಾವ ಭಿಕ್ಷುಕಿಯೂ ಅಲ್ಲ, ಅವನ ಚಿನ್ನದ ಮುಂದೆ ತಲೆಬಾಗುವವಳಂತೂ ಖಂಡಿತ ಅಲ್ಲ ಅಂತ.
2: ಮಹಾರಾಣಿಯವರೇ, ಅನುಮತಿ ನೀಡಿದರೆ ನಾನೇ ಹೋಗಿ ಕೊಟ್ಟು ಬರುತ್ತೇನೆ.
1: ನೀವೇ ಹೋಗುವುದು ಸೂಕ್ತ. ಆ ಅಹಂಕಾರಿ ಚಕ್ರವರ್ತಿಗೆ ಈ ಪಿಂಜಾರಿಕೆಯ ನಿಜವಾದ ಅರ್ಥವನ್ನು ವಿವರವಾಗಿ ತಿಳಿಸಿ ಬನ್ನಿ. ತಕ್ಷಣ ಸಿದ್ಧತೆ ಆರಂಭಿಸಿ.
2: ತಮ್ಮ ಆದೇಶದಂತೆಯೇ ಆಗಲಿ ಮಹಾರಾಣಿಯವರೇ.
4: ಬಾದಾಬ್ ಬಾ ಮುಲಾಹಿಜಾ ಹೋಶಿಯಾರ್ ಹಿಂದೂಸ್ತಾನ ಸಾಮ್ರಾಟ ಜಿಲಾ ಇಲಾಹಿ ಜಿಲಾ ಸುಬಾನಿ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ದರ್ಬಾರಿಗೆ ಆಗಮಿಸುತ್ತಿದ್ದಾರೆ.
5: ಜಹಂಪನ ಅವರ ವೈಭವ ಸದಾ ವೃದ್ಧಿಯಾಗಲಿ. ಗೊಂಡಾವನ ರಾಜ್ಯದ ಪ್ರಧಾನಮಂತ್ರಿ ದಿವಾನ್ ಆಧಾರ್ ಸಿಂಗ್ ತಮ್ಮನ್ನು ಭೇಟಿಯಾಗಲು ಆಗಮಿಸಿದ್ದಾರೆ.
6: ಅವರನ್ನು ಒಳಗೆ ಕಳಿಸು.
2: ಜಹಾಂಪನ ಅವರಿಗೆ ನನ್ನ ನಮಸ್ಕಾರಗಳು.
6: ನೀನೇ ಏನು ಆಧಾರ್ ಸಿಂಗ್?
2: ಹೌದು ಜಹಾಂಪನ, ಒಂದು ಚಿಕ್ಕ ರಾಜ್ಯದ ಸಾಮಾನ್ಯ ಸೇವಕ.
6: ಚಿಕ್ಕ ರಾಜ್ಯ, ನಿನ್ನ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ.
2: ತಾವು ನಮ್ಮ ಮಹಾರಾಣಿಯವರಿಗೆ ಒಂದು ವಿಶೇಷ ಉಡುಗೊರೆ ಕಳಿಸಿದ್ದೀರಿ. ಅದಕ್ಕೆ ಪ್ರತಿಯಾಗಿ ಅವರು ತಮಗಾಗಿ ಒಂದು ವಿಶೇಷ ಕಾಣಿಕೆಯನ್ನು ಕಳಿಸಿದ್ದಾರೆ.
6: ಓಹೋ,
2: ಸ್ವೀಕರಿಸಬೇಕು.
6: ಇದೇನಿದು
2: ಜಹಾಂಪನ? ಇದು ಪಿಂಜಾರಿಕೆ.
6: ಪಿಂಜಾರಿಕೆ?
2: ಹತ್ತಿಯನ್ನು ಬಡಿದು ನೂಲು ತಯಾರಿಸುವ ಮೊದಲು ಬಳಸುವ ಸಾಧನ.
6: ಓ, ಚಿನ್ನದ ಪಿಂಜಾರಿಕೆ. ಇಷ್ಟೊಂದು ಧೈರ್ಯ! ಗೊಂಡವಾನ ರಾಜ್ಯದ ಬಳಿ ಬಹಳಷ್ಟು ಚಿನ್ನ ಇರುವಂತಿದೆ.
2: ಜಹಾಂಪನ, ತಾವು ಹೇಳಿದ್ದು ನಿಜ. ಗೊಂಡವಾನದಲ್ಲಿ ಚಿನ್ನವೂ ಇದೆ, ಶೌರ್ಯವೂ ಇದೆ. ನಮ್ಮ ರಾಜ್ಯ ಹಾಗಲಕಾಯಿಯಂತೆ, ಅದನ್ನು ನುಂಗಲು ಪ್ರಯತ್ನಿಸುವವನ ಬಾಯೆಲ್ಲ ಕಹಿಯಾಗುತ್ತದೆ.
6: ಏ ಆಧಾರ್ ಸಿಂಗ್, ಮೈ ಮೇಲೆ ಎಚ್ಚರವಿರಲಿ. ನಿಮ್ಮ ಆ ದುರ್ಗಾವತಿಗೆ ಹೇಳು, ಯುದ್ಧಕ್ಕೆ ಸಿದ್ಧವಾಗಿರಲಿ.
2: ಜಹಾಂಪನ, ದಯವಿಟ್ಟು ಅವರನ್ನು ಮಹಾರಾಣಿ ದುರ್ಗಾವತಿ ಎಂದು ಕರೆಯಿರಿ. ಅದೇ ಅವರಿಗೆ ಸಲ್ಲುವ ಗೌರವ.
6: ಹೌದು ಹೌದು, ಮಹಾರಾಣಿ ದುರ್ಗಾವತಿ. ನೀನೀಗ ಹೊರಡಬಹುದು.
2: ಆಗಲಿ.
7: ಆಸಫ್ ಖಾನ್, ಆಸಫ್ ಖಾನ್,
6: ತಕ್ಷಣ ಯುದ್ಧದ ಸಿದ್ಧತೆ ಮಾಡು. ಗೊಂಡವಾನದ ಮೇಲೆ ಕೂಡಲೇ ದಂಡೆತ್ತಿ ಹೋಗು. ನನಗೆ ಗೊಂಡವಾನ ಬೇಕು.

0: ಪರವಾನ ಬೇಕೇ ಬೇಕು. ಅರ್ಥವಾಯಿತೆ?
1: ಮಹಾರಾಣಿಯವರೇ, ದೆಹಲಿಯ ಸಾಮ್ರಾಟ ಅಕ್ಬರ್ ಕೋಪದಿಂದ ಉರಿಯುತ್ತಿದ್ದಾನೆ. ಅವನು ತನ್ನ ಸೇನಾಧಿಪತಿ ಆಸಫ್ ಖಾನ್ಗೆ ಗೋಂಡಾವಾನದ ಮೇಲೆ ದಂಡೆತ್ತಿ ಹೊರಡುವಂತೆ ಆದೇಶವನ್ನಿತ್ತಿದ್ದಾನೆ. ಅಗಾಧ ಮೊಘಲ್ ಸೇನೆ ಈಗಾಗಲೇ ನಮ್ಮತ್ತ ಧಾವಿಸಿ ಬರುತ್ತಿದೆ.
2: ಮಹಾರಾಣಿಯವರೇ, ನಾವು ನಿರೀಕ್ಷಿಸಿದ್ದ ಸಮಯ ಬಂದಿದೆ. ಇನ್ನು ಯುದ್ಧ ಅನಿವಾರ್ಯ.
3: ಮೊಘಲ್ ಸಾಮ್ರಾಜ್ಯದ ಸೇನೆ ಅಪಾರ.

0: ಮಹಾರಾಣಿಯವರೇ, ನಮ್ಮ ಸೇನೆ ಸಂಖ್ಯೆಯಲ್ಲಿ ಕಡಿಮೆ, ಆದರೆ ಪ್ರತಿಯೊಬ್ಬ ಯೋಧನೂ 10 ಮಂದಿಗೆ ಸಮಾನ. ನಾವು ಬೆಟ್ಟಗಳು, ಕಾಡುಗಳು ಮತ್ತು ಕಣಿವೆಗಳನ್ನು ಬಳಸಿಕೊಂಡು ಯುದ್ಧ ಮಾಡಿದರೆ ಶತ್ರುವಿಗೆ ಭಾರಿ ನಷ್ಟ ಉಂಟು ಮಾಡಬಹುದು.
1: ಅದೇ ನಮ್ಮ ತಂತ್ರ. ನರಾಯ ನಾಲೆಯ ಸುತ್ತಮುತ್ತಲಿನ ಕಿರಿದಾದ ಕಣಿವೆಗಳಲ್ಲಿ ಶತ್ರುವನ್ನು ಸಿಕ್ಕಿ ಹಾಕಿಸುತ್ತೇವೆ. ಬಿಲ್ಲುಗಾರರು ಬೆಟ್ಟಗಳ ಮೇಲಿಂದ ಬಾಣಗಳ ಸುರಿಮಳೆಗೈಯುತ್ತಾರೆ. ಕೆಳಗಿನಿಂದ ನಮ್ಮ ಅಶ್ವಸೇನೆ ಮತ್ತು ಪದಾತಿ ದಳ ದಾಳಿ ಮಾಡುತ್ತವೆ. ಶತ್ರು ತಪ್ಪಿಸಿಕೊಳ್ಳಲು ದಾರಿಯೇ ಇರುವುದಿಲ್ಲ.
2: ಆಹಾ, ಅತ್ಯುತ್ತಮ ಯೋಜನೆ ಮಹಾರಾಣಿಯವರೇ.
1: ವೀರ ಯೋಧರೇ, ಇದು ಕೇವಲ ರಾಜ್ಯಕ್ಕಾಗಿ ನಡೆಯುವ ಯುದ್ಧವಲ್ಲ. ಇದು ನಮ್ಮ ಸ್ವಾತಂತ್ರ್ಯ, ಸ್ವಾಭಿಮಾನ ಮತ್ತು ಮಾತೃಭೂಮಿಯ ಗೌರವಕ್ಕಾಗಿ ನಡೆಯುವ ಧರ್ಮ ಯುದ್ಧ ಎಂದು ಪ್ರತಿಯೊಬ್ಬ ಯೋಧನೂ ನೆನಪಿಡಬೇಕು. ನಾವು ಗೆದ್ದರೆ ಗೊಂಡವಾನದ ಕೀರ್ತಿ ಇನ್ನಷ್ಟು ಎತ್ತರಕ್ಕೇರುತ್ತದೆ. ಒಂದು ವೇಳೆ ವೀರ ಮರಣ ಹೊಂದಿದರೂ ಇತಿಹಾಸ ನಮ್ಮನ್ನು ಅಮರರನ್ನಾಗಿ ಮಾಡುತ್ತದೆ.
3: ಮಹಾರಾಣಿ ದುರ್ಗಾವತಿಗೆ
4: ಜೈ ಮಾತೆ,
3: ಜೈ ಗೊಂಡವಾನ ಸಾಮ್ರಾಜ್ಯ,
4: ಜೈ ಗೊಂಡವಾನ ಸಾಮ್ರಾಜ್ಯ.
5: ನಾನು ನಿಮ್ಮ ಸೇವಕ ಆಧಾರ್ ಸಿಂಗ್.
1: ಆಧಾರ್ ಸಿಂಗ್
5: ಮಹಾರಾಣಿಯವರೇ,
1: ಆಧಾರ್ ಸಿಂಗ್, ನನ್ನ ದೇಹದಿಂದ ಈಗಾಗಲೇ ತುಂಬಾ ರಕ್ತ ಹರಿದಿದೆ. ಈ ದೇಹ ಇನ್ನು ನನ್ನ ಜೊತೆ ನಿಲ್ಲುವುದಿಲ್ಲ.
5: ಹಾಗೆ ಹೇಳಬೇಡಿ ಮಹಾರಾಣಿ.
1: ನೋಡಿ ನೋಡಿ, ಶತ್ರು ಸೇನೆ ನಮ್ಮತ್ತಲೇ ಬರುತ್ತಿದೆ. ಅವರು ನನ್ನನ್ನು ಜೀವಂತವಾಗಿ ಬಂಧಿಸಿ ಗೊಂಡವಾನದ ಗೌರವಕ್ಕೆ ಧಕ್ಕೆ ತರುವ ಮೊದಲು ಇಗೋ ಈ ಕಠಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಕೈಯಿಂದಲೇ ನನ್ನ ಪ್ರಾಣವನ್ನು ತೆಗೆಯಿರಿ.
5: ಇಲ್ಲ,
1: ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ. ವೀರ ಮರಣದ ವರವನ್ನು ನನಗೆ ನೀಡಿ.
5: ಇಲ್ಲ
1: ಆಧಾರ್ ಸಿಂಗ್, ದಯಮಾಡಿ ತೆಗೆದುಕೊಳ್ಳಿ.
5: ಇಲ್ಲ ಮಹಾರಾಣಿಯವರೇ, ಅದು ಎಂದಿಗೂ ಸಾಧ್ಯವಿಲ್ಲ. ಈ ದಾಸನ ಕೈಯಿಂದ ಅಂತಹ ಅನರ್ಥವಾಗಬಾರದು. ಬನ್ನಿ, ನಾವು ನಿಮ್ಮ ಸುತ್ತ ರಕ್ಷಣಾ ವಲಯ ನಿರ್ಮಿಸಿ ಕೋಟೆಯೊಳಗೆ ಕರೆದೊಯ್ಯುತ್ತೇವೆ. ಬನ್ನಿ
1: ಆಧಾರ್ ಸಿಂಗ್. ಗೊಂಡವಾನದ ಮಹಾರಾಣಿ ಮೊಘಲರ ಕೈಗೆ ಸಿಕ್ಕಿ ಅವಮಾನ ಅನುಭವಿಸಲಿ ಎಂದು ನೀವು ಬಯಸುತ್ತೀರಾ?
5: ಇಲ್ಲ,
1: ನಾನು ಈ ರಣಭೂಮಿಯನ್ನು ಬಿಟ್ಟು ಹೋಗುವುದಿಲ್ಲ.
5: ನಮ್ಮ ಮಾತನ್ನು ಕೇಳಿ ಮಹಾರಾಣಿ.
1: ನೋಡಿ, ನೀವು ನನ್ನ ಮಾತನ್ನು ಪಾಲಿಸದೇ ಇದ್ದರೆ ಗೊಂಡವಾನದ ಮಗಳು ತನ್ನ ನಿರ್ಧಾರವನ್ನು ತಾನೇ ತೆಗೆದುಕೊಳ್ಳಲು ಬಲ್ಲಳು.
5: ಮಹಾರಾಣಿಯವರೇ, ನನ್ನ ಕಟಾರಿ
1: ಕೊಡಿ ಇಲ್ಲಿ.
5: ಮಹಾರಾಣಿಯವರೇ, ಇದೇನು ಮಾಡಿಬಿಟ್ಟಿರಿ? ನನ್ನ ಕಟಾರಿಯನ್ನು ನನ್ನಿಂದಲೇ ಕಸಿದುಕೊಂಡು ಸ್ವತಃ ನೀವೇ. ಅಯ್ಯೋ ಅಯ್ಯೋ, ಇದೇನು ಮಾಡಿದಿರಿ?
1: ಆಧಾರ್ ಸಿಂಗ್, ನಾನು ಯಾವಾಗಲೂ ನಂಬಿದ್ದು ಈ ಜೀವನ ಮತ್ತು ಮರಣದ ನಡುವೆ

0: ಅಯ್ಯೋ ಮಹಾರಾಣಿಯವರೇ,
1: ಧನ್ಯ ಧನ್ಯ ನಿಮ್ಮ ಬಲಿದಾನ ಕೊಂಡವಾನ ಧನ್ಯ. ಈ ಮಾತೃಭೂಮಿ ಎಂದಿಗೂ ನಿಮ್ಮ ಋಣವನ್ನು ತೀರಿಸಲಾಗದು.

0: ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಕೇಳಿದಿರಿ. ಮೂಲ ಹಿಂದಿ ಯೋಗೇಶ್ ತ್ರಿಪಾಠಿ. ಕನ್ನಡಕ್ಕೆ ಅನುವಾದಿಸಿದವರು ಡಾಕ್ಟರ್ ಕುಲದೀಪ್ ಎನ್. ಪಾತ್ರವರ್ಗದಲ್ಲಿ ರಾಣಿ ದುರ್ಗಾವತಿ ನಂದಿನಿ ಕೆಆರ್, ರಾಜಮಾತೆ ಪದ್ಮಾವತಿ ವನಿತಾ ಎಸ್ಎಸ್, ರಾಜಪುರೋಹಿತರು ಪಿ ನಾಗಭೂಷಣ, ಆಧಾರ್ ಸಿಂಗ್, ಮಂಜು ಉಪಾಧ್ಯಾಯ್, ಅಕ್ಬರ್ ಪ್ರಶಾಂತ್ ಹಿರೇಮಠ್, ಬೀರ್ಬಲ್ ಎನ್ ಕೇಶವಮೂರ್ತಿ, ಚಂದ್ರಶಾ ಕಾರ್ತಿಕ್ ಎಂಎಸ್, ಸೈನಿಕ ಎಚ್ಎಲ್ ಶಿವಶಂಕರ ಸ್ವಾಮಿ, ದೂತ ಶ್ರೀಮಾನ್ ಎಸ್. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ರಾಣಿ ದುರ್ಗಾವತಿ ರಾಷ್ಟ್ರೀಯ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.